ಎಲ್ಲರಿಗೂ ಶುಭ ಮುಂಜಾನೆ. ಇಂದು 1948 ಶಕವರ್ಷ, ವೈಶಾಖ ಮಾಸದ 14 ದಿನ, ಅಂದರೆ 2026 ಇಸವಿ ಮೇ ತಿಂಗಳ 5 ತಾರೀಕು ಮಂಗಳವಾರ ನಿಲಯದ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ವೇಳೆ 5:58:34. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಆರ್ಜೆ ಸ್ವಾತಿ ಮಾಡುವ ನಮಸ್ಕಾರಗಳು.

ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ವಿವರಣೆ ಈಗ ನಿಮಗೆ. ಆರು ಗಂಟೆ ಹತ್ತು ನಿಮಿಷಕ್ಕೆ ನಾದಾರ್ಚನೆ, ಆರು ಗಂಟೆ ಐವತ್ತು ನಿಮಿಷಕ್ಕೆ ಕನ್ನಡ ರತ್ನ ಭಂಡಾರ, ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಭಾವಸ್ಪಂದನ, ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಹಲೋ ಕರ್ನಾಟಕ, ಒಂಬತ್ತು ಗಂಟೆಗೆ ಸಖತ್ ಸಾಂಗ್ಸ್, ಹತ್ತು ಗಂಟೆಗೆ ಸಿನಿ ಚಿಟ್ಟೆ, ಹನ್ನೊಂದು ಗಂಟೆಗೆ ಆಪ್ಕಿ ಪಸಂದ್, ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ನವಿಲುಗರಿ ಕಾರ್ಯಕ್ರಮ, ಒಂದು ಗಂಟೆಗೆ ಕರೆಯಲ್ಲಿ ಕೈರುಚಿ, ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಕಗ್ಗದ ಸಿರಿ, ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಲಂಚ್ ಬಾಕ್ಸ್, ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಆಕಾಶ ಬುಟ್ಟಿ, ಮೂರು ಗಂಟೆಗೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಮೂರು ಗಂಟೆ ಐದು ನಿಮಿಷಕ್ಕೆ ಹೊಂಬಿಸಿಲು, ನಾಲ್ಕು ಗಂಟೆಗೆ ಬ್ಯಾಂಗ್ಳೂರ್ ಬಿಸ್ನೆಸ್ ಬಸ್, ಐದು ಗಂಟೆಗೆ ನಾನ್ ಸ್ಟಾಪ್ ಸಂಜೆ, ಆರು ಗಂಟೆ ಹತ್ತು ನಿಮಿಷಕ್ಕೆ ಕನ್ನಡ ರತ್ನ ಭಂಡಾರ, ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ, ಆರು ಗಂಟೆ ಐವತ್ತು ನಿಮಿಷಕ್ಕೆ ಸನ್ಸೆಟ್ ಸುರಭಿ, ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಒಲವಿನ ಆಲಾಪ, ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಸುಕೂನ್ ಕೆ ಪಾಲ್, ಹತ್ತು ಗಂಟೆಗೆ ಕನಸನಿರಲೋಕ ಕಾರ್ಯಕ್ರಮ. ಇದೆಲ್ಲ ಕಾರ್ಯಕ್ರಮ ನಿಮ್ಮೆಲ್ಲರಿಗೋಸ್ಕರ ಇಂದು ನಮ್ಮ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲಿನಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. 6:05 ಸರಿಯಾಗಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರವಾಗುತ್ತೆ.

0: ಮಾಡಿ 101.3 FM.
1: ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ.
2: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
3: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ.

ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಶುಭ ಮುಂಜಾನೆ, ಗುಡ್ ಮಾರ್ನಿಂಗ್. ನಾದಾರ್ಚನೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತಿರೋದು ನಾನು ನಿಮ್ಮ ಆರ್ಜೆ ಸ್ವಾತಿ. ಇವತ್ತು May 5 ಮಂಗಳವಾರ. ಇವತ್ತು ತುಂಬ ವಿಶೇಷವಾದ ದಿನ. ಏನು ವಿಶೇಷ ಅಂದರೆ ಇವತ್ತು ಅಂಗಾರಕ ಸಂಕಷ್ಟಿ. ಅಂಗಾರಕ ಸಂಕಷ್ಟಿ ಅಂದರೆ ಎಸ್ಪೆಷಲಿ ಮಂಗಳವಾರ ಸಂಕಷ್ಟಿ ಬಂದರೆ ಅದನ್ನು ಅಂಗಾರಕ ಸಂಕಷ್ಟಿ ಅಂತ ಹೇಳ್ತಾರೆ. ಹಿಂದೂ ಸಂಪ್ರದಾಯದಲ್ಲಿ ಇದನ್ನು ಅತ್ಯಂತ ಮಹತ್ವದ ಉಪವಾಸದ ದಿನ ಅಂತ ಕೂಡ ಆಚರಿಸ್ತಾರೆ. ಇದು ಗಣೇಶನಿಗೆ ಸಮರ್ಪಿತವಾದ ವಿಶೇಷ ಸಂಕಷ್ಟಿ ವ್ರತ, ಸಂಕಷ್ಟಿ ಚತುರ್ಥಿ, ಸಂಕಷ್ಟಿ ವ್ರತ ಅಂತ ಹೇಳ್ಬೋದು. ಇಂದಿನ ನಾದಾರ್ಚನೆಯಲ್ಲಿ ಅಂಗಾರಕ ಸಂಕಷ್ಟಿಯ ಬಗ್ಗೆ ತಿಳಿಸ್ಕೊಡ್ತಾ ಗಣಪತಿಯ ಹಾಡುಗಳನ್ನು ಕೇಳ್ತಾ ಸಾಗೋಣ.

ಆಹಾ, ಗಣಪತಿಯ ಪುಟ್ಟ ಕಥೆಯನ್ನ ಕೇಳಿದ್ರಿ ಅಲ್ವಾ? ಇವತ್ತಿನ ಅಂಗಾರಕ ಸಂಕಷ್ಟಿ ಬಗ್ಗೆ ಹೇಳೋದಾದ್ರೆ, ಸಾಮಾನ್ಯವಾಗಿ ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಚತುರ್ಥಿಯನ್ನ ಸಂಕಷ್ಟಿ ಚತುರ್ಥಿ ಅಂತ ಕರೀತಾರೆ. ಆದರೆ ಅದು ಮಂಗಳವಾರ ಬಂದರೆ ಅದನ್ನ ಅಂಗಾರಕ ಸಂಕಷ್ಟಿ ಅಂತ ಕರೀತಾರೆ. ಅಂಗಾರಕ ಅಂದರೆ ಮಂಗಳವಾರ, ಕುಜ. ಇದರ ಮಹತ್ವ ಏನು ಅನ್ನೋದಾದರೆ, ಈ ದಿನ ಗಣಪತಿಯನ್ನು ಆರಾಧಿಸಿದ್ರೆ ನಿಮ್ಮ ಎಲ್ಲ ಕಷ್ಟಗಳು ಸಂಕಷ್ಟಗಳು ನಿವಾರಣೆ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ಹಾಗೆಯೇ ವಿಶೇಷವಾಗಿ ಈ ಒಂದು ದಿನ ಅಂಗಾರಕ ಸಂಕಷ್ಟಿ, ಮಂಗಳವಾರ ಏನು ಸಂಕಷ್ಟಿ ಬರುತ್ತಲ್ಲ, ಇದು ಇವತ್ತು ಉಪವಾಸ ಮಾಡಿದ್ರೆ ಬೇರೆ ಸಂಕಷ್ಟಿಗಿಂತ ಹೆಚ್ಚು ಫಲಪ್ರದ ಅಂತ ಹೇಳ್ತಾರೆ. ಮತ್ತೊಂದು ವಿಶೇಷ ಅಂದರೆ, ನೀವು ಪ್ರತಿ ತಿಂಗಳು ಸಂಕಷ್ಟಿ ಮಾಡೋದಕ್ಕೂ ಇವತ್ತು ಮಂಗಳವಾರ ಸಂಕಷ್ಟಿ ಮಾಡಿದ್ರೆ 21 ಸಂಕಷ್ಟಿ ಮಾಡಿರೋ ಪುಣ್ಯ ನಿಮಗೆ ಲಭಿಸುತ್ತೆ ಅಂತ ಹೇಳ್ತಾರೆ. ಹಾಗಾಗಿನೇ ಮಂಗಳವಾರ ಸಂಕಷ್ಟಿ ಬಂತು ಅಂದರೆ ಗಣಪತಿ ಭಕ್ತರಿಗೆಲ್ಲ ಅದೊಂದು ದೊಡ್ಡ ಹಬ್ಬ ಇದ್ದಂಗೆ. ಮತ್ತಷ್ಟು ಮಗದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈ ಗೀತೆಯ ನಂತರ.

0: ಚಕೋರಂಗೇ ಚಂದ್ರಮನ ಬೆಳಗಿನ ಚಿಂತೆ.
1: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
2: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

ನಾದಾರ್ಚನೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಇನ್ನು ಮುಂದೆ ಚಲನಚಿತ್ರ, ಕನ್ನಡ ಚಲನಚಿತ್ರ ಗೀತೆಗಳಲ್ಲಿ, ಚಲನಚಿತ್ರದಲ್ಲಿ ಬರುವಂತಹ ಭಕ್ತಿಗೀತೆಗಳನ್ನು ಕೇಳಬಹುದು. ಇಂದು ಅಂಗಾರಕ ಸಂಕಷ್ಟಿ ಆಗಿರೋದ್ರಿಂದ ಗಣಪತಿಯ ಭಕ್ತಿಗೀತೆಗಳನ್ನು ಕೇಳಬಹುದು. ಅಂಗಾರಕ ಸಂಕಷ್ಟಿ ಉಪವಾಸ ವ್ರತ ಮಾಡೋದ್ರಿಂದ ಜೀವನದಲ್ಲಿರೋ ಅಡೆತಡೆಗಳು, ಸಾಲ ಸಮಸ್ಯೆ, ಆರೋಗ್ಯ ತೊಂದರೆ, ಹೀಗೆ ಪ್ರತಿಯೊಂದು ಕಷ್ಟಗಳು ಕೂಡ ನಿವಾರಣೆಯಾಗತ್ತೆ ಅನ್ನೋದು ಒಂದು ಭಕ್ತರ ನಂಬಿಕೆ. ಈ ಉಪವಾಸದ ವಿಧಾನ ಹೇಗೆ ಅಂದರೆ, ಬೆಳಗ್ಗೆ ಸ್ನಾನ ಮಾಡಿ ವ್ರತ ಸಂಕಲ್ಪ ಮಾಡಿ ದಿನಪೂರ್ತಿ ಉಪವಾಸ ಇರಬೇಕು. ಕೆಲವರು ಹಣ್ಣುಗಳನ್ನು ಅಥವಾ ಹಾಲನ್ನು ಕುಡಿದು ಉಪವಾಸ ಮಾಡಿದರೆ, ಇನ್ನು ಕೆಲವರು ನಿಟ್ಟು ಉಪವಾಸ ಮಾಡ್ತಾರೆ. ನೀರನ್ನು ಸಮೇತ ಕುಡಿದೆ ಉಪವಾಸ ಮಾಡೋರು ಕೂಡ ಇದ್ದಾರೆ. ಸಂಜೆ ಚಂದ್ರೋದಯದ ನಂತರ ಏನಾದರೂ ಊಟ ಮಾಡಬಹುದು. ಸಂಜೆ ಪೂಜೆ ಮಾಡಿ ಚಂದ್ರೋದಯ, ಚಂದ್ರನ ನೋಡಿ ಚಂದ್ರನ ದರ್ಶನ ಆದ ಮೇಲೆ ಏನಾದರೂ ಆಹಾರವನ್ನು ಸ್ವೀಕರಿಸಬಹುದು. ಇನ್ನು ಗಣೇಶನಿಗೆ ಮೋದಕ ಅಂದರೆ ತುಂಬಾ ಪ್ರಿಯ. ಮೋದಕ, ಗರಿಕೆ ಹುಲ್ಲು, ಹೀಗೆ ಈ ಮೋದಕ ಗರಿಕೆ ಹುಲ್ಲನ್ನು ಅರ್ಪಿಸಿ ಪೂಜೆ ಮಾಡಬಹುದು. ಈ ಒಂದು ವ್ರತದಲ್ಲಿ ಒಂದು ಕತೆ ಬರುತ್ತೆ, ಅಂದರೆ ಸಂಕಷ್ಟಿ ವ್ರತದ ಕತೆ ಅಂತ. ಆ ಕಥೆಯನ್ನು ಕೇಳಿ ಗಣೇಶನ ಮಹಿಮೆ, ಸಂಕಷ್ಟ ನಿವಾರಣೆಯ ಬಗ್ಗೆ ಆ ಕಥೆಯಲ್ಲಿ ವಿವರಿಸುತ್ತಾರೆ. ಇನ್ನು ಈ ಕಥೆಯನ್ನು ಓದಿ ಸಂಕಷ್ಟಿ ಉಪವಾಸ ಮಾಡೋದ್ರಿಂದ ವಿಘ್ನ ನಿವಾರಣೆಯಾಗತ್ತೆ, ಮನೋಬಲ ಹೆಚ್ಚಳ ಆಗತ್ತೆ, ಕುಟುಂಬದಲ್ಲಿ ಶಾಂತಿ, ಆರ್ಥಿಕ ಸ್ಥಿರತೆ, ಹೀಗೆ ಸಾಕಷ್ಟು ಪ್ರಯೋಜನಗಳು ಕೂಡ ನಿಮಗೆ ಸಿಗತ್ತೆ. ಸಂಕಷ್ಟಿಯ ವ್ರತ ಹೇಗೆ ಮಾಡಬೇಕು, ಆ ಕಥೆ ಏನು, ಎಲ್ಲದನ್ನು ತಿಳಿಸ್ಕೊಡ್ತೀರಿ ಈ ಗೀತೆಯ ನಂತರ.

ಪರಿಹಾರಕ ಸಂಕಷ್ಟಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಹೇಗೆ ವ್ರತ ಮಾಡಬೇಕು ಅಂತ ಅಂದರೆ, ಬೆಳಿಗ್ಗೆ 5:24 ಈ ಒಂದು ಅಂಗಾರಕ ಸಂಕಷ್ಟಿ ಶುರುವಾದರೆ ನಾಳೆ ಬೆಳಿಗ್ಗೆ 7:51 ಇದು ಮುಕ್ತಾಯ ಆಗತ್ತಂತೆ. ಬೆಳಿಗ್ಗೆ ಸ್ನಾನ ಮಾಡಿ ದೇವರಿಗೆ ತೆಂಗಿನಕಾಯಿ ಗರಿಕೆ ಇಟ್ಟು ಸಂಕಲ್ಪ ಮಾಡಿ ಉಪವಾಸ ಆರಂಭ ಮಾಡಿದರೆ ಸಂಜೆ ಸೂರ್ಯಾಸ್ತದ ನಂತರ ಮತ್ತೊಮ್ಮೆ ಸ್ನಾನ ಮಾಡಿ ಪೂಜೆ ಪ್ರಾರಂಭ ಮಾಡಬೇಕು. ಪೂಜೆಗೆ ವೀಳ್ಯದೆಲೆ, ಅಕ್ಕಿ, ಕಳಸ, ಆ ಕಳಸದ ನೀರಲ್ಲಿ ಅರಿಶಿನ, ನೀರು, ಕುಂಕುಮ, ಅಡಿಕೆ ಎಲ್ಲ ಹಾಕಿ ಸಿದ್ಧತೆ ಮಾಡ್ಕೋಬೇಕು. ಗಣೇಶನ ವಿಗ್ರಹ ಸ್ಥಾಪನೆ ಮಾಡಿ ಅದಕ್ಕೆ ಜನಿವಾರ, ವಸ್ತ್ರ, ಗರಿಕೆ, ಹೂ ಹೀಗೆಲ್ಲ ಅಲಂಕಾರ ಮಾಡಿ ವಕ್ರತುಂಡ ಮಹಾಕಾಯ ಮಂತ್ರ ಅಥವಾ ಶ್ಲೋಕ ಹೇಳಿ ಸಂಕಲ್ಪ ಮಾಡಿಕೊಂಡು ಓಂ ಗಂ ಗಣಪತಯೇ ನಮಃ ಅನ್ನೋದನ್ನು 108 ಬಾರಿ ಅದಕ್ಕೆ ಅರ್ಚನೆ ಮಾಡಬೇಕು. ಗರಿಕೆಯಿಂದ ಕುಂಕುಮ

ಪ್ರಾರ್ಥನೆಯಿಂದ ಅರ್ಚನೆ ಮಾಡಬಹುದು. ಸಂಕಷ್ಟ ಚತುರ್ಥಿ ಕತೆ ಓದಬಹುದು. ಮೋದಕ, ಪಾಯಸ, ಅವಲಕ್ಕಿ, ಬೆಲ್ಲ ನೈವೇದ್ಯ ಮಾಡಬಹುದು. ಹಾಗೆಯೇ ದೀಪಾರಾಧನೆ ಮಾಡ್ಬೋದು. ಚಂದ್ರೋದಯ, ರಾತ್ರಿ 9:45 ಚಂದ್ರೋದಯ, ಚಂದ್ರನ ದರ್ಶನ ಮಾಡಿ, ಇನ್ ಕೇಸ್ ಚಂದ್ರ ಕಾಣಿಸ್ದೇ ಇದ್ರೆ ಕೂಡ ಮಂಗಳಾರತಿ ಮಾಡಿ, ನೀರಿನಲ್ಲಿ ಓಂ ಚಂದ್ರಾಯ ನಮಃ ಜಪ ಮಾಡಿ, ಗೋವುಗಳಿದ್ರೆ ಗೋಪೂಜೆ ಮಾಡಿ, ಗೋವುಗಳಿಗೆ ಏನಾದರೂ ತಿನ್ನೋದಕ್ಕೆ ಅವಲಕ್ಕಿ, ಅಕ್ಕಿ, ಬೆಲ್ಲ, ಬಾಳೆಹಣ್ಣು ಕೊಟ್ಟು ವ್ರತವನ್ನು ಸಂಪೂರ್ಣ ಮಾಡಬಹುದು. ಗಣಪತಿಗೆ ಈ ನೈವೇದ್ಯಕ್ಕೆ ಇಷ್ಟೇ ಅಂತ ಏನೂ ಇಲ್ಲ, ಗಣಪತಿ ತಿಂಡಿ ಪೋತ. ಹಾಗಾಗಿ ನೀವು ಮೋದಕ, ಕಡುಬು, ಕರ್ಜಿಕಾಯಿ ಹೀಗೆ ಏನು ಬೇಕಾದರೂ ನೈವೇದ್ಯ ಮಾಡ್ಬೋದು. ಇದು ಅಂಗಾರಕ ಸಂಕಷ್ಟಿಯ ವ್ರತದ ಆಚರಣೆ. ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈ ಗೀತೆಯ ನಂತರ.

ವರ್ಷಕ್ಕೊಮ್ಮೆ ಬರೋನು ಬಂದು ಖುಷಿ ಕೊಡೋನು ವರ್ಷಕ್ಕೊಮ್ಮೆ ಬರೋನು ಬಂದು ಖುಷಿ ಕೊಡೋನು

ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಗಣಪತಿಯ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ವಿಶೇಷ ಏನಂದ್ರೆ ಇವತ್ತು ಅಂಗಾರಕ ಸಂಕಷ್ಟಿ, ಹಾಗಾಗಿ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ತಿಳ್ಕೊಳ್ತಾ ಇದ್ರಿ. ಇನ್ನು ಈ ಅಂಗಾರಕ ಸಂಕಷ್ಟಿ ವ್ರತದ ಕಥೆಯ ಸಾರಾಂಶ ಏನು ಅಂದರೆ, ಒಂದ್ಸಲಿ ದೇವತೆಗಳು ಹಾಗೆ ಮಾನವರು ಅನೇಕ ಸಂಕಷ್ಟಗಳಲ್ಲಿ ಸಿಲುಕ್ಬಿಟ್ಟಿದ್ರಂತೆ. ಆಗ ಅವರು ಗಣೇಶನನ್ನು ಹೋಗಿ ಕೇಳಿದ್ರಂತೆ, ಯಾಕಂದರೆ ಪ್ರಥಮ ಪೂಜೆ ಗಣೇಶನಿಗೆ ಅಲ್ವಾ ಮಾಡೋದು. ಗಣೇಶನ ಹೋಗಿ ತುಂಬ ಕಷ್ಟದಲ್ಲಿದ್ದೀವಿ, ಏನಾದರೂ ಪರಿಹಾರ ಇದೆಯಾ ಇದಕ್ಕೆ ಅಂತ ಕೇಳಿದಾಗ ಗಣೇಶ ಹೇಳಿದ್ನಂತೆ, ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಚತುರ್ಥಿಯಂದು ನನ್ನನ್ನು ಭಕ್ತಿಯಿಂದ ಪೂಜೆ ಮಾಡಿ ಉಪವಾಸ ಮಾಡಿದ್ರೆ ಎಲ್ಲ ಕಷ್ಟ ದೂರ ಆಗತ್ತೆ ಅಂತ ಹೇಳಿದ್ನಂತೆ. ಹಾಗಾಗಿ ಅದಾದ ನಂತರ ಭಕ್ತರು ಈ ಒಂದು ಸಂಕಷ್ಟಿ ವ್ರತವನ್ನು ಆಚರಿಸೋದಕ್ಕೆ ಪ್ರಾರಂಭ ಮಾಡಿದ್ರಂತೆ. ಯಾರೋ ಒಬ್ಬ ಈ ವ್ರತವನ್ನು ತುಂಬ ಭಕ್ತಿಯಿಂದ ಮಾಡೋದಕ್ಕೆ ಶುರು ಮಾಡಿದಾಗ ಆ ಒಂದು ವ್ರತದ ನಿಷ್ಠೆಯಿಂದ ಅವನಿಗೆ ಜೀವನದಲ್ಲಿ ತುಂಬ ಒಳ್ಳೆಯದಾಗ್ತಾ ಬಂತಂತೆ. ಅದನ್ನು ನೋಡಿಕೊಂಡು ಎಲ್ಲರೂ ಹೀಗೆ ಶುರು ಮಾಡಿದ್ರು. ಸೊ ನೀವು ಕೂಡ ಸಮಯ ಇದ್ದರೆ, ನಿಮ್ಮ ಕೈಯಲ್ಲಿ ಆದರೆ, ನೀವು ಕೂಡ ಗಣಪತಿಯ ಭಕ್ತರಾಗಿದ್ದರೆ ಇವತ್ತು ಅಂಗಾರಕ ಸಂಕಷ್ಟಿಯ ವ್ರತವನ್ನು ಮಾಡಿ ಆದಷ್ಟು ಉಪವಾಸದಲ್ಲಿರಿ. ಉಪವಾಸದಲ್ಲಿರೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಹಣ್ಣು ಹಾಲು ಏನಾದರೂ ತಿನ್ಕೊಂಡು ಇರಬಹುದು. ಗಣಪತಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಗಣಪತಿಯ ಆಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಮನೆಯವರ ಮೇಲೆ, ನಿಮ್ಮ ಬದುಕಿನಲ್ಲಿ ಇರಲಿ ಅಂತ ಆಶಿಸ್ತಾ ಸಮಯ 6:47 ಆಗೋಯ್ತು. ನಾದಾರ್ಚನೆ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಕೂಡ ಹತ್ರ ಬಂದಾಯಿತು. ಇಷ್ಟೊತ್ತು ಗಣಪತಿಯ ಮಾಹಿತಿ, ಹಾಡು ಹಾಗೂ ಮಾತಿಗೆ ನಿಮ್ಮ ಜೊತೆಯಾಗಿದ್ದಿದ್ದು ನಿಮ್ಮ ಆರ್ಜೆ ಸ್ವಾತಿ. ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಕನ್ನಡ ಕಾಮನಬಿಲ್ಲು. ಈಗ ಕೇಳಿ ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಚಿಂತಲಪಲ್ಲಿ ವೆಂಕಟರಾವ್. ಕರ್ನಾಟಕದ ಸಂಗೀತ ವಿದ್ವಾಂಸರ ಪರಂಪರೆಯನ್ನ ಗಮನಿಸುವಾಗ ಕಂಡುಬರುವ ಮಹಾನ್ ವಿದ್ವಾಂಸರು ಚಿಂತಲಪಲ್ಲಿ ವೆಂಕಟರಾಯರು. ಸೌಜನ್ಯ ಸರಳತೆಯ ಮೂರ್ತಿ. ಅವರು ದೇವರ ನಾಮಗಳನ್ನ ಹಾಡುತ್ತಿದ್ರೆ ಗಂಟೆಗಟ್ಟಲೆ ಅಭಿಮಾನಿಗಳು ಕೇಳುತ್ತಿದ್ರು. ಶಿಷ್ಯಂದಿರನ್ನು ಬೆಳೆಸಿದರು. ಸಂಗೀತದಲ್ಲಿ ಅಗ್ರಸ್ಥಾನದಲ್ಲಿ ಇದ್ದವರು ಚಿಂತಲಪಲ್ಲಿ ವೆಂಕಟರಾವ್ ಅವರು. ಚಿಂತಲಪಲ್ಲಿ ಎಂದೇ ಖ್ಯಾತರು.
2: ಆವಾಗ ನಿರ್ಮಲು ಸ್ವರ ಹಾಡೋದಿಲ್ಲ, ಬರೀ ಕೀರ್ತನೆ ರಾಗ ಹಾಡಿ ಕೀರ್ತನೆ ಹಾಡಿ ಮಟಸ್ವಾಗಿ ದಹಿಸ್ಕೊಂಡು ಮನಸ್ಸು ಚೆನ್ನಾಗಿ ಆ ಭಾವನೆಯಿಂದ ಹಾಡೋ ಪಡಿಸಿತ್ತು. ಭಾವ ಬೇಕು ಅದಕ್ಕೆ. ಮಿಕ್ಕಿನ ಪಲ್ಲವಿ ಗಿರ್ವಿ ಹಾಡಿದಾಗ ಅವಾಗ ಕಾರ್ವೇ ಗಿರ್ಬೇಟ್ಕೊಂಡು ನೆರವು ಗಿರುಗಳು ಮಾಡಿಕೊಂಡು ಅದಕ್ಕೆ ಬೇಕಾದ ಕೆಲಸ ಮಾಡ್ತೀವಿ. ಕೀರ್ತನೆ ಅಚ್ಚಲ್ಲ ಮಾಡ್ತಾ ಇರಲಿಲ್ಲ, ಕೀರ್ತನೆ ಹೆಚ್ಚಾಗಿ ಹಾಡ್ತಲೂ ಇರಲಿಲ್ಲ. ಲಯಕ್ಕೆ ಅಂದರೆ ಭಾವಕ್ಕೆ ಅನುಗುಣ್ಯವಾದ ಲಯದಿಂದ ಆ ಭಾವ ಪೋಷಣೆ ಮಾಡ್ತಾಯಿದ್ರು. ಭಾವಕ್ಕೆ ಹೆಚ್ಚು ಪ್ರಾಶಸ್ತ್ಯ ಇರಬೇಕು, ಲಯ ಬಿಡಬಾರ್ದು. ಆ ಲಯ ಭಾವನ ಅಂತರಿಸ್ಕೊಂಡಿರ್ಬೇಕಾದ್ರೆ ಈ ಗಂಡಿ ಸಂಬಂಧವಾದ ಲೆಕ್ಕಗಳು ಆವಾಗ ಅಷ್ಟು ಇರಲಿಲ್ಲ. ಹೇಳಿದ್ರೂ ಲಯಕ್ಕೆ ಅನ್ನಿಸ್ಕೊಂಡು ಭಾವಕ್ಕೆ ಇಡಬಾರ್ದು. ಮುಖ್ಯವಾದ ಸಂಗೀತಕ್ಕೆ ಬೇಕಾದ ಭಾವ, ಭಾವಕ್ಕೆ ಬೇಕಾದ ಸಾಹಿತ್ಯವನ್ನು ಪಾಲನೆ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಆ ಸಾಹಿತ್ಯವನ್ನು ಪಾಲನೆ ಮಾಡಿಕೊಂಡು ಭಕ್ತಿಯಿಂದ ಭಾವದಿಂದ ಹಾಡಬೇಕು. ಒಂದು ಕಚೇರಿ ಈ ಸಭಾ ಕಚೇರಿಯಲ್ಲಿ ಏನೋ ಅದಕ್ಕೆ ಟೈಮ್ ಇಟ್ಕೊಂಡಿರೋರು. ಮಿಕ್ಕಿನಂತೆ ಬೆಳಗಿನ ಜಾವಾಗೋತಿ 3 ಗಂಟೆ ಆಯಿತು 4 ಗಂಟೆ ಲೆಕ್ಕವೇ ಇರಲಿ, ಎಷ್ಟು ತಾಗಿ ಜನಗಳು ಕೇಳ್ತಾ ಇದ್ರು. ಆವಾಗಿನ ಕಾಲದಲ್ಲೇ ಆಗಿತ್ತು, 1000 ಜನ ಇಲ್ಲ 2000 ಜನ ಕೂತ್ಕೊಂಬರು. ಆವಾಗಿನ ಶ್ರುತಿಗಳೇ ಬೇರೆ. ಆಗಿನ ಶ್ರುತಿ ಹೇಗೆ ಅಂದರೆ ತಂಬೂರಿ ಮ್ಯಾಲೆ ಕುದುರೆ ಬಂದಿರೋದು, ಅದನ್ನು ಎಳೆದು ಬಿಡೋದು. ಎಲ್ಲಿಗಂದಾಗಿ ಶ್ರುತಿ ಇತ್ತು ಆ ಶ್ರುತಿ ಯಾವಾಗ ಆ ಟೈಮ್ ಅವತ್ತಿನ ದಿನಕ್ಕೆ ಶಾರೀರಿಕ ಯಾವ ಶ್ರುತಿ ಆ ಶ್ರುತಿ ಇಟ್ಕೊಂಡು ಹಾಡೋ ಪದ್ಧತಿ ಇತ್ತು. ಆ ಮೈಕು ಇಲ್ಲ ಏನೂ ಇಲ್ಲ, 1000 ಜನ ಕೇಳ್ತಾ ಇದ್ರು ಸ್ವಾಮಿ.
3: ಭೈರವಿ ಅಂತ ಹೇಳಿದ್ರಿ, ಆ ಭೈರವಿ ಕೊಂಚ ಆಗಿನ ಕಾಲದಲ್ಲಿ ಭೈರವಿ ಯಾವ ಮಟ್ಟದಲ್ಲಿ ಇತ್ತು ಅಂತ ಸ್ವಲ್ಪ ನಾವು ತಿಳ್ಕೊಳ್ಳೋಣ.
2: ವಯಸ್ಸಾಗಿದೆ, ನಾನು ಹಾಡಿದ್ರೆ ಅಷ್ಟು ಚೆನ್ನಾಗಿತ್ತೋ ಇಲ್ವೋ ನನಗೆ ತಿಳಿದು ಹಾಡಿ.

0: ಚಿಂತಲಪಲ್ಲಿ ಶೈಲಿ ಅಂತಾನೆ ನಾವು ಇವತ್ತು ಕರ್ನಾಟಕ ಸಂಗೀತದಲ್ಲಿ ಕೇಳ್ತೇವೆ. ಚಿಂತಲಪಲ್ಲಿ ವೆಂಕಟರಾವ್ ಅವರ ಗಾಯನದ ಸಣ್ಣ ಝಲಕ್ ಮತ್ತು ಧ್ವನಿಯನ್ನು ಆಲಿಸಿದಿರಿ ಇವತ್ತಿನ ಕನ್ನಡ ರತ್ನ ಭಂಡಾರದಲ್ಲಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
1: ಸರ್ವೋದಯವಾಗಲಿ ಸರ್ವರಲಿ.
2: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾ. ಭಾರತೀಯ ಜನತಾ ಪಾರ್ಟಿ ತಿದ್ದಲೇನ ಪಶ್ಚಿಮ ಬಂಗಾಳ ರಾಜ್ಯ ಚತುರ್ನವತ್ಯುತ್ತರ ದ್ವಿಶತಂ ಸದಸ್ಯೀಯ ರಾಜ್ಯ ವಿಧಾನಸಭಾಯಾಂ ಪ್ರಚಂಡಂ ಜನಾದೇಶಂ ಪ್ರಾಪ್ಯ ಇತಿಹಾಸಃ ವಿನಿರ್ಮಿತಃ. ಅನೇನ ಸ್ವಾಧೀನತಾನಂತರಂ ಪ್ರಥಮವಾರಂ ಪಶ್ಚಿಮ ಬಂಗಾಳ ರಾಜ್ಯ ಭಾಜಪಾದಲಂ ಬಹುಮತೇನ ಸತ್ತಾಯಾಂ ಆಗತಮಸ್ತಿ. ಅಸಂ ರಾಜ್ಯ ಸತ್ತಾಧಾರಿ ಭಾಜಪಾ ನೇತೃತ್ವಯುಕ್ತೇನ ಎನ್ಡಿಎ ದಲೇನ ಪುನರೇಕವಾರಂ ಜನಾದೇಶಂ ಪ್ರಾಪ್ಯ ತೃತೀಯವಾರಂ ಸತ್ತಾಯಾಂ ಆಗಮ್ಯತೆ. ಯತ್ರ ಹಿ ಭಾಜಪಾದಲೇನ ತ್ರಿಸಪ್ತತಿಃ ಆಸನಾನಿ ವಿಜಿತಾನಿ. ಕೇರಳಂ ರಾಜ್ಯ ಕಾಂಗ್ರೆಸ್ ನೇತೃತ್ವೇನ ಯುಡಿಎಫ್ ಇತಿ ಸಂಯುಕ್ತ ಲೋಕತಾಂತ್ರಿಕ ಘಟಬಂಧನೇನ ಊನಶತಂ ಆಸನೇಷು ವಿಜಯಂ ಪ್ರಾಪ್ಯ ನಿರ್ಣಾಯಕರೂಪೇಣ ಸತ್ತಾಂ ಪ್ರತಿ ಪ್ರತ್ಯಾಗಮನಸ್ಯ ಸಂಕೇತಃ ಪ್ರದತ್ತಃ. ಯತ್ರ ಚ ಕಾಂಗ್ರೆಸ್ ದಲೇನ ತ್ರಿಷಷ್ಟಿಃ ಆಸನಾನಿ ವಿಜಿತಾನಿ. ಪುದುಚೇರಿ ಇತ್ಯತ್ರ ರಾಷ್ಟ್ರೀಯ ಪ್ರಜಾತಾಂತ್ರಿಕ ಘಟಬಂಧನೇನ ಎನ್ಡಿಎ ಇತ್ಯನೇನ ತ್ರಿಂಶತ್ ಆಸನೇಷು ಅಷ್ಟಾದಶ ಆಸನಾನಿ ವಿಜಿತ್ಯ ಸರ್ವಕಾರಂ ರಚಯಿತುಂ ಸ್ಪಷ್ಟ ಬಹುಮತಂ ಪ್ರಾಪ್ತಮಸ್ತಿ. ಪಶ್ಚಿಮ ಬಂಗಾಳ ರಾಜ್ಯ ಭವಾನಿಪುರ ವಿಧಾನಸಭಾ ಕ್ಷೇತ್ರೆ ಭಾಜಪಾ ಪ್ರತ್ಯಾಶಿ ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳಸ್ಯ ಮುಖ್ಯಮಂತ್ರೀಂ ಟಿಎಂಸಿ ನೇತ್ರೀಂ ಮಮತಾ ಬ್ಯಾನರ್ಜೀಂ ಪಂಚದಶ ಸಹಸ್ರಾಧಿಕ ಮತೈಃ ಪರಾಜಿತವಾನ್. ನಿರ್ವಾಚನ ಸೂಚಿ ವಿಶೇಷ ಸಘನ ಪುನರೀಕ್ಷಣಸ್ಯ ಎಸ್ಐಆರ್ ಇತ್ಯಸ್ಯ ಅನಂತರಂ ಪ್ರಥಮ ನಿರ್ವಾಚನೆ ಮಮತಾ ಬ್ಯಾನರ್ಜಿ ನೇತೃತ್ವೇನ ತೃಣಮೂಲ ಕಾಂಗ್ರೆಸ್ ಇತ್ಯಸ್ಯ ಪಂಚದಶ ವರ್ಷೀಯಂ ಶಾಸನಂ ಸಮಾಪ್ತಂ ಕೃತ್ವಾ ಭಾಜಪಾದಲೇನ ಬಹುಮತಂ ಪ್ರಾಪ್ತಮಸ್ತಿ. ಪಶ್ಚಿಮ ಬಂಗಾಳ ರಾಜ್ಯೆ ಭಾಜಪಾದಲೇನ ಷಡುತ್ತರ ದ್ವಿಶತಂ ತೃಣಮೂಲ ಕಾಂಗ್ರೆಸ್ ದಲೇನ ಅಶೀತಿಃ ಆಸನಾನಿ ಚ ವಿಜಿತಾನಿ. ಅಭಿನೇತಾ ಪರಿವರ್ತಿತ ರಾಜನೇತಾ ಚ ಚಂದ್ರಶೇಖರನ್ ಜೋಸೆಫ್ ವಿಜಯಸ್ಯ ನೇತೃತ್ವೇ ತಮಿಳಗ್ ವೇತ್ರಿ ಖಜಗಂ ಟಿವಿಕೆ ಇತಿ ದಲೇನ ತಮಿಳುನಾಡು ವಿಧಾನಸಭಾ ನಿರ್ವಾಚನೆ ಏಕೈಕ ಬೃಹತ್ತಮ ದಲರೂಪೇಣ ಉದ್ಭವನ್ ಇತಿಹಾಸಃ ವಿನಿರ್ಮಿತಃ. ರಾಜ್ಯೆ ಚತುಸ್ತ್ರಿಂಶದುತ್ತರ ದ್ವಿಶತಂ ನಿರ್ವಾಚನ ಕ್ಷೇತ್ರೇಷು ಟಿವಿಕೆ ದಲೇನ ಅಷ್ಟೋತ್ತರ ಶತಂ ಆಸನಾನಿ ಪ್ರಾಪ್ತಾನಿ. ಭಾಜಪಾದಲಸ್ಯ ವರಿಷ್ಠ ನೇತ್ರ ಅಥ ಪ್ರಧಾನಮಂತ್ರಿಣ ಶ್ರೀ ನರೇಂದ್ರ ಮೋದಿನ ಐತಿಹಾಸಿಕ ಅಭೂತಪೂರ್ವ ದಿವಸೋಯಮಿತಿ ಉಕ್ತ್ವಾ ಪಶ್ಚಿಮ ಬಂಗಾಳ ಅಸಂ ಪುದುಚೇರಿ ತಮಿಳುನಾಡು ಕೇರಳಂ ರಾಜ್ಯಾನಾಂ ಜನಾನಾಂ ದಲಕಾರ್ಯಕರ್ತೃಣಾಂಚ ಪ್ರತಿ ಆಭಾರ ಪ್ರಕಟಿತಃ. ಹ್ಯಃ ನವದಿಲ್ಲ್ಯಾಂ ಭಾಜಪಾ ಮುಖ್ಯಾಲಯೆ ದಲಕಾರ್ಯಕರ್ತೃನ್ ಸಂಬೋಧಯನ್ ಶ್ರೀಮೋದಿ ಅವದತ್ ಯತ್ ಅಯಂ ರಾಷ್ಟ್ರಸ್ಯ ಕೃತೆ ನೂತನ ಪ್ರಭಾತಸ್ಯ ಸೂಚಕಃ ಅಸ್ತಿ ತಥಾ ಚ ಜನಾಃ ಭಾರತಸ್ಯ ಮಹಾಲೋಕತಂತ್ರೆ ಕಾರ್ಯಪ್ರದರ್ಶನಸ್ಯ ರಾಜನೀತಿಷು ಏಕ ಭಾರತ ಶ್ರೇಷ್ಠ ಭಾರತಸ್ಯ ಭಾವನಾಯಾಂಚ ವಿಶ್ವಾಸಂ ಸ್ಥಾಪಿತವಂತಃ.
3: पराजय लोकतंत्र और चुनावी राजनीति का एक स्वाभाविक हिस्सा होता है, लेकिन पांच प्रदेशों की जनता ने पूरे विश्व को दिखाया है कि ये हमारा भारत मदर ऑफ डेमोक्रेसी क्यों है. लोकतंत्र डेमोक्रेसी हमारे लिए सिर्फ एक तंत्र नहीं है, ये हमारी रगों में दौड़ता हुआ संस्कार है. और आज सिर्फ भारत का लोकतंत्र ही नहीं जीता है, आज भारत का संविधान भी जीता है.
2: ಪ್ರಧಾನಮಂತ್ರಿಣಾ ಶ್ರೀ ಮೋದಿನಾ ಉಕ್ತಂ ಯತ್ ದೇಶಸ್ಯ ವಿಂಶತ್ಯಧಿಕೇಷು ರಾಜ್ಯೇಷು ಭಾಜಪಾ ಎನ್ಡಿಎ ಸರ್ವಕಾರಃ ಸತ್ತಾಯಾಂ ಸಂತಿ ತಥಾ ಚ ಭಾಜಪಾಯಾಃ ಮಂತ್ರಃ ಜನತಾ ಏವ ಜನಾರ್ದನಃ ಇತಿ. ಭಾಜಪಾದಲೇನ ಪುದುಚೇರಿತ್ಯತ್ರ ವಿಧಾನಸಭಾಯಾಃ ನೇತಾರಂ ನಿರ್ವಾಚಯಿತುಂ ದಲಸ್ಯ ವರಿಷ್ಠ ನೇತಾ ಏವಂ ಕೇಂದ್ರೀಯ ಮಂತ್ರಿ ಡಾಕ್ಟರ್ ಮನಸುಖ್ ಮಾಂಡವ್ಯ ಏವಂ ಪುದುಚೇರಿತ್ಯತ್ರ ದಲಸ್ಯ ಪ್ರಭಾರಿ ನಿರ್ಮಲ ಕುಮಾರ್ ಸುರಾನ ಚ ಕೇಂದ್ರೀಯ ಪರ್ಯವೇಕ್ಷಕ ರೂಪೇಣ ಚಿತವಂತೌ. ನಾಮದ್ವಯಮಪಿ ಭಾಜಪಾ ಸಂಸದೀಯ ಮಂಡಲಸ್ಯ ಕೇಂದ್ರೀಯ ಪರ್ಯವೇಕ್ಷಕ ಮಂಡಲೇನ ಅನುಮೋದಿತಮಾಸೀತ್. ಐಪಿಎಲ್ ಇತಿ ವಿಂಶತಿಂ ಪ್ರತಿವಿಂಶತಿಃ ಕ್ರಿಕೆಟ್ ಲೀಗ್ ಪ್ರತಿಸ್ಪರ್ಧಾಯಾಂ ಮುಂಬೈ ನಗರಸ್ಯ ವಾನ್ಖೇಡೆ ಕ್ರೀಡಾಂಗಣೆ ಗತರಾತ್ರೌ ಮುಂಬೈ ಇಂಡಿಯನ್ಸ್ ದಲೇನ ಲಖನೌ ಸೂಪರ್ ಜಾಯಿಂಟ್ಸ್ ದಲಂ ಷಟ್ ಸ್ತೋಭೈಃ ಪರಾಜಿತಂ. ಅದ್ಯ ಸಾಯಂ ಸಾರ್ಧ ಸಪ್ತವಾದನೆ ದಿಲ್ಲಿ ಕ್ಯಾಪಿಟಲ್ಸ್ ಅಥ ಚೆನ್ನೈ ಸೂಪರ್ ಕಿಂಗ್ಸ್ ದಲಯೋರ್ ಮಧ್ಯೆ ದಿಲ್ಯಾಹ ಅರುಣ್ ಜೇಟ್ಲಿ ಕ್ರೀಡಾಂಗಣೆ ಕ್ರಿಕೆಟ್ ಲೀಗ್ ಪ್ರತಿಸ್ಪರ್ಧಾ ನಿಶ್ಚಿತ ವರ್ತತೆ ಇತಿ ವಾರ್ತಾಃ.

0: ಮನೋವಿಹಾರಿಣಿ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಬೆಂಗಳೂರು ಆಕಾಶವಾಣಿ 101.3 FM ನಲ್ಲಿ. ಮನೋವಿಹಾರಿಣಿ ಪ್ರಾಯೋಜಕರು ನಿಮ್ಹ್ಯಾನ್ಸ್ ಬೆಂಗಳೂರು.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕು.

0: ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು. 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮವನ್ನು ಈ ಆಪ್ ಮೂಲಕ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲಿಯೇ ಇದ್ದರೂ ಕೇಳಬಹುದು.
1: ಹಿಂದಿ ಭಾಷಾ ಕೆ ಕಾರ್ಯಕ್ರಮ, ಉರ್ದು ಜಬಾನ್ ಕೆ ಪ್ರೋಗ್ರಾಮ್ ಬಿ AIR ಆಪ್ ಪರ್ ಮಿಲ್ತೆ.
2: ಬಿಹಾರ್ ಕೆ ಸಭಿ ಭಾಷಾ ಕೆ ಕಾರ್ಯಕ್ರಮ ಕೋ ಸುನು.
3: ಬಾಂಗ್ಲಾ ಭಾಷಾ ಅಕೌಂಟ್, ಭಲೋ ಭಲೋ ಸಂಗೀತ, ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি, আর আপনারা এর সাথে যোগদান করুন.
4: আতে মারাঠি ভাষা নিউজ অন AIR অ্যাপ মধ্যে উপলব্ধ আছে.
5: ആകാശവാണിയുടെ എല്ലാ മലയാളം ചാനലുകളും ന്യൂസ് ഓൺ എയർ ആപ്പിൽ ഇപ്പോൾ ലഭ്യമാണ്. ആകാശവാണി എന്നും നിങ്ങളോടൊപ്പം.
1: കാശ്മീർ സബൈൻ ഹിന്ദ് പ്രോഗ്രാം തിച്ച് AIR ആപ്പ് ദൃശ്യമാണ്.
0: ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ, 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವ್ರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
5: ಯಸ್, ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು ಮ್ಯಾಜಿಕಲಿ ಯುವರ್ಸ್ ಮ್ಯೂಸಿಕಲಿ ಯುವರ್ಸ್. ಸಮಯ ಇನ್ನೇನು 7:05 ಆಗ್ತಾ ಇದೆ. 7:05 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳಬಹುದು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಮಾಹಿತಿ ತಂತ್ರಜ್ಞಾನ ಸೇವೆಗಳ ರಾಜ್ಯದ ಒಟ್ಟು ರಫ್ತು ವಹಿವಾಟು 6.2 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆ. ಕೇಂದ್ರ ಕನಿಷ್ಠ ಬೆಂಬಲ ಬೆಲೆ ಯೋಜನೆ, ಸೂರ್ಯಕಾಂತಿ ಖರೀದಿಗೆ ಕೇಂದ್ರದ ಒಪ್ಪಿಗೆ. ರೈತ ಉತ್ಪಾದಕರ ಸಂಸ್ಥೆ ವಿಜಯಪುರದಲ್ಲಿ ರಫ್ತು ಗುಣಮಟ್ಟದ ತೋಟಗಾರಿಕೆ ಬೆಳೆಗಾರರಿಗೆ ತರಬೇತಿ. ಅಮೃತ ಸರೋವರ ಯೋಜನೆ, ತುಮಕೂರು ಜಿಲ್ಲೆಯ ಕೆರೆಗಳ ಪುನಶ್ಚೇತನ. ಇಂದು ವಿಶ್ವ ಅಸ್ತಮಾ ಜಾಗೃತಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ನವೋದ್ಯಮ ಕ್ಷೇತ್ರದಲ್ಲಿ ಕರ್ನಾಟಕ ವಿಶ್ವಕ್ಕೆ 8ನೇ ಸ್ಥಾನದಲ್ಲಿದೆ, ಮುಂಬರುವ 5 ವರ್ಷಗಳಲ್ಲಿ 3ನೇ ಸ್ಥಾನಕ್ಕೇರಲಿದೆ ಎಂದು ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಫೇಸ್ಬುಕ್ನಲ್ಲಿ ಈ ವಿಷಯ ತಿಳಿಸಿರುವ ಸಚಿವರು, ಮಾಹಿತಿ ತಂತ್ರಜ್ಞಾನಗಳ ಸೇವೆಗಳ ರಫ್ತಿನಲ್ಲಿ ಕರ್ನಾಟಕ ಪ್ರಥಮ ಸ್ಥಾನದಲ್ಲಿದೆ, ರಾಜ್ಯದ ಐಟಿ ಸೇವೆಗಳ ರಫ್ತು ವಹಿವಾಟು 6.2 ಲಕ್ಷ ಕೋಟಿ ರೂಪಾಯಿ ದಾಟಿದೆ ಎಂದಿದ್ದಾರೆ.

0: ಎಲಿವೇಟ್, ಬಿಯಾಂಡ್ ಬೆಂಗಳೂರು, ಲೀಪ್ ಮುಂತಾದ ಯೋಜನೆಗಳು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಹೂಡಿಕೆಯನ್ನು ಆಕರ್ಷಿಸಿ ಉದ್ಯಮಗಳನ್ನು ವಿಸ್ತರಿಸುತ್ತಿವೆ ಎಂದು ಹೇಳಿದ್ದಾರೆ. ಕೇಂದ್ರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿ ಕ್ವಿಂಟಾಲ್ ಸೂರ್ಯಕಾಂತಿಗೆ 7,721 ರೂಪಾಯಿ ರೈತರಿಗೆ ನೀಡಿ ಖರೀದಿಸಲು ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಕಿರು ಆಹಾರ ಉದ್ಯಮಗಳ ನಿಯಮಬದ್ದಗೊಳಿಸುವಿಕೆ ಯೋಜನೆಯಡಿ ರೈತ ಉತ್ಪಾದಕರ ಸಂಸ್ಥೆಗಳ ಮೂಲಕ ವಿಜಯಪುರ ಜಿಲ್ಲೆಯ ರೈತರಿಗೆ ತರಬೇತಿ ಹಾಗೂ ರಫ್ತು ಮಾಹಿತಿ ನೀಡಿ ಪ್ರೋತ್ಸಾಹಿಸಲಾಗುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಮಹಾರಾಷ್ಟ್ರ ರಾಜ್ಯದ ನಾಸಿಕ್ನ ಸಹ್ಯಾದ್ರಿ ಫಾರ್ಮ್ ಸಹಯೋಗದಲ್ಲಿ ತಿಕೋಟಾದಲ್ಲಿ 100 ಎಕರೆಯಲ್ಲಿ ಉತ್ಕೃಷ್ಟ ದರ್ಜೆಯ R36 ತಳಿ ದ್ರಾಕ್ಷಿಯನ್ನು ಪ್ರಗತಿಪರ ಕೃಷಿಕ ಮಹಿಳೆ ಕೃಷ್ಣವೇಣಿ ಬೆಳೆಯುತ್ತಿದ್ದಾರೆ, ಉತ್ತಮ ಇಳುವರಿ ಸಹ ಪಡೆಯುತ್ತಿದ್ದಾರೆ ಎಂದು ಸಚಿವರು ಶ್ಲಾಘಿಸಿದ್ದಾರೆ. ರಾಷ್ಟೀಯ ಜೀವನೋಪಾಯ ಮಿಷನ್ ಎನ್ಆರ್ಎಲ್ಎಂ ಅಡಿ ಸ್ವಸಹಾಯ ಸಂಘದ ಮಹಿಳೆಯರೇ ನಿರ್ವಹಿಸುವ ಅಕ್ಕಾ ಕೆಫೆ ದುಡಿಯುವ ಮಹಿಳೆಯರ ಸ್ವಾವಲಂಬನೆ ಹಾಗೂ ಆರ್ಥಿಕ ಪ್ರಗತಿಗೆ ಕಾರಣವಾಗಿದೆ ಎಂದು ಚಾಮರಾಜನಗರ ಸಂಸದ ಸುನೀಲ್ ಬೋಸ್ ತಿಳಿಸಿದ್ದಾರೆ. ಗುಂಡ್ಲುಪೇಟೆ ತಾಲೂಕು ತೆರಕಣಅಂಬಿಯಲ್ಲಿ ನೂತನ ಅಕ್ಕಾ ಕೆಫೆ ಉದ್ಘಾಟಿಸಿ ಅವರು ಮಾತನಾಡಿದರು. ಮತ್ತೊಂದು ಅಕ್ಕಾ ಕೆಫೆಯನ್ನು ಮಲೈ ಮಹದೇಶ್ವರ ಬೆಟ್ಟದಲ್ಲಿಯೂ ಶೀಘ್ರ ಆರಂಭಿಸಲಾಗುವುದು ಎಂದರು. ಕೇಂದ್ರ ಪುರಸ್ಕೃತ ಅಮೃತ ಸರೋವರ ಯೋಜನೆಯಡಿ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಕೆರೆಗಳ ಹೂಳೆತ್ತಿಸಿ ಜಲಪಾತ್ರವನ್ನು ವಿಸ್ತರಿಸಲು ಯೋಜಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ತಿಳಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಕರ್ನಾಟಕದ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ನ್ಯಾಯಾಲಯ ಸಭಾಂಗಣದಲ್ಲಿ ಜರುಗಿದ ಸಭೆಯಲ್ಲಿ ಈ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ಮಾಹಿತಿ ನೀಡಿದ್ದಾರೆ. ಕೆರೆಗಳ ಹೂಳನ್ನು ರೈಲ್ವೆ ಹಾಗೂ ರಾಷ್ಟೀಯ ಹೆದ್ದಾರಿ ಕಾಮಗಾರಿಗಳಿಗೆ ಬಳಸುವ ಕುರಿತು ಚಿಂತನೆ ನಡೆದಿದೆ ಎಂದು ಹೇಳಿದ್ದಾರೆ. ಅಸ್ತಮಾ ಬಾಧಿತ ಪ್ರತಿಯೊಬ್ಬರಿಗೂ ಅಲರ್ಜಿ ನಿವಾರಕ ಔಷಧಿಗಳ ತುರ್ತು ಪೂರೈಕೆ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಅಸ್ತಮಾ ಜಾಗೃತಿ ದಿನಾಚರಣೆ. ಅಸ್ತಮಾ ಬಗ್ಗೆ ಭಯ ಹೋಗಲಾಡಿಸಿ ಜನಜಾಗೃತಿ ಮೂಡಿಸುವ ಹಲವು ಕಾರ್ಯಕ್ರಮಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಜ್ಯಾದ್ಯಂತ ಇಂದು ಆಯೋಜಿಸಿದೆ. ವಿಶ್ವಾದ್ಯಂತ 25 ಕೋಟಿ ಹಾಗೂ ಭಾರತದಲ್ಲಿ 1,50,000,000 ಜನ ಅಸ್ತಮಾ ಬಾಧಿತರಾಗಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ಮಂಗಳೂರಿನ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಅಸ್ತಮಾ ಎನ್ನುವುದು ಶ್ವಾಸಕೋಶಗಳಿಗೆ ಸಂಬಂಧಿಸಿದ ದೀರ್ಘಕಾಲಿಕ ಕಾಯಿಲೆಯಾಗಿದ್ದು ಶ್ವಾಸಕೋಶಗಳು ನಮ್ಮ ದೇಹದ ಅತ್ಯಂತ ವೈಟಲ್ ಆರ್ಗನ್ ಆಗಿರುವ ಕಾರಣದಿಂದ ದೇಹದ ಜೀವಕೋಶಗಳಿಗೆ ಆಮ್ಲಜನಕ ಪೂರೈಸುವ ಕೆಲಸವನ್ನು ನಿರಂತರವಾಗಿ ಮಾಡುತ್ತಿರುತ್ತದೆ. ಯಾವುದೋ ಅಲರ್ಜಿಕಾರಕ ವಸ್ತುವಿನಿಂದಾಗಿ ಅಲರ್ಜಿ ಉಂಟಾಗಿ ಗಾಳಿ ಚೀಲಗಳಿಗೆ ಆಮ್ಲಜನಕ ಹೋಗದೇ ಇದ್ದಾಗ ಈ ರೀತಿಯ ಅಸ್ತಮಾ ಆಘಾತ ಉಂಟಾಗುತ್ತದೆ. ಯಾವ ಕಾರಣಕ್ಕೆ ಈ ಅಲರ್ಜಿ ಆಗುತ್ತದೆ ಅನ್ನೋದನ್ನು ತಿಳಿದುಕೊಂಡು ಅದು ಧೂಳಿನ ಕಣ ಇರಬಹುದು, ಪರಾಗದ ಕಣಗಳಿರಬಹುದು, ಸಾಕು ಪ್ರಾಣಿಗಳ ರೋಮಗಳಿರಬಹುದು, ಶೀತಗಾಳಿ, ತಂಪು ಗಾಳಿ, ವಾಯು ಮಾಲಿನ್ಯ, ವಿಪರೀತವಾದಂತಹ ಹೊಗೆ, ಶ್ವಾಸಕೋಶ ಕೆರಳುವಿಕೆ ಆಗಿ ಅಸ್ತಮಾ ಅಟ್ಯಾಕ್ ಆಗುವ ಸಾಧ್ಯತೆ ಇದೆ. ಇದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆಯನ್ನು ಸಕಾಲದಲ್ಲಿ ತೆಗೆದುಕೊಳ್ಳತಕ್ಕದ್ದು. ಅಸ್ತಮಾ ರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸಲು ಸಾಧ್ಯವಾಗುವುದಿಲ್ಲ, ಆದರೆ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪಶ್ಚಿಮ ಬಂಗಾಳ, ಅಸ್ಸಾಂ ಹಾಗೂ ಪುದುಚೇರಿಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಜಯಗಳಿಸಿದ ಹಿನ್ನೆಲೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ದುರ್ಗದ ಬೈಲಿನಲ್ಲಿ ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ ಬೆಲ್ಲದ್, ಶಾಸಕ ಮಹೇಶ್ ತೆಂಗಿನಕಾಯಿ ನೇತೃತ್ವದಲ್ಲಿ ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದರು. ಹಜ್ ಯಾತ್ರಿಕರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಶುಭ ಕೋರಿ ಬೀಳ್ಕೊಟ್ಟರು. ಕರ್ನಾಟಕ ಹಜ್ ಸಮಿತಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಹಜ್ ಯಾತ್ರಿಕರು ತಮ್ಮ ಪ್ರಾರ್ಥನೆಯಲ್ಲಿ ರಾಜ್ಯದ ಒಳಿತನ್ನು ಬಯಸುವಂತೆ ಕೋರಿದರು. ಕಲಬುರಗಿ ಹಾಗೂ ಹುಬ್ಬಳ್ಳಿಯಲ್ಲಿ ಹಜ್ ಭವನಗಳನ್ನು ಶೀಘ್ರ ನಿರ್ಮಿಸುವುದಾಗಿ ತಿಳಿಸಿದರು. ರಾಜ್ಯದ ಅರಣ್ಯದ ಅಂಚಿನಲ್ಲಿ ಅಗ್ನಿ ಅವಘಡಗಳನ್ನು ನಿಯಂತ್ರಿಸಲು ಸನ್ನದ್ದತೆ ಹಾಗೂ ಉದ್ದೇಶಪೂರ್ವಕ ಬೆಂಕಿ ಹಚ್ಚುವ ಕಿಡಿಗೇಡಿಗಳ ವಿರುದ್ದ ಕಟ್ಟುನಿಟ್ಟಿನ ಕಾನೂನು ಕ್ರಮಕ್ಕೆ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ. ಎಕ್ಸ್ ಮಾಧ್ಯಮದಲ್ಲಿ ಈ ಮಾಹಿತಿ ನೀಡಿರುವ ಸಚಿವರು, ಬೀದರ್ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆಸಿ ಜಿಲ್ಲೆಯ ಎಲ್ಲ ತಾಲೂಕುಗಳ ಕುಡಿಯುವ ನೀರಿನ ಸಮಸ್ಯೆ ನಿರ್ವಹಿಸಲು ಸೂಕ್ತ ಸಿದ್ದತೆ ಕೈಗೊಳ್ಳಲು ಜಿಲ್ಲಾಡಳಿತಕ್ಕೆ ಸೂಚಿಸಿದ್ದಾಗಿ ತಿಳಿಸಿದ್ದಾರೆ. 9ನೇ ರಾಷ್ಟೀಯ ಜಾನುವಾರು ರೋಗ ತಡೆ ಕಾಲುಬಾಯಿ ರೋಗ ವಿರುದ್ದದ ಲಸಿಕೆ ನೀಡಿಕೆ ಮಾಸಿಕ ಅಭಿಯಾನ ಈ ತಿಂಗಳ 22ರವರೆಗೆ ರಾಜ್ಯಾದ್ಯಂತ ನಡೆಯಲಿದೆ. ಈ ಅಭಿಯಾನದ ಕುರಿತು ಪಶುಪಾಲನಾ ಇಲಾಖೆಯ ಹಾವೇರಿ ಜಿಲ್ಲೆ ಉಪನಿರ್ದೇಶಕ ಡಾ ಶಿವಯೋಗಿ ಎಲಿ ಮಾಹಿತಿ ನೀಡಿದ್ದಾರೆ.
5: ಜಿಲ್ಲೆಯಲ್ಲಿ ಒಟ್ಟು 289,626 ಜಾನುವಾರುಗಳು ಇದ್ದು ಇವುಗಳಿಗೆ ಲಸಿಕೆ ಹಾಕಲು ಸರ್ಕಾರದಿಂದ 318,500 ಡೋಸ್ ಲಸಿಕೆ ಮತ್ತು ಸಿರಿಂಜ್ಗಳು ಸರಬರಾಜಾಗಿರುತ್ತವೆ. 2,952 ಬ್ಲಾಕ್ಗಳಾಗಿ ವಿಂಗಡಿಸಿ ಮೈಕ್ರೋ ಪ್ಲಾನ್ ಅನ್ನು ತಯಾರಿಸಲಾಗಿದ್ದು 468 ಲಸಿಕಾದಾರರನ್ನು ನೇಮಕ ಮಾಡಿಕೊಳ್ಳಲಾಗಿದೆ. 171 ತಂಡಗಳಾಗಿ ವಿಂಗಡಿಸಿ ಆದೇಶ ನೀಡಲಾಗಿದೆ. ಈ ತಂಡದ ಸದಸ್ಯರುಗಳು ನಿಗದಿಪಡಿಸಿದ ದಿನಾಂಕದಂದು ನಿಗದಿಪಡಿಸಿದ ಹಳ್ಳಿಗೆ ಪ್ರಯಾಣಿಸಿ ರೈತರ ಮನೆ ಮನೆಗೆ ತೆರಳಿ ಉಚಿತವಾಗಿ ದನ ಮತ್ತು ಎಮ್ಮೆಗಳಿಗೆ ಕಾಲು ಮತ್ತು ಬಾಯಿ ಬೇನೆ ಲಸಿಕೆಯನ್ನು ಹಾಕಿ ಭಾರತ್ ಪಶುಧನ್ ತಂತ್ರಾಂಶದಲ್ಲಿ ಇಂಡೀಕರಣಗೊಳಿಸುತ್ತಾರೆ.
0: ಚಿಕ್ಕಮಗಳೂರು ತಾಲೂಕು ಅರಳೆಗುಪ್ಪೆ ಗ್ರಾಮದ ಕಾರಂಜಿ ಕೆರೆಯಲ್ಲಿ ಮುಳುಗಿ 4 ಮಕ್ಕಳು ಮೃತಪಟ್ಟ ದುರ್ಘಟನೆ ನಿನ್ನೆ ಸಂಜೆ ನಡೆದಿದೆ. ಒಟ್ಟು 5 ಮಕ್ಕಳು ಕೆರೆ ಬಳಿ ಆಟವಾಡುತ್ತಾ ನೀರಿಗೆ ಬಿದ್ದಿದ್ದು ಓರ್ವ ಬಾಲಕಿಯನ್ನು ಸ್ಥಳೀಯರು ರಕ್ಷಿಸಿದ್ದಾರೆ. ನೀರಿಗೆ ಬಿದ್ದವರೆಲ್ಲರೂ 8-12 ವರ್ಷ ಮಕ್ಕಳಾಗಿದ್ದಾರೆ. ಬೆಂಗಳೂರಿನ ಕ್ರಾಂತಿವೀರ ಶ್ರೀ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣ ಹಾಗೂ ರಾಯಚೂರು ಜಿಲ್ಲೆ ಸಿಂಧನೂರು ರೈಲು ನಿಲ್ದಾಣಗಳ ಮಧ್ಯೆ ದಿನಂಪ್ರತಿ ಮಧ್ಯರಾತ್ರಿ 12:15 ಸಂಚರಿಸುವ ರೈಲಿನ ವೇಳೆ ಬದಲಿಸಲಾಗಿದ್ದು ಜೂನ್ 20 ತಾರೀಖಿನಿಂದ ರಾತ್ರಿ 11:40 ಹೊರಡಲಿದೆ ಎಂದು ನೈರುತ್ಯ ರೈಲ್ವೆ ತಿಳಿಸಿದೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಬೇಸೂರು ಗ್ರಾಮದಲ್ಲಿ ಪರಮಾಣು ವಿದ್ಯುತ್ ಸ್ಥಾವರ ಸ್ಥಾಪನೆಯಾಗಲಿದೆ ಎಂಬ ಊಹಾಪೋಹಗಳನ್ನು ಜಿಲ್ಲಾಧಿಕಾರಿ ಎನ್ ಹೇಮಂತ್ ಅಲ್ಲಗಳೆದಿದ್ದಾರೆ. ಕೆಲ ಸಾಮಾಜಿಕ ಜಾಲತಾಣಗಳಲ್ಲಿ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಬೇಸೂರು ಗ್ರಾಮದಲ್ಲಿ ಪರಮಾಣು ವಿದ್ಯುತ್ ಸ್ಥಾವರ ಸ್ಥಾಪಿಸಲು ಜಮೀನು ಗುರುತಿಸಿದೆ ಹಾಗೂ ಈ ಸಂಬಂಧ ಪ್ರಕ್ರಿಯೆಗಳು ನಡೆಯುತ್ತಿವೆ ಎಂಬ ಮಾಹಿತಿ ವದಂತಿಯಾಗಿದೆ. ಸಾರ್ವಜನಿಕರು ಆತಂಕಕ್ಕೆ ಒಳಗಾಗಬಾರದು ಎಂದು ಜಿಲ್ಲಾಧಿಕಾರಿ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾಹಿತಿ ತಂತ್ರಜ್ಞಾನ ಸೇವೆಗಳ ರಾಜ್ಯದ ಒಟ್ಟು ರಫ್ತು ವಹಿವಾಟು 6.2 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆ. ಕೇಂದ್ರ ಕನಿಷ್ಠ ಬೆಂಬಲ ಬೆಲೆ ಯೋಜನೆ, ಸೂರ್ಯಕಾಂತಿ ಖರೀದಿಗೆ ಕೇಂದ್ರದ ಒಪ್ಪಿಗೆ. ರೈತ ಉತ್ಪಾದಕರ ಸಂಸ್ಥೆ ವಿಜಯಪುರದಲ್ಲಿ ರಫ್ತು ಗುಣಮಟ್ಟದ ತೋಟಗಾರಿಕೆ ಬೆಳೆಗಾರರಿಗೆ ತರಬೇತಿ. ಅಮೃತ ಸರೋವರ ಯೋಜನೆ, ತುಮಕೂರು ಜಿಲ್ಲೆಯ ಕೆರೆಗಳ ಪುನಶ್ಚೇತನ. ಇಂದು ವಿಶ್ವ ಅಸ್ತಮಾ ಜಾಗೃತಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

0: ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ,
2: ಎದೆ ತುಂಬಿ ಬಂತೊಂದು ಭಾವಜರಿ ಆಗ,
3: ಎದೆ ತುಂಬಿ ಹಾಡಿದೆನು
1: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
2: ಎಲ್ಲೆ ಮೀರಿದ ಪ್ರೇಮ ಸಿಂಚನ.
4: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕ.
1: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
2: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು. ಅಂತರಾಳದ ಮಂಥನಗಳಿಗೆ ಚೇತನ
1: ಭಾವಸ್ಪಂದನ
2: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
5: ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಮನಸ್ಸಿನ ಮಾತು, ಹೃದಯದ ಭಾವನೆ ಅಕ್ಷರ ರೂಪ ಕೇಳಿದು ಅದಕ್ಕೆ ಒಂದು ರಾಗ ಹತ್ತಾಗ ಅದು ಭಾವಗೀತೆಯಾಗತ್ತೆ. ಅಂತಹ ಭಾವಗೀತೆಯನ್ನು ಕೇಳುವಂತಹ ಸಮಯ ಇದು. ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲ ಗೀತೆ ಮೂಡಿ ಬರ್ತಾ ಇದೆ. ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ ಚನ್ನವೀರ ಕಣವಿ ಅವರು ಬರೆದಿರುವ ಗೀತೆ.

ಭಾವಸ್ಪಂದನದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಎಸ್ ನಾಗಭೂಷಣ್ ರಾವ್ ಅವರು ಈ ಗೀತೆಯನ್ನು ಬರೆದಿದ್ದರೆ, ಎಂ ಡಿ ಪಲ್ಲವಿ ಹಾಗೂ ಅರ್ಚನಾ ಉಡುಪ ಅವರು ಈ ಗೀತೆಯನ್ನು ಹಾಡಿದ್ದಾರೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು. ಇತ್ತೀಚಿನ ಚುನಾವಣಾ ಫಲಿತಾಂಶ ಭಾರತದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಜಯ, ಪ್ರಧಾನಿ ನರೇಂದ್ರ ಮೋದಿ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ದಿಗ್ವಿಜಯ, ತಮಿಳುನಾಡಿನಲ್ಲಿ ವಿಜಯ್ ನೇತೃತ್ವದ ಡಿವಿಕೆ ಅತಿದೊಡ್ಡ ಪಕ್ಷವಾಗಿ ಉದಯ. ಜಮೈಕಾದ ಸಚಿವರೊಂದಿಗೆ ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಉನ್ನತ ಮಟ್ಟದ ಸಭೆ, ಹಲವು ಕ್ಷೇತ್ರಗಳಲ್ಲಿ ಸಹಕಾರ ಬಲವರ್ಧನೆಗೆ ಒತ್ತು. ಪಶ್ಚಿಮ ಏಷ್ಯಾ ಸಂಘರ್ಷ, ಅಮೆರಿಕ ಇರಾನ್ ನಡುವೆ ಮುಂದುವರೆದ ಉದ್ವಿಗ್ನತೆ. ಮಧ್ಯಪ್ರಾಚ್ಯ ಪರಿಸ್ಥಿತಿ ಹಿನ್ನೆಲೆ, ಜಾಗತಿಕ ತೈಲ ಬೆಲೆಯಲ್ಲಿ ಭಾರೀ ಏರಿಕೆಯ ನಂತರ ಇಂದು ಅಲ್ಪ ಇಳಿಕೆ. ವಾರ್ತೆಗಳ ವಿವರ. ಸೋಲು ಗೆಲುವುಗಳು ಪ್ರಜಾಪ್ರಭುತ್ವದ ಭಾಗವಾಗಿದ್ದು, ಈ ಚುನಾವಣೆಯ ಫಲಿತಾಂಶ ಭಾರತದ ಪ್ರಜಾಪ್ರಭುತ್ವ ಮತ್ತು ಭಾರತೀಯ ಸಂವಿಧಾನದ ಜಯವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ನವದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ನಿನ್ನೆ ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಬಿಜೆಪಿ ಹಿರಿಯ ನಾಯಕ ಹಾಗೂ ಪ್ರಧಾನಿ ನರೇಂದ್ರ ಮೋದಿ, ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ, ಕೇರಳ

0: ಅವರು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು.
1: ಪಾಂಚ್ ಪ್ರದೇಶೋ ಕಿ ಜನತಾನೆ ಪೂರೆ ವಿಶ್ವ ಕೋ ದಿಖಾಯಾ ಹೈ ಯೇ ಹಮಾರಾ ಭಾರತ ಮದರ್ ಆಫ್ ಡೆಮೋಕ್ರೆಸಿ ಕ್ಯೋ ಹೈ ಲೋಕತಂತ್ರ ಡೆಮೋಕ್ರೆಸಿ ಹಮಾರೆ ಲಿಯೆ ಸಿರ್ಫ್ ಏಕ್ ತಂತ್ರ ನಹೀ ಹೈ ಯೆ ಹಮಾರಿ ರಗೋ ಮೇ ದೌಡ್ತಾ ಹುವಾ ಸಂಸ್ಕಾರ ಹೈ ಔರ್ ಆಜ್ ಸಿರ್ಫ್ ಭಾರತ ಕಾ ಲೋಕತಂತ್ರ ಹೀ ನಹೀ ಜೀತಾ ಹೈ ಆಜ್ ಭಾರತ ಕಾ ಸಂವಿಧಾನ ಭಿ ಜೀತಾ ಹೈ.
0: ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಅಧ್ಯಕ್ಷ ನಿತಿನ್ ನಬೀನ್, ನಾಲ್ಕು ರಾಜ್ಯಗಳು ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶದ ಜನತೆ ನೀಡಿದ ಬೆಂಬಲ ಹಾಗೂ ವಿಶ್ವಾಸಕ್ಕೆ ಧನ್ಯವಾದ ಸಲ್ಲಿಸಿ, ಅಸ್ಸಾಂ, ಪಶ್ಚಿಮ ಬಂಗಾಳ ಮತ್ತು ಪುದುಚೇರಿ ರಾಜ್ಯಗಳ ವಿಧಾನಸಭೆ ಚುನಾವಣಾ ಫಲಿತಾಂಶ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದ ಮೇಲೆ ಜನತೆ ಹೊಂದಿರುವ ಅಚಲವಾದ ಬೆಂಬಲ ಮತ್ತು ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಭಾರೀ ಜಯ ಗಳಿಸಿರುವುದಕ್ಕೆ ಪಕ್ಷದ ಕಾರ್ಯಕರ್ತರ ನಿರಂತರ ಪರಿಶ್ರಮ ಮತ್ತು ಸಮರ್ಪಣೆಯ ಫಲವಾಗಿದೆ ಎಂದು ಕೃತಜ್ಞತೆ ವ್ಯಕ್ತಪಡಿಸಿದ್ದಾರೆ. ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ವಿಧಾನಸಭಾ ಚುನಾವಣೆಗಳಲ್ಲಿ ಅಭೂತಪೂರ್ವ ಬೆಳವಣಿಗೆಯಾಗಿದ್ದು ಭಾರತೀಯ ಚುನಾವಣಾ ಇತಿಹಾಸದಲ್ಲಿ ಹೊಸ ದಾಖಲೆ ನಿರ್ಮಾಣವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಮೊದಲ ಬಾರಿಗೆ ಭಾರತೀಯ ಜನತಾ ಪಕ್ಷ ಬಿಜೆಪಿ ಭರ್ಜರಿ ಬಹುಮತದೊಂದಿಗೆ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದರೆ, ತಮಿಳುನಾಡಿನಲ್ಲಿ ನಟ ವಿಜಯ್ ನೇತೃತ್ವದ ನೂತನ ಪಕ್ಷವಾದ ತಮಿಳಿಗ ವೆಟ್ರಿ ಕಳಗಂ ಟಿವಿಕೆ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಇನ್ನುಳಿದಂತೆ ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಆಡಳಿತಾರೂಢ ಸರ್ಕಾರಗಳು ಮತ್ತೆ ಅಧಿಕಾರವನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದರೆ, ಕೇರಳಂನ ಮತದಾರರು ಹೊಸ ಸರ್ಕಾರಕ್ಕೆ ಮನ್ನಣೆ ನೀಡಿದ್ದಾರೆ. ಪಶ್ಚಿಮ ಬಂಗಾಳದ ಒಟ್ಟು 293 ವಿಧಾನಸಭಾ ಕ್ಷೇತ್ರಗಳ ಪೈಕಿ 292 ಕ್ಷೇತ್ರಗಳ ಫಲಿತಾಂಶ ಪ್ರಕಟವಾಗಿದ್ದು, ಬಿಜೆಪಿ 206 ಕ್ಷೇತ್ರಗಳನ್ನು ಗೆಲ್ಲುವ ಮೂಲಕ ಮೂರನೇ ಎರಡರಷ್ಟು ಬಹುಮತದೊಂದಿಗೆ ತೃಣಮೂಲ ಕಾಂಗ್ರೆಸ್ನ 15 ವರ್ಷಗಳ ಸುದೀರ್ಘ ಆಡಳಿತಕ್ಕೆ ತೆರೆ ಎಳೆದಿದೆ. ಕಳೆದ ಚುನಾವಣೆಯಲ್ಲಿ ಭಾರೀ ಪೈಪೋಟಿ ನೀಡಿದ್ದ ಟಿಎಂಸಿ ಈ ಬಾರಿ ಕೇವಲ 80 ಕ್ಷೇತ್ರಗಳಲ್ಲಿ ಗೆದ್ದು ಒಂದು ಸ್ಥಾನದಲ್ಲಿ ಮುನ್ನಡೆ ಕಾಯ್ದುಕೊಳ್ಳುವಲ್ಲಿ ಸಫಲವಾಗಿದೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯ ನಂತರ ನಡೆದ ಈ ಮೊದಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಆಮ್ ಜನತಾ ಉನ್ನಯನ್ ಪಕ್ಷ ತಲಾ 2 ಸ್ಥಾನಗಳನ್ನು ಗಳಿಸಿದರೆ, ಸಿಪಿಐಎಂ 1 ಸ್ಥಾನವನ್ನು ಪಡೆದಿದೆ. ಪ್ರಮುಖ ಬೆಳವಣಿಗೆಯಲ್ಲಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಭವಾನಿಪುರ ಕ್ಷೇತ್ರದಲ್ಲಿ ಬಿಜೆಪಿಯ ಸುವೇಂದು ಅಧಿಕಾರಿ ವಿರುದ್ದ 15,000 ಹೆಚ್ಚು ಮತಗಳ ಅಂತರದಿಂದ ಸೋಲನುಭವಿಸಿದ್ದಾರೆ. ತಮಿಳುನಾಡಿನ ರಾಜಕೀಯ ರಂಗದಲ್ಲಿ ನಟ ವಿಜಯ್ ಅವರ ತಮಿಳಿಗ ವೆಟ್ರಿ ಕಳಗಂ ಟಿವಿಕೆ ಪಕ್ಷ ಇತಿಹಾಸ ಬರೆದಿದೆ. ತನ್ನ ಚೊಚ್ಚಲ ಚುನಾವಣೆಯಲ್ಲೇ 108 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಟಿವಿಕೆ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಪಕ್ಷದ ಮುಖ್ಯಸ್ಥ ಹಾಗೂ ನಟ ಸಿ ಜೋಸೆಫ್ ವಿಜಯ್ ಸ್ಪರ್ಧಿಸಿದ್ದ ಪೆರಂಬೂರು ಮತ್ತು ತಿರುಚಿ ಪೂರ್ವ ಎರಡೂ ಕ್ಷೇತ್ರಗಳಲ್ಲಿ ಜಯ ದಾಖಲಿಸಿದ್ದಾರೆ. 234 ಸದಸ್ಯ ಬಲದ ವಿಧಾನಸಭೆಯಲ್ಲಿ ಆಡಳಿತಾರೂಢ ಡಿಎಂಕೆ 59 ಸ್ಥಾನಗಳನ್ನು ಹಾಗೂ ಎಐಎಡಿಎಂಕೆ 47 ಸ್ಥಾನಗಳನ್ನು ಪಡೆದುಕೊಂಡಿವೆ. ವಿಶೇಷವೆಂದರೆ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಕೊಳತ್ತೂರು ಕ್ಷೇತ್ರದಲ್ಲಿ ಟಿವಿಕೆ ಅಭ್ಯರ್ಥಿ ವಿಎಸ್ ಬಾಬು ವಿರುದ್ದ ಪರಾಭವಗೊಂಡಿದ್ದಾರೆ. ಅಸ್ಸಾಂನಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಸತತ 3ನೇ ಬಾರಿಗೆ ಅಧಿಕಾರಕ್ಕೆ ಬರುವ ಮೂಲಕ ಐತಿಹಾಸಿಕ ಸಾಧನೆ ಮಾಡಿದೆ. 126 ಸದಸ್ಯ ಬಲದ ವಿಧಾನಸಭೆಯಲ್ಲಿ ಬಿಜೆಪಿ ಏಕಾಂಗಿಯಾಗಿ 82 ಸ್ಥಾನಗಳನ್ನು ಗೆದ್ದಿದರೆ, ಅದರ ಮಿತ್ರಪಕ್ಷವಾದ ಅಸೋಂ ಗಣ ಪರಿಷತ್ ಎಜಿಪಿ 9 ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ ಬಿಪಿಎಫ್ 10 ಸ್ಥಾನಗಳಲ್ಲಿ ಜಯ ಸಾಧಿಸಿದೆ. ಕೇರಳಂನಲ್ಲಿ ಯುಡಿಎಫ್ ಮೈತ್ರಿಕೂಟ ಭರ್ಜರಿ ಜಯ ದಾಖಲಿಸಿದ್ದು, ಕಾಂಗ್ರೆಸ್ 63 ಮತ್ತು ಐಯುಎಂಎಲ್ 22 ಸ್ಥಾನಗಳನ್ನು ಪಡೆಯುವ ಮೂಲಕ ರಾಜ್ಯದಲ್ಲಿ ಪ್ರಾಬಲ್ಯ ಮೆರೆದಿವೆ. ಎಡಪಕ್ಷಗಳ ಆಡಳಿತಕ್ಕೆ ಇಲ್ಲಿ ಹಿನ್ನಡೆಯಾಗಿದ್ದು, ಸಿಪಿಎಂ ಹೊರತುಪಡಿಸಿ ಕೇವಲ ಸಿಪಿಐ ಮತ್ತು ಆರ್ಜೆಡಿ ಅಲ್ಪ ಸ್ಥಾನಗಳನ್ನು ಗಳಿಸಿವೆ. ಬಿಜೆಪಿ 3 ಕ್ಷೇತ್ರಗಳಲ್ಲಿ ಗೆದ್ದಿದೆ. ಇನ್ನು ಕೇಂದ್ರಾಡಳಿತ ಪ್ರದೇಶವಾದ ಪುದುಚೇರಿಯಲ್ಲಿ ಎನ್ಡಿಎ ಮೈತ್ರಿಕೂಟ 30 ಕ್ಷೇತ್ರಗಳ ಪೈಕಿ 18ರಲ್ಲಿ ಜಯ ಗಳಿಸುವ ಮೂಲಕ ಸರಳ ಬಹುಮತದೊಂದಿಗೆ ಸರ್ಕಾರ ರಚಿಸಲು ಸಜ್ಜಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಜಮೈಕಾ ವಿದೇಶಾಂಗ ಸಚಿವೆ ಕಮೀನಾ ಜಾನ್ಸನ್ ಸ್ಮಿತ್ ಹಾಗೂ ಅಲ್ಲಿನ ಇತರ ಸಚಿವರೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಸಭೆಯಲ್ಲಿ ಭಾರತ ಮತ್ತು ಜಮೈಕಾ ನಡುವಿನ ದ್ವಿಪಕ್ಷೀಯ ಸಹಭಾಗಿತ್ವದ ವಿವಿಧ ಆಯಾಮಗಳ ಕುರಿತು ಪರಾಮರ್ಶೆ ನಡೆಸಲಾಯಿತು. ವಿಶೇಷವಾಗಿ ಶಿಕ್ಷಣ, ಆರೋಗ್ಯ, ಕೃಷಿ, ಡಿಜಿಟಲ್ ಪ್ರವಾಸೋದ್ಯಮ, ಕ್ರೀಡೆ, ಮನೋರಂಜನೆ, ಮೂಲಸೌಕರ್ಯ ಮತ್ತು ಸಾಮರ್ಥ್ಯ ವೃದ್ಧಿ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಸಹಕಾರ ಬಲವರ್ಧಿಸುವ ಕುರಿತು ಚರ್ಚಿಸಲಾಯಿತು ಎಂದಿದ್ದಾರೆ. ಜಮೈಕಾದ ಪ್ರಮುಖ ಉದ್ದಿಮೆಗಳು ಹಾಗೂ ವಾಣಿಜ್ಯ ಕ್ಷೇತ್ರದ ನಾಯಕರೊಂದಿಗೆ ಸಚಿವ ಡಾ ಎಸ್ ಜೈಶಂಕರ್ ಸಂವಾದ ನಡೆಸಿದರು. ಉಭಯ ರಾಷ್ಟಗಳ ನಡುವಿನ ಆರ್ಥಿಕ ಸಹಕಾರದ ಸಾಮರ್ಥ್ಯವನ್ನು ದ್ವಿಪಕ್ಷೀಯ ಮತ್ತು ಪ್ರಾದೇಶಿಕ ಹಿತದೃಷ್ಟಿಯಿಂದ ಮತ್ತಷ್ಟು ಸಕ್ರಿಯವಾಗಿ ಬಳಸಿಕೊಳ್ಳುವ ಅವಶ್ಯಕತೆ ಇದೆ ಎಂದು ಈ ಸಂದರ್ಭದಲ್ಲಿ ಸಚಿವರು ತಿಳಿಸಿದ್ದಾರೆ. ಹಾರ್ಮಸ್ ಜಲಸಂಧಿಯಲ್ಲಿ ಅಮೆರಿಕ, ಇರಾನ್ ನಡುವೆ ಮಿಲಿಟರಿ ಸಂಘರ್ಷ ತೀವ್ರಗೊಂಡಿದ್ದು ಉಭಯ ದೇಶಗಳ ನಡುವೆ ಎಚ್ಚರಿಕೆಗಳ ಸರಣಿ ಮುಂದುವರೆದಿದೆ. ಅಮೆರಿಕದ ಹಡಗುಗಳ ಮೇಲೆ ದಾಳಿ ನಡೆಸಿದರೆ ಇರಾನ್ ಕಠಿಣ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಸಿದ್ದಾರೆ. ಅಮೆರಿಕದ ಪಡೆಗಳು ಹೆಲಿಕಾಪ್ಟರ್ ಬಳಸಿ ಇರಾನ್ನ 7 ವೇಗದ ದೋಣಿಗಳನ್ನು ನಾಶಪಡಿಸಿವೆ. ಆಯಕಟ್ಟಿನ ಜಲಮಾರ್ಗದಲ್ಲಿ ಹಡಗುಗಳ ಸುರಕ್ಷಿತ ಸಂಚಾರಕ್ಕಾಗಿ ಹಮ್ಮಿಕೊಂಡಿರುವ ಪ್ರಾಜೆಕ್ಟ್ ಫ್ರೀಡಂನ ಭಾಗವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ. ಮತ್ತೊಂದೆಡೆ ಜಲಸಂಧಿಯನ್ನು ಮುಚ್ಚಿರುವುದಾಗಿ ಪ್ರತಿಪಾದಿಸಿರುವ ಇರಾನ್ ಅಮೆರಿಕದ ಯುದ್ದನೌಕೆಗಳತ್ತ ಎಚ್ಚರಿಕೆಯ ಗುಂಡುಗಳನ್ನು ಹಾರಿಸುವುದಾಗಿ ಹೇಳಿಕೊಂಡಿದೆ. ಈ ನಡುವೆ ಸಂಘರ್ಷದ ವಲಯದಲ್ಲಿ ಸುಮಾರು 87 ರಾಷ್ಟಗಳ ಹಡಗುಗಳು ಸಿಲುಕಿಕೊಂಡಿವೆ ಎಂದು ವರದಿಯಾಗಿದೆ. ಅಧ್ಯಕ್ಷ ಟ್ರಂಪ್ ಅಮೆರಿಕದ ಮಿಲಿಟರಿ ಸಾಮರ್ಥ್ಯವನ್ನು ಪುನರುಚ್ಚರಿಸುವ ಮೂಲಕ ಇರಾನ್ಗೆ ಮತ್ತೆ ಎಚ್ಚರಿಕೆ ನೀಡಿದ್ದಾರೆ. ಏಪ್ರಿಲ್ 8ರಂದು ಅಮೆರಿಕ ಮತ್ತು ಇರಾನ್ ನಡುವೆ ಕದನ ವಿರಾಮ ಜಾರಿಗೆ ಬಂದ ಬಳಿಕ ಹಲವು ವಾರಗಳ ಶಾಂತ ವಾತಾವರಣ ನಿನ್ನೆಯ ದಾಳಿಯಿಂದ ಭಂಗಗೊಂಡಿದೆ. ಯುಎಇ ಫುಜೈರಾ ತೈಲ ಕೈಗಾರಿಕಾ ವಲಯದಲ್ಲಿ ನಿನ್ನೆ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಅಧಿಕಾರಿಗಳ ಪ್ರಕಾರ ಇರಾನ್ನ ಡ್ರೋನ್ ದಾಳಿಯಿಂದಾಗಿ ಈ ಬೆಂಕಿ ಕಾಣಿಸಿಕೊಂಡಿದೆ. ಕಳೆದ ತಿಂಗಳು ಜಾರಿಗೆ ಬಂದ ಯುದ್ದ ವಿರಾಮದ ನಂತರ ಯುಎಇ ಭೂಭಾಗದಲ್ಲಿ ಗಂಭೀರ ಹಾನಿ ಉಂಟುಮಾಡಿದ ಮೊದಲ ದಾಳಿ ಇದಾಗಿದೆ. ಕಳೆದ ವಹಿವಾಟಿನಲ್ಲಿ ಭಾರೀ ಏರಿಕೆ ಕಂಡಿದ್ದ ಜಾಗತಿಕ ತೈಲ ಬೆಲೆಗಳು ಇಂದು ಅಲ್ಪ ಪ್ರಮಾಣದ ಇಳಿಕೆ ಕಂಡಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ಉದ್ವಿಗ್ನತೆಯ ಹಿನ್ನೆಲೆಯಲ್ಲಿ ತೈಲ ಪೂರೈಕೆಯಲ್ಲಿ ಉಂಟಾಗಬಹುದಾದ ಅಪಾಯಗಳನ್ನು ಮಾರುಕಟ್ಟೆಗಳು ಸೂಕ್ಷ್ಮವಾಗಿ ಗಮನಿಸುತ್ತಿವೆ. ಜುಲೈ ತಿಂಗಳ ವಿತರಣೆಯ ಬ್ರೆಂಟ್ ಕಚ್ಚಾ ತೈಲದ ಭವಿಷ್ಯ ಬೆಲೆ ಇಂದು .06% ಇಳಿಕೆಯಾಗಿದ್ದು ಪ್ರತಿ ಬ್ಯಾರೆಲ್ಗೆ $113.77ಗಳಿಗೆ ತಲುಪಿದೆ. ಅದೇ ರೀತಿ WTI ಕಚ್ಚಾ ತೈಲ ಬೆಲೆ .135% ಕುಸಿತ ಕಂಡು ಪ್ರತಿ ಬ್ಯಾರೆಲ್ಗೆ $105.06 ತಲುಪಿದೆ. ಇದಕ್ಕೂ ಮುನ್ನ ನಿನ್ನೆ ಪೂರೈಕೆ ವ್ಯತ್ಯಯ ಆತಂಕದಿಂದಾಗಿ ತೈಲ ಬೆಲೆಗಳು ಗಣನೀಯವಾಗಿ ಏರಿಕೆ ಕಂಡಿದ್ದವು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇತ್ತೀಚಿನ ಚುನಾವಣಾ ಫಲಿತಾಂಶ ಭಾರತದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಜಯ, ಪ್ರಧಾನಿ ನರೇಂದ್ರ ಮೋದಿ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ದಿಗ್ವಿಜಯ, ತಮಿಳುನಾಡಿನಲ್ಲಿ ವಿಜಯ್ ನೇತೃತ್ವದ ಡಿವಿಕೆ ಅತಿದೊಡ್ಡ ಪಕ್ಷವಾಗಿ ಉದಯ. ಜಮೈಕಾದ ಸಚಿವರೊಂದಿಗೆ ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಉನ್ನತ ಮಟ್ಟದ ಸಭೆ, ಹಲವು ಕ್ಷೇತ್ರಗಳಲ್ಲಿ ಸಹಕಾರ ಬಲವರ್ಧನೆಗೆ ಒತ್ತು. ಪಶ್ಚಿಮ ಏಷ್ಯಾ ಸಂಘರ್ಷ, ಅಮೆರಿಕ ಇರಾನ್ ನಡುವೆ ಮುಂದುವರೆದ ವಿದ್ವಿಗ್ನತೆ. ಮಧ್ಯಪ್ರಾಚ್ಯ ಪರಿಸ್ಥಿತಿ ಹಿನ್ನೆಲೆ, ಜಾಗತಿಕ ತೈಲ ಬೆಲೆಯಲ್ಲಿ ಭಾರೀ ಏರಿಕೆಯ ನಂತರ ಇಂದು ಅಲ್ಪ ಇಳಿಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.

ಮತ್ತೊಮ್ಮೆ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತಿರೋದು ನಾನು ನಿಮ್ಮ ಆರ್ಜೆ ಸ್ವಾತಿ. ಮತ್ತೊಂದು ಮಧುರವಾದ ಗೀತೆ ಮೂಡಿ ಬರ್ತಾ ಇದೆ. ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ ಜಿ ಎಸ್ ಶಿವರುದ್ರಪ್ಪ ಅವರ ಲೇಖನಿಯಿಂದ ಬರೆದಿರುವ ಗೀತೆ.

ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಗುಡ್ ಮಾರ್ನಿಂಗ್, ಹಲೋ ಕರ್ನಾಟಕ, ಶುಭ ಮುಂಜಾನೆ ಅಂತ ಹೇಳ್ತಾ ಹಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯವಾದ ಸ್ವಾಗತ ಅಂತಿರೋದು ನಾನು ನಿಮ್ಮ ಆರ್ ಜೆ ಸ್ವಾತಿ. ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಒಂದಷ್ಟು ಇವತ್ತಿನ ದಿನ ವಿಶೇಷಗಳನ್ನು, ಹಾಗೆಯೇ ಒಂದಷ್ಟು ಹೆಲ್ತ್ ಟಿಪ್ಸ್ಗಳನ್ನು ನಿಮಗೆ ಕೊಡ್ತೀನಿ. ನಿಮಗೂ ಏನಾದರೂ ಮಾತಾಡಬೇಕು ಅಂತಿದ್ರೆ ನಮ್ಮ ನಂಬರ್ಗೆ ಸಂದೇಶ ಕಳಿಸಿ ಅಂತ ಹೇಳ್ತಾ ಮೊದಲ ಗೀತೆ ಮೂಡಿ ಬರ್ತಿದೆ. ದಿನ ಬೆಳಗೋ ಆ ಸೂರ್ಯನ, ಸೂರ್ಯ ಹುಟ್ಟಿದ್ಮೇಲೆ ತಾನೇ ದಿನ ಶುರುವಾಗೋದು. ಆ ಸೂರ್ಯನಿಗೆ ಒಂದು ನಮನ ಹೇಳ್ತಾ ಕಾರ್ಯಕ್ರಮ ಶುರು ಮಾಡೋಣ.

ಸೂರ್ಯನಿಗೆ ನಮಸ್ತೆ ಹೇಳಿ ಬಂದಾಯಿತು. ಸೊ ಇವತ್ತಿನ ದಿನದ ವಿಶೇಷ ಏನು, ಡೇ ಸ್ಪೆಷಲ್ ಏನು ಅಂತ ಅಂದರೆ ಸುಮಾರಷ್ಟು ಇದೆ. ಇವತ್ತು ಮೇ 5 ತಾರೀಕು, ಮೇ ತಿಂಗಳ ಮೊದಲ ಮಂಗಳವಾರದಂದು ಅಸ್ತಮ, ವರ್ಲ್ಡ್ ಅಸ್ತ

ಅಂತ ಸೆಲೆಬ್ರೇಟ್ ಮಾಡ್ತಾರಂತೆ. ಇನ್ನು ಇದರ ಉದ್ದೇಶ ಏನು ಅಂತ ಅಂದರೆ, ಆರೋಗ್ಯ ಸೇವೆಗಳಲ್ಲಿ ಕೈ ನೈರ್ಮಲ್ಯದ ಬಗ್ಗೆ ಜಾಗೃತಿ ಮೂಡಿಸೋದು, ಸೋಂಕು ಹರಡೋದನ್ನು ತಡೆಯೋದು. ಕೈ ತೊಳೆಯೋದ್ರಿಂದ ಏನು ಪ್ರಯೋಜನ ಅಂದರೆ, ಸಾಂಕ್ರಾಮಿಕ ರೋಗಗಳಾದ ಇವಾಗ ಶೀತ ಆಗಿರಬಹುದು, ಯಾರೋ ಒಬ್ಬರು ಸ್ನೀಸ್ ಮಾಡಿರ್ತಾರೆ, ಅದೇ ಕೈಯಲ್ಲಿ ಆ ರೋಗಾಣುಗಳಿರುತ್ತೆ, ಇನ್ಯಾರೋ ಒಬ್ಬರಿಗೆ ಅದೇ ಕೈಯಿಂದ ಶೇಕ್ ಹ್ಯಾಂಡ್ ಕೊಟ್ಟಾಗ ಅವರ ಒಂದು ಬ್ಯಾಕ್ಟೀರಿಯಾ ಅಥವಾ ಏನು ವೈರಸ್ ಇರುತ್ತೆ ಅದು ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಪ್ರತಿ ಸಲ ನಾವೇನಾದರೂ ಊಟ ಮಾಡಬೇಕಾದ್ರೆ, ತಿಂಡಿ ತಿನ್ನಬೇಕಾದ್ರೆ ಕೈ ತೊಳ್ಕೊಂಡು ಊಟ ಅಥವಾ ತಿಂಡಿ ಮಾಡೋದು ಒಳ್ಳೆಯದು ಅಂತ ಒಂದು ಜಾಗೃತಿ ಮೂಡಿಸ್ತಾ ಇದ್ದಾರೆ. ಹಾಗೆಯೇ ಅದರಲ್ಲೂ ಈ ಕೋವಿಡ್ ಆದಮೇಲಂತೂ ಕೈ ತೊಳೆಯೋದಕ್ಕೆ ಸಿಕ್ಕಾಪಟ್ಟೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಹಾಗಾಗಿ ಇದನ್ನು ಒಂದು ಧ್ಯೇಯ ವಾಕ್ಯ ಅಂತ ಅಂದರೆ, ಪ್ರತಿ ವರ್ಷ ವಿಭಿನ್ನ ಧ್ಯೇಯ ವಾಕ್ಯದೊಂದಿಗೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಈ ವರ್ಷದ ಧ್ಯೇಯ ವಾಕ್ಯ, ಜೀವಗಳನ್ನು ಉಳಿಸಿ ನಿಮ್ಮ ಕೈಗಳನ್ನು ಸ್ವಚ್ಛಗೊಳಿಸಿ ಅಂತ. ಸೊ ಮ್ಯಾಕ್ಸಿಮಮ್ ಹೆಲ್ತ್ ಕೇರ್ನಂತಹ ಹಾಸ್ಪಿಟ್ಲ್ಗಳು ಅಥವಾ ಆರೋಗ್ಯ ಕಾರ್ಯಕರ್ತರು ಸಾರ್ವಜನಿಕರಲ್ಲಿ ಇದರ ಬಗ್ಗೆ ಸಾಕಷ್ಟು ಜನಜಾಗೃತಿಯನ್ನು ಮೂಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ, ಟ್ಯೂನ್ ಮಾಡಿ ಎಂಜಾಯ್ ಮಾಡಿ.

ಇವತ್ತಿನ ಮತ್ತೊಂದು ಡೇ ಸ್ಪೆಷಲ್ ವಿಶೇಷ ದಿನ ಅಂತ ಅಂದರೆ ವರ್ಲ್ಡ್ ಹ್ಯಾಂಡ್ ಹೈಜೀನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರಂತೆ. ಅಂದರೆ ವಿಶ್ವ ಕೈ ನೈರ್ಮಲ್ಯ ದಿನ ಅಂತ. ನಾವು ಏನಾದರೂ ಊಟ ಮಾಡಬೇಕಾದ್ರೆ, ತಿಂಡಿ ತಿನ್ನಬೇಕಾದ್ರೆ, ಎಲ್ಲೋ ಹೊರಗಡೆ ಹೋಗಿರ್ತೀವಿ ಅಥವಾ ಮನೆಯಲ್ಲೇ ಇದ್ದರೂ ಎಷ್ಟೋ ಸಲ ಕೈ ತೊಳ್ಕೊಂಡು ಊಟ ಮಾಡೋದನ್ನು ಮರೆತು ಬಿಟ್ಟಿರ್ತೀವಿ. ನಮ್ಮ ಕೈಯಲ್ಲಿ ಸಾಕಷ್ಟು ಬ್ಯಾಕ್ಟೀರಿಯಾ ಇರುತ್ತೆ, ಕೊಳೆ ಇರುತ್ತೆ, ಅದು ಕಣ್ಣಿಗೆ ಕಾಣಿಸ್ತಾ ಇರಲ್ಲ, ಬಟ್ ಸ್ಟಿಲ್ ನೀವು ಸೂಕ್ಷ್ಮ ದರ್ಶಕ ಹಾಕಿ ನೋಡಿಬಿಟ್ರಂತೂ ಅಯ್ಯೋ ಕೈಯಲ್ಲಿ ಸಿಕ್ಕಾಪಟ್ಟೆ ಗಲೀಜಿರುತ್ತೆ. ಹಾಗಾಗಿ ಆ ಸೋಂಕು ತಡೆಗಟ್ಟೋದಕ್ಕೆ, ನಮ್ಮ ಆರೋಗ್ಯದ ರಕ್ಷಣೆ ಮಾಡೋದಕ್ಕೆ ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು ಅಂತ ಹೇಳಿ ಈ ಒಂದು ಮೇ 5 ತಾರೀಕನ್ನು ವರ್ಲ್ಡ್ ಹ್ಯಾಂಡ್ ಹೈಜೀನ್

ಹಲೋ ಕರ್ನಾಟಕದಲ್ಲಿ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಇನ್ನೊಂದು ವಿಷಯ ಏನು ಅಂದರೆ, ಮೇ 4ನೇ ತಾರೀಕಿಂದ ಮೇ 8ನೇ ತಾರೀಕು ತನಕ ವಾಟರ್ ಸೇವಿಂಗ್ ವೀಕ್ ಅಂತ ಕೂಡ ಸೆಲೆಬ್ರೇಟ್ ಮಾಡ್ತಾರಂತೆ. ಅಂದರೆ ನಮ್ಮ ನಿತ್ಯ ಬಳಕೆ ಮಾಡುವಂಥ ನೀರು, ಜೀವ ಜಲವನ್ನು ಆದಷ್ಟು ಉಳಿಸಿ ಅಂತ ಒಂದು ಜಾಗೃತಿಯನ್ನು ಜನಕ್ಕೆ ಮೂಡಿಸ್ಬೇಕು. ಯಾಕಂದರೆ ನಮಗೆ ಪ್ರತಿನಿತ್ಯ ಕುಡಿಯೋದಕ್ಕೆ ನೀರು ಬೇಕು, ಬಟ್ಟೆ ಒಗೆಯೋದಕ್ಕೆ, ಸ್ನಾನ ಮಾಡೋದಕ್ಕೆ, ಅಡುಗೆ ಮಾಡೋದಕ್ಕೆ, ಹೀಗೆ ನಮ್ಮ ನಿತ್ಯದ ಕರ್ಮಗಳ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ನೀರು ಬೇಕು. ಹಾಗೆಯೇ ನಮ್ಮ ಜೀವ ಜಲ, ಅದು ಜೀವನ ಉಳಿಸ್ಕೊಳ್ಳೋದಕ್ಕೂ ಕೂಡ ಈ ಬಿರು ಬೇಸಿಗೆಯಲ್ಲಿ ನೀರು ಎಲ್ಲರಿಗೂ ಅತ್ಯವಶ್ಯಕ. ಅಂತಹ ಅಮೂಲ್ಯವಾದ ನೀರನ್ನು ಸುಮ್ಮನೆ ಯಾರು ವೇಸ್ಟ್ ಮಾಡಬೇಡಿ. ಮನೇಲಿ ಸ್ವಲ್ಪ ಜಾಸ್ತಿ ಆದಷ್ಟು ಮಿತ ಬಳಕೆಯಿಂದ ನೀರನ್ನು ಬಳಸೋದ್ರಿಂದ ಬೇರೆಯವ್ರಿಗೂ ಕೂಡ ಆ ಒಂದು ಉಪಯೋಗ ಆಗತ್ತೆ. ಹಾಗೆಯೇ ಈ ಬಿರು ಬೇಸಿಗೆಯಲ್ಲಿ ಪ್ರಾಣಿ ಪಕ್ಷಿಗಳು ಕೂಡ ನೀರಿಗೋಸ್ಕರ ಕಾಯ್ತಾ ಇರ್ತವೆ. ಸೊ ನಿಮ್ಮ ಮನೆ ಹೊರಗಡೆ ಯಾವುದಾದ್ರೂ ಒಂದು ಪಾಟಲ್ಲಿ, ಮಣ್ಣಿನ ಮಡಿಕೆಯಲ್ಲಿ ನೀರು ಹಾಕಿಟ್ರೆ ದಾರಿಲಿ ಹೋಗುವಂತಹ ನಾಯಿ ಹಸುಗಳು ಆ ನೀರನ್ನು ಕುಡಿತವೆ. ಹಾಗೆಯೇ ಟೆರಸ್ ಮೇಲೆ ಇಡೋದ್ರಿಂದ ಹಕ್ಕಿಗಳು ಕೂಡ ಬಂದು ಆ ನೀರನ್ನು ಕುಡಿತವೆ. ಸೊ ನೀರನ್ನು ಆದಷ್ಟು ಮಿತ ಬಳಕೆಯಲ್ಲಿ ಬಳಸಿ ನಮ್ಮ ಮುಂದಿನ ಪೀಳಿಗೆಗೆ, ಮುಂದಿನ ಜನರೇಷನ್ಗೂ ಕೂಡ ಶುದ್ಧವಾದ ನೀರನ್ನು ಉಳಿಸೋಣ, ಅವರು ಅದನ್ನು ಬಳಕೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಬಂದಾಯಿತು. ಸಮಯ 8:55. 9 ಗಂಟೆಗೆ ಸರಿಯಾಗಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಸಖತ್ ಸಾಂಗಲ್ಲಿ ಮತ್ತೆ ಜೊತೆಯಾಗ್ತೀನಿ. ನಾನು ನಿಮ್ಮ RJ ಸ್ವಾತಿ. ಟ್ಯೂನ್ ಮಾಡಿ ಕೇಳ್ತಾ ಇರಿ 101.3 FM ರೇನ್ಬೋ, ಕನ್ನಡ ಕಾಮನಬಿಲ್ಲು.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
5: ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ ಅಂತ ಹೇಳ್ತಾ ನಿಮ್ಮ ನೆಚ್ಚಿನ ಪ್ರೀತಿಯ ಕಾರ್ಯಕ್ರಮ ಸಖತ್ ಸಾಂಗ್ಸು ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯವಾದ ಸ್ವಾಗತ. ಸೊ ನಿಮ್ಮ ಇಷ್ಟದ ಹಾಡನ್ನು ಬರೆದು ನಿಮ್ಮ ಚಂದದ ಹೆಸರನ್ನು ಟೈಪ್ ಮಾಡಿ ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಕಳಿಸಿದ್ರೆ ಸಮಯದ ಪರಿಧಿಯಲ್ಲಿ ಯಾರ್ಯಾರು ಹಾಡುಗಳನ್ನು ಕೇಳ್ತಿರೋ ಅವರೆಲ್ಲರ ಹಾಡನ್ನು ಪ್ಲೇ ಮಾಡ್ತೀನಿ. ಸದ್ಯಕ್ಕೆ ಆಲ್ರೆಡಿ

ನಮ್ಮ ಇನ್ಬಾಕ್ಸ್ ತುಂಬಿ ತುಳುಕ್ತಾ ಇದೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ನಟ ಸಾರ್ವಭೌಮ ಚಿತ್ರದಿಂದ ಯಾರು ನಾನು ಯಾರೋ ನೀನು ಹಾಡನ್ನು ಪ್ಲೇ ಮಾಡಿ ಮೇಡಮ್ ಪ್ಲೀಸ್ ಅಂತ ಹೇಳ್ತಿದ್ದಾರೆ. ಹಾಗೆಯೇ ಮಂಡಿಕಲ್ ಕೃಪಾ ಅವರು, ಮಂಡಿಕಲ್ ಕೃಪಾ ಉಮೇಶ್ ಅವರು, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಹೇಳ್ತಿದ್ರೆ, ನಂದಿನಿ ಅವರು ಸಾಗರದಿಂದ ಹಾಡುಗಳು ಸೂಪರೋ ಸೂಪರ್ ಮೇಡಮ್ ಅಂತ ಸಂದೇಶ ಕಳಿಸಿದ್ದಾರೆ. ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನಮಗೂ ಒಂದು ಹಾಡು ಹಾಕಿ ಮೇಡಮ್ ಅಂತಿರೋದು ಪ್ರಸಾದ್ ಕೆಸರಮಡು ತುಮಕೂರಿನಿಂದ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ, ಎಲ್ಲರ ಸಂದೇಶ ಎಲ್ಲರ ಹಾಡನ್ನು ಪ್ಲೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಮೊದಲ ಗೀತೆ ನಟ ಸಾರ್ವಭೌಮ ಚಿತ್ರದಿಂದ.

ಸಾಕಷ್ಟು ಜನ ಈ ಒಂದು ಹಾಡಿಗೆ, ಎಸ್ಪೆಷಲಿ ಈ ಹಾಡಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರಾ. ಯಾವ ಹಾಡು ಅಂದರೆ ರಥ ಸಪ್ತಮಿ ಚಿತ್ರದಿಂದ ಜೊತೆಯಾಗಿ ಹಿತವಾಗಿ ಕೇಳಿ ಎಂಜಾಯ್ ಮಾಡಿ.

ನಮ್ಮ ಮನಸ್ಸು ಎಷ್ಟೇ ಟೆನ್ಷನಲ್ಲಿದ್ದರೂ ನಮ್ಮ ಇಷ್ಟದ ಹಾಡನ್ನು ಕೇಳಿದಾಗ ಒಂಥರ ಖುಷಿ ಆಗತ್ತೆ ಅಲ್ಲ, ಎಷ್ಟು ಉತ್ಸಾಹ ಮೂಡುತ್ತೆ. ಅದರಲ್ಲೂ ಬೆಳಬೆಳಗ್ಗೆ ನಮ್ಮ ಇಷ್ಟದ ಹಾಡು ರೇಡಿಯೋದಲ್ಲಿ ಪ್ಲೇ ಆಗ್ತಿದೆ ಅಂದರೆ ಅದೊಂಥರ ಡಬ್ಬಲ್ ಖುಷಿ, ಡಬ್ಬಲ್ ಮಜಾ ಥರ. ಸೊ ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ, ಯಾರ್ಯಾರು ಏನೇನು ಕಳಿಸಿದ್ದೀರಾ, ಯಾವ ಹಾಡಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಅಂತ ನೋಡೋಣ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನಿ ಅವರು ನಮಗೊಂದು ಹಾಡು ಹಾಕಿ ಮೇಡಮ್ ಅಂತ ಹೇಳ್ತಿದ್ರೆ, ಚಿದಾನಂದ ಅವರು ಡಿ ಬಿ ಸರ್ಕಲ್ ಹೊಸದುರ್ಗದಿಂದ ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರದ ಹಾಡು ಹಾಕ್ತೀರಾ ಪ್ಲೀಸ್ ಅಂತ ಕೇಳ್ತಿದ್ದಾರೆ. ಸುಧಾ ಜಯಶ್ರೀ ಸುನೀಲ್ ರಾಜಾಜನಗರದಿಂದ ಸಂದೇಶ ಕಳಿಸಿದ್ರೆ, ಯಾರಿದು ವಿಲಿಯಂ ಪರ್ಲಾಡ್ಕ ಪುತ್ತೂರಿನಿಂದ ನಮಗೂ ಒಂದು ಹಾಡು ಹಾಕಿ ಮೇಡಮ್ ಅಂತಿದ್ದಾರೆ. ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೈಲಾದ ಆದಿತ್ಯ ತೈಲ ಶಿವಲೀಲಾ ತೇಲಿ ಅವರು ಕೂಡ ಸಂದೇಶ ಕಳಿಸಿದ್ದಾರೆ. ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ ಮಧುಮತಿ ಕರ್ಮಡಿ ಅವರು ಕೂಡ ಸಂದೇಶ ಕಳಿಸಿದರೆ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ತಾಲೂಕು ಮಳವಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಕೈವಲ್ಲಿ ಸಾಹಿತಿ ಭೂಪ ವೆಂಕಟೇಶ್, ಲಕ್ಷ್ಮೀ, ಗಗನ್, ಸುಶ್ಮಿತಾ, ಸುಪ್ರಿಯಾ, ಪವನ್, ರಾಹುಲ್, ಲಿಖಿತ ಎಲ್ಲರ ಸಂದೇಶ ನಮ್ಮನ್ನು ಬಂದು ತಲುಪಿದೆ. ಸದ್ಯಕ್ಕೆ ಮುಂದಿನ ಗೀತೆ ನಿಮ್ಮೆಲ್ಲರಿಗೋಸ್ಕರ.

ಸಕಂದ್ ಸಾಂಗ್ಸು ಕಾರ್ಯಕ್ರಮದಲ್ಲಿ ಹಾಡುಗಳನ್ನು, ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಹಾಯ್ ಹಲೋ ಆಕಾಶವಾಣಿ ಬೆಂಗಳೂರು, ನಮಗೊಂದು ಹಾಡು ಹಾಕ್ತೀರಾ ಪ್ಲೀಸ್ ಅಂತ ಕೇಳ್ತಿರೋದು ಯಾರಿದು, ಹೆಸರೇನು? ವೇದಾ ವಿನೋದ್ ಕುಟುಂಬದವರು, ಬೆಳಗಾವಿಯಿಂದ ಸವಿತಾ ವೇದಾ ವಿನೋದ್ ಕುಟುಂಬದವರು. ಹಾಗೆಯೇ ಮಹೇಶ್ ಮಹಾದೇವು ಮಂಡ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶುಭೋದಯ, ನಮಗೊಂದು ಹಾಡು ಪ್ರಸಾರ ಮಾಡಿ ಪ್ಲೀಸ್ ಅಂತಿರೋದು ದೇವರಾಜ್ ಜಯಲಕ್ಷ್ಮಿ, ಶುಭ ತನ್ವಿ, ಸಿಂಚನ ಅಗ್ರಹಾರ ಲೇಔಟ್ ಯಲಹಂಕದಿಂದ. ನಮಸ್ತೆ ಮೇಡಮ್, ರಥಸಪ್ತಮಿ ಹಾಡು ಪ್ಲೇ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತಿರೋದು ಸಂಧ್ಯಾ ವಸಂತಪುರ ಬೆಂಗಳೂರಿನಿಂದ. ಜವಳಿ ವಿಜಯಕುಮಾರ್, ನಮಗಾಗಿ ಒಂದು ಹಾಡನ್ನು ಪ್ಲೇ ಮಾಡ್ತೀರಾ? ನಾವು ಎಫ್ ಎಂ ರೈನ್ಬೋ ಡೈಲಿ ಲಿಸ್ನಿಂಗ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಕಿಲಾಡಿ ರಂಗ ಚಿತ್ರದ ಕಿಲಾಡಿ ಹಾಡನ್ನು ಪ್ಲೇ ಮಾಡಿ ಅಂತಿರೋದು ಸೌರಾಷ್ಟ್ರ ಪೇಟ್ ಅಮರಾವತಿ ಹರಿಕುಮಾರ್ ಅವರು ಬೆಂಗಳೂರಿನಿಂದ. ಜಿ ಎಸ್ ಭೋಜರಾಜ್ ಸುಧಾ ಸೋಮಶೆಟ್ಟಿಹಳ್ಳಿ ಚನ್ನಗಿರಿ ತಾಲೂಕು, ನಮಗೋಸ್ಕರ ಒಂದು ಹಾಡು ಹಾಕಿ ಮೇಡಮ್ ಅಂತ ಹೇಳ್ತಿದ್ರೆ. ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಿದ್ದಾರೆ. ಶುಭೋದಯ, ಹಗರಿಬೊಮ್ಮನಹಳ್ಳಿಯಿಂದ ಎ ಬಿ ರಾಜು, ನಮಗೂ ಕೂಡ ವಿಷ್ಣುವರ್ಧನ್ ಅವರ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಿದ್ದಾರೆ. ಮಂಡಿಕಲ್ ಕೃಪಾ ಉಮೇಶ್ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಗುಡ್ ಮಾರ್ನಿಂಗ್ ಸ್ವಾತಿ ಮೇಡಮ್, ನನಗೆ ಕೂಡ ಒಂದು ಹಾಡು ಬೇಕು ಅಂತಿರೋದು ರೋಹಿತ್ ದಾಸನಪುರದಿಂದ. ಹೆಚ್ ಪಿ ಜಯರಾಮ್ ಅವರು ರಾಜಾಜಿನಗರದಿಂದ ನಮ್ಮ ಮನೆ ಮಂದಿಗೆಲ್ಲ ಸೇರಿ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಿದ್ದಾರೆ. ರಾಜು ಹಾಗೂ ಸುಪರ್ಣ ಅವರು ಬಸವೇಶ್ವರ ನಗರದಿಂದ, ನಾವು ಪ್ರತಿದಿನ ಎಫ್ ಎಂ ರೈನ್ಬೋನ ಕೇಳ್ತೀವಿ, ನಮಗೋಸ್ಕರ ಒಂದು ಹಾಡು ಹಾಕ್ತೀರಾ ಪ್ಲೀಸ್ ಅಂತ ಕೇಳ್ಕೊಂಡಿದ್ದಾರೆ. ನಿಮ್ಮೆಲ್ಲರಿಗೋಸ್ಕರ ನಿಮ್ಮ ಇಷ್ಟದ ಗೀತೆಗಳು ಪ್ರಸಾರ ಆಗುತ್ತೆ ಖಂಡಿತವಾಗಿಯೂ. 10 ಗಂಟೆ ತನಕ ಸಮಯ ಇದೆ, ಅಷ್ಟರೊಳಗೆ ಬೇಗ ಬೇಗ ಸಂದೇಶ ಕಳಿಸಿ, ಜೊತೆಗೆ ನಿಮ್ಮ ಚಂದದ ಹೆಸರನ್ನು ಹಾಕೋದು ಮರಿಬೇಡಿ.

ಸಾಕಷ್ಟು ಜನ ಅವರ ತಮ್ಮ ಮೆಚ್ಚಿನ ಗೀತೆಗಳಿಗೆ ಸಂದೇಶವನ್ನು ಕಳಿಸಿದ್ದಾರೆ. ಯಾರ್ಯಾರು ಏನೇನು ಕಳಿಸಿದ್ದಾರೆ ಅನ್ನೋದಾದರೆ, ಜಯಶ್ರೀ ಸುನಿಲ್ ಅವರು ರಾಜಾಜಿನಗರದಿಂದ ಸಂದೇಶ ಕಳಿಸಿದರೆ, ಹೆಚ್ ಪಿ ಜೈರಾಮ್ ಅವರು ರಾಜಾಜಿನಗರದಿಂದ ಸಂದೇಶ ಕಳಿಸಿದ್ದಾರೆ. ಇಂದು ನಮ್ಮೂರಲ್ಲಿ ಗ್ರಾಮ ದೇವತೆಯ ಹುಡಿ ತುಂಬೋ ಕಾರ್ಯಕ್ರಮ ಇರುತ್ತೆ, ಹಾಗಾಗಿ ಒಂದು ದೇವರ ಗೀತೆಯನ್ನು ಪ್ರಸಾರ ಮಾಡಿ ಅಂತಿರೋದು ಹನುಮಸಾಗರದಿಂದ ಚಂದ್ರಶೇಖರ್ ಅವರು, ಸಿಂಹಾಸನ.

ನಮಗೂ ಒಂದು ಹಾಡು ಪ್ರಸಾರ ಮಾಡಿ ಅಂತಿದ್ರೆ. ರೂಪಾ ಪಾಂಡುರಂಗರಾವ್ ಶ್ರವಂತ್ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ನಂದಿನಿ ಮಾಲ್ತೆ ಶ್ರೀಧರ್ ಶಶಿಧರ್ ಸಾಗರದಿಂದ ಸಂದೇಶ ಕಳಿಸಿದ್ರೆ, ಇಂದು ವಿಶ್ವ ಅಮ್ಮಂದಿರ ದಿನ, ಹಾಗಾಗಿ ಅಮ್ಮನ ರಿಲೇಟೆಡ್ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇರೋದು ಷಣ್ಮುಖ ಎಸ್ ಎಚ್ ಹಳೆಬಾತಿ ಗ್ರಾಮದಿಂದ. ಆಕಾಶವಾಣಿ ಅಂದರೆ ನಮ್ಮ ಒಡನಾಡಿ, ಚಿಕ್ಕಂದಿನಲ್ಲೂ ಅದರ ಜೊತೆ ನಾವು ಬೆಳೆದಿದ್ದೇವೆ. ನಮಗೂ ಒಂದು ಒಳ್ಳೆ ಹಾಡು ಪ್ರಸಾರ ಮಾಡಿ ಮೇಡಮ್ ಅಂತಿರೋದು ಡಾಕ್ಟರ್ ಗ್ರಾಮ್ ಪುರೋಹಿತ್ ಆ್ಯಂಡ್ ನಾಗರಾಜ್ ಅವರು ಬಿ ಟಿ ಎಂ ಲೇಔಟ್ನಿಂದ. ರೂಪಾ ಲಕ್ಷ್ಮೀಕಾಂತ್ ಯಶವಂತ ಚನ್ನನ ಕುಂಟೆಯಿಂದ ಸಂದೇಶ ಕಳಿಸಿದ್ದಾರೆ. ಸರೋಜಿನಿ ಹಿರೇಮಠ್ ಊರು ಅಥಣಿ ಅವರು ಕೂಡ ಸಂದೇಶ ಕಳಿಸಿದ್ದಾರೆ. ಗುಡ್ ಮಾರ್ನಿಂಗ್, ನಾನು ಗೀತಾ ನಾಗಪ್ಪ ಶಿವಮೊಗ್ಗ ಗೋಪಾಲದಿಂದ. ಸಖತ್ ಹಾಡಿನಲ್ಲಿ ಸಖತ್ ಹಾಡುಗಳು ಪ್ರಸಾರ ಆಗ್ತಿದೆ, ನನಗೊಂದು ಹಾಡು ಪ್ರಸಾರ ಮಾಡಿ ಪ್ಲೀಸ್ ಅಂತ ಕೇಳ್ತಿದ್ದಾರೆ. ನಮಸ್ತೆ ಮೇಡಮ್, ಗಂಧದ ಗುಡಿ ಚಿತ್ರದ ಯಾವುದಾದ್ರೂ ಒಂದು ಹಾಡು ಪ್ರಸಾರ ಮಾಡಿ ಅಂತಿರೋದು ಯಶಸ್ವಿನಿ ಗಿರ್ಜಮ್ಮ ಎನ್ ಎಸ್ ಬಡಾವಣೆ ಹೊಸದುರ್ಗದಿಂದ. ಹಾಗೆಯೇ ಶುಭೋದಯ ಮೇಡಮ್, ನಮ್ಮ ಇಷ್ಟದ ಹಾಡನ್ನು ಬೇಕಾದರೆ ನಾವು ಸೋಷಿಯಲ್ ಮೀಡಿಯಾದಲ್ಲೋ ಎಲ್ಲೋ ಹಾಡ್ಕೊಂಡು ಕೇಳ್ಕೊಂಡು ಮಾಡ್ಬೋದು, ಆದರೆ ನಾವು ಇಷ್ಟಪಟ್ಟ ಹಾಡು ರೇಡಿಯೋದಲ್ಲಿ ಪ್ಲೇ ಆಗುತ್ತೆ ಅಂದರೆ ಆ ಖುಷಿನೇ ಬೇರೆ ಅಂತ ಹೇಳ್ತಾ ಇದ್ದಾರೆ. ಯಾರಿದು ಹೆಸರು ಹಾಕಿಲ್ವಲ್ಲ ನಮಗೆ, ನಮಗೂ ಒಂದು ಚಿತ್ರ ಪ್ರಸಾರ ಮಾಡಿ ಅಂತಿರೋದು ಶ್ರೀಕಾಂತ್ ಪೂಜಾರ್ ಮುಂಡರಗಿಯಿಂದ. ಶುಭೋದಯ ಮೇಡಮ್, ನೇತ್ರಾವತಿ ಮಹೇಶ್ ಟೈಲರ್ ಚಕ್ಕನಹಳ್ಳಿ ಕ್ರಾಸ್ ಬೀಲುಕೋಟೆ ಮಂಡ್ಯ ಜಿಲ್ಲೆಯಿಂದ. ಎಫ್ ಎಂ ರೈನ್ಬೋದಲ್ಲೇ ನಮ್ಮ ಇಷ್ಟದ ಹಾಡು ಕೇಳಬೇಕು ಮೇಡಮ್ ಅಂತ ಸಂದೇಶ ಕಳಿಸಿದ್ದಾರೆ. ಖಂಡಿತವಾಗಿಯೂ ನಿಮ್ಮೆಲ್ಲರ ಸಂದೇಶ ಓದಿ ನಿಮ್ಮಿಷ್ಟದ ಹಾಡು ಪ್ಲೇಲಿಸ್ಟಲ್ಲಿ ರೆಡಿಯಾಗಿದೆ, ಕೇಳ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ.

ಸಖತ್ ಸಾಂಗ್ಸ್ ಕಾರ್ಯಕ್ರಮದಲ್ಲಿ ಸಖತ್ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಎಂ ಚಂದ್ರಶೇಖರ್ ಕುಂದಾಪುರ ಶಾಸಕ ಮಲ್ಲೇಶ್ವರ್ ಬಿನ್ನಿಪೇಟೆಯಿಂದ ಒಂದು ಹಾಡಿಗೆ ರಿಕ್ವೆಸ್ಟ್ ಮಾಡಿ ಹಾಡನ್ನು ಹಾಕಿ ಅಂತ ಸಂದೇಶ ಕಳಿಸಿದ್ರೆ, ನಾಗೇಶ್ ದೀಪ, ಋತ್ವಿಕ್, ಜಾರ್ವಿ, ಕಾಸಗೋಡು, ಹಾಸನ್ ಡಿಸ್ಟ್ರಿಕ್ಟ್ ಮೇಡಮ್, ಒಳ್ಳೊಳ್ಳೆ ಹಾಡುಗಳನ್ನು ಪ್ಲೇ ಮಾಡ್ತಾ ಇದ್ದೀರಾ, ನಾವು ಕೇಳಿಸ್ಕೋತಾ ಇದ್ದೀವಿ, ಖುಷಿ ಆಯಿತು ಅಂತ ಹೇಳ್ತಿದ್ದಾರೆ. ನಮ್ಮ ಸ್ನೇಹಿತರು ಇವತ್ತು ತುಂಬ ಇಂಪಾದ ಹಾಡುಗಳನ್ನು ಕೇಳ್ಕೊಂಬಿಟ್ಟಿದ್ದಾರೆ, ನಮ್ಗೆ ತುಂಬ ಇಷ್ಟ ಆಯಿತು ಅಂತಿರೋದು ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ನಿಂದ. ಹೊಂಬಾಳೆ ಹಾಡನ್ನು ಪ್ಲೇ ಮಾಡ್ತೀರಾ ಪ್ಲೀಸ್, ನನ್ನ ಆಸೆಯ ಹೂವು ಚಿತ್ರದಿಂದ ಅಂತ ಕೇಳ್ಕೊತಿರೋದು ಯಾರಿದು? ಪದ್ಮಜಾ ಭಿಡೆ, ಹಂಪಿ ನಗರ, ಬೆಂಗಳೂರಿನಿಂದ. ಗಣೇಶ್ ಅವರು ಸಾಗರದಿಂದ, ಸಖತ್ ಸಾಂಗ್ಸ್ ಕಾರ್ಯಕ್ರಮ ಸೂಪರಾಗಿ ಮೂಡಿ ಬರ್ತಿದೆ, ಸಖತ್ತಾಗಿ ಮೂಡಿ ಬರ್ತಿದೆ, ಖುಷಿ ಆಯಿತು ಅಂತ ಹೇಳ್ತಿದ್ರೆ, ಅಕ್ಷ ಗಂಗಾ ಕಾರ್ಯಕ್ರಮದಿಂದ ಪ್ರಸಾರ ಮಾಡಿದ ಹಾಡುಗಳು ಇಷ್ಟ ಆಯಿತು ಮೇಡಮ್ ಅಂತಿರೋದು ಅರುಣಾ ಮೈತ್ರಿ, ಪೋಸ್ಟ್ ಆಫೀಸ್ ರೋಡ್, ಜೆ ಸಿ ನಗರದಿಂದ. ಚಂದ್ರಮುಖಿ ಐ ಟಿ ಐ ಲೇಔಟ್ ಮಲ್ಲತಳ್ಳಿಯಿಂದ, ಚೆಲುವೆ ನೀನು ನಕ್ಕರೆ ಬದುಕು ಹಾಲು ಸಕ್ಕರೆ ಹಾಡು ಕೇಳಿ ತುಂಬ ಖುಷಿಯಾಯಿತು ಅಂತ ಹೇಳ್ತಿದ್ದಾರೆ. ಕೆಂಪರಾಜು ಮೈಸೂರಿನಿಂದ ಸಂದೇಶ ಕಳಿಸಿದ್ದಾರೆ, ನಮ್ಮ ಹಾಡು ಪ್ಲೇ ಮಾಡಿದಕ್ಕೆ ಧನ್ಯವಾದ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಇದ್ಯಾರಿದು? ಕಲೇಶ್ವರ್ ಕುಮಾರ್ ಶ್ರೀನಗರ ತುಮಕೂರಿನಿಂದ ಸಂದೇಶ ಕಳಿಸಿದ್ರೆ, ಎಲ್ಲ ಹಾಡುಗಳು ಸೂಪರೋ ಸೂಪರ್ ಮೇಡಮ್ ಅಂತಿರೋದು ಲಕ್ಷ್ಮೀ ವೆಂಕಟೇಶ್ ಫ್ಯಾಮಿಲಿ ಎ ಪಿ ಎಂ ಸಿ ಸಾಗರದಿಂದ. ಹಾಗೇ ಚಿದಾನಂದ್ ಅವರು ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಸೊ ಸಮಯ 9:51 ಆಯಿತು, ಸಖತ್ ಸಾಂಗ್ಸ್ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಕೂಡ ಬಂದಾಯಿತು. ಅಕಸ್ಮಾತ್ ಏನಾದರೂ ನಿಮ್ಮ ಹಾಡು ಇವತ್ತು ಪ್ಲೇ ಆಗಿಲ್ಲ ಅಂದರೆ ಖಂಡಿತ ಬೇಜಾರು ಮಾಡ್ಕೋಬೇಡಿ, ನಿಮಗೋಸ್ಕರ ಅಂತಲೇ ಈ ರಿಕ್ವೆಸ್ಟ್ ಶೋ ಇರೋದು. ಪ್ರತಿದಿನ ಬೆಳಗ್ಗೆ 9:00 to 10:00 ತನಕ ಸಖತ್ ಸಾಂಗ್ಸ್ ಕಾರ್ಯಕ್ರಮಕ್ಕೆ ಸಂದೇಶ ಕಳಿಸಿ, ಯಾವತ್ತಾದರೂ ಒಂದು ದಿವಸ ನಿಮ್ಮ ಹಾಡು ಖಂಡಿತ ಪ್ಲೇ ಆಗುತ್ತೆ ಆ ಭರವಸೆಯನ್ನು ಇಟ್ಟು 101.3 FM ರೈನ್ಬೋನ ಟ್ಯೂನ್ ಮಾಡಿ ಕೇಳ್ತಾ ಇರಿ, ಬೇರೆಯವ್ರಿಗೂ ಕೇಳಿಸ್ತಾ ಇರಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಹಾಡಿಗೆ ಮಾತಿಗೆ ನಿಮ್ಮ ಸಂದೇಶಕ್ಕೆ ಜೊತೆಯಾಗಿದ್ದು ನಿಮ್ಮ ಆರ್ಜೆ ಸ್ವಾತಿ. ಮತ್ತೆ 10:00 ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗ್ತೀನಿ. ಸದ್ಯಕ್ಕೆ ಬ್ಯಾಕ್ ಟು ಬ್ಯಾಕ್ ನೀವೇ ಕೇಳಿರುವಂತಹ ಎರಡು ಸೂಪರ್ ಹಿಟ್ ಗೀತೆಗಳು ಪ್ಲೇ ಆಗ್ತಾ ಇದೆ, ಕೇಳ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ ವಿಎಲ್ಆರ್

ಹಾಯ್ ಹಲೋ ನಮಸ್ಕಾರ, ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಸಿನಿ ಚಿಟ್ಟೆ ಕಾರ್ಯಕ್ರಮಕ್ಕೆ. ಇವತ್ತಿನ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಏನು ವಿಶೇಷ ಅಂತ ಅಂದರೆ, ಎಷ್ಟೋ ಸಲ ಸಿನಿಮಾದ ಕತೆಗಳನ್ನು ಹಾಡಿನ ಮುಖಾಂತರ ತಿಳಿಸ್ಕೊಟ್ಟಿರ್ತಾರೆ. ಸೊ ಇವತ್ತಿನ ವಿಶೇಷ ಅದೇನೆ, ಕಥೆಯನ್ನು ಆಧರಿಸಿದ ಚಿತ್ರಗೀತೆಗಳ ಹಾಡು. ಅಂದರೆ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದರೆ, ಸುವರ್ಣ ಸೇತುವೆ ಚಿತ್ರದಲ್ಲಿ ಒಂದು ಗೀತೆ ಇದೆ. ಎಷ್ಟೋ ಜನ ನಮ್ಮ ಸುತ್ತಮುತ್ತ ಇರುವಂತಹ ಜನ ಏನು ಯೋಚನೆ ಮಾಡ್ತಿರ್ತಾರೆ ಅಂದರೆ, ನಮ್ಮ ಕೈಯಿಂದನೇ ಎಲ್ಲ ಕೆಲಸ ಆಗೋದು, ನಾವಿಲ್ಲ ಅಂದರೆ ಏನೂ ನಡೆಯೋದಿಲ್ಲ ಅನ್ನೋ ಥರ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅಂತಹದ್ದೇ ಒಂದು ಮುದುಕಿ ಕತೆ ಸುವರ್ಣ ಸೇತುವೆ ಚಿತ್ರದಲ್ಲಿ ಇದೆ. ವಾಣಿ ಜೈರಾಮ್ ಹಾಗೂ ಸಂಗಡಿಗರು ಈ ಗೀತೆಯನ್ನು ಹಾಡಿದರೆ, ಗೀತಾ ಪ್ರಿಯ ಅವರು ಸಾಹಿತ್ಯ, ಹಾಗೆಯೇ ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಕತೆ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಯಾರಾದರೂ ಕತೆ ಹೇಳ್ತಾರೆ ಅಂದರೆ ಕಿವಿ ನೆಟ್ಟದಾಗತ್ತೆ. ಅದರಲ್ಲೂ ಸಿನಿಮಾದಲ್ಲಿ ಈ ಕತೆಯ ಮುಖಾಂತರ ಯಾವುದಾದ್ರೂ ಹಾಡಿದ್ರಂತೂ ಅದನ್ನು ಕೇಳೋದಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗತ್ತೆ. ಯಾಕಂದರೆ ಎರಡು ಅಡ್ವಾಂಟೇಜ್, ಒಂದು ಕತೆ ಕೇಳ್ದಂಗೂ ಆಗತ್ತೆ, ಇನ್ನೊಂದು ಹಾಡು ಕೇಳ್ದಂಗೂ ಆಗತ್ತೆ ಅನ್ನುವಂತಹ ಒಂದು ವಿಷಯ. ಹಾಗಾದರೆ ಮುಂದಿನ ಗೀತೆ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಷ್ಟೋ ಸಲ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಇತಿಹಾಸದ ಬಗ್ಗೆ ಅಷ್ಟು ಗೊತ್ತಿರೋದಿಲ್ಲ. ನಮ್ಮ ವೀರ ವನಿತೆಯರ ಬಗ್ಗೆ ಅಥವಾ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರುವಂತಹ ಸ್ವಾತಂತ್ರ್ಯಗಾರರ ಬಗ್ಗೆ, ಹೀಗೆ ಎಷ್ಟೊಂದು ನಮ್ಮ ದೇಶದ ಚರಿತ್ರೆಗಳು ಅವರಿಗೆ ಗೊತ್ತಿರಲ್ಲ. ಹಾಗಂತ ಅವರಿಗೆ ಪಾಠ ಮಾಡ್ತಾ ಕೂತ್ರೆ ಅವ್ರು ಕೇಳ್ತಾರೆ, ಅದೇ ಹಾಡಿನ ಮುಖಾಂತರ ತಿಳಿಸ್ಕೊಟ್ರೆ ಅವ್ರಿಗೂ ಕೇಳೋದಕ್ಕೆ ಕುತೂಹಲ ಜಾಸ್ತಿ ಆಗತ್ತೆ. ಹಾಗಾದರೆ ಯಾವ ಕತೆ ಹಾಡಿನ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ನಮ್ಮ ವೀರ ವನಿತೆ ಓಬವ್ವನ ಕತೆ, ಚಿತ್ರದುರ್ಗದ ಕಲ್ಲಿನ ಕೋಟೆಯ ಕತೆಯ ಬಗ್ಗೆ ಹಾಡಿನ ಮೂಲಕ ಪ್ಲೇ ಆಗ್ತಾ ಇದೆ. ನಾಗರಹಾವು ಚಿತ್ರದಿಂದ ಚಿ ಉದಯಶಂಕರ್ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇದೆ. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿಬಂದಿದೆ.

ಕತ್ತಲೆಯು ಮುತ್ತಿರಲು, ವೀರ ಕಾವಲುಗಾರ ಭೋಜನಕ್ಕೆ ನಡೆದಿರಲು, ಸಿಹಿ ನೀರ ತರಲೆಂದು ಅವನ ಸತಿ ಬಂದಿರಲು, ಕಳ್ಳಗಂಡಿಯ ಹಿಂದೆ ಪಿಸುಮಾತ ಕೇಳಿದಳು, ಆಲಿಸಿದಳು, ಎಣುಕಿದಳು, ವೈರಿಪಡೆ ಕೋಟೆಯತ್ತ ಬರುವುದನ್ನು ಕಂಡಳು.

ಆಹಾ, ಕೇಳ್ತಾ ಇದ್ರೆ ಸಮಯ ಸರಿದಿದ್ದೇ ಗೊತ್ತಾಗೋದಿಲ್ಲ. ಮೈಯೆಲ್ಲ ಒಂಥರ ರೋಮಾಂಚನ ಆಗತ್ತೆ ಅಲ್ವಾ? ನಮ್ಮ ದೇಶವನ್ನು ರಕ್ಷಿಸೋದಕ್ಕೋಸ್ಕರ ಎಷ್ಟೊಂದು ಜನ ನಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ, ಬಲಿದಾನ ಕೊಟ್ಟಿದ್ದಾರೆ. ನಿಜವಾಗ್ಲೂ ಈ ವೀರ ವನಿತೆಯರ ಕಥೆಯನ್ನು ನಮ್ಮ ಮಕ್ಕಳಿಗೆ ಖಂಡಿತವಾಗಿಯೂ ಹೇಳಬೇಕು. ಮುಂದಿನ ಗೀತೆ ಮೂಡಿ ಬರ್ತಿದೆ, ಸಾಕಷ್ಟು ಜನ ಸಂದೇಶವನ್ನು ಕೂಡ ಕಳಿಸ್ತಾ ಇದ್ದೀರಾ. ಇಂತಿಂಥ ಚಿತ್ರದಲ್ಲಿ ಈ ಥರ ಕತೆ ಹೇಳುವಂಥ ಹಾಡುಗಳಿದೆ ಮೇಡಮ್ ಅಂತ ಖಂಡಿತವಾಗಿಯೂ ನಿಮ್ಗೆ ಯಾವುದಾದ್ರೂ ಗೊತ್ತಿದ್ರೆ ಸಂದೇಶ ಕಳಿಸ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಅಂತ ಹೇಳ್ತಾ ಮುಂದಿನ ಗೀತೆ ಚಂದ್ರಮುಖಿ ಪ್ರಾಣಸಖಿ ಚಿತ್ರದಿಂದ. ಈ ಗೀತೆ, ಇದರ ಒಂದು ಹಾಡಿನ ಹಿಂದಿನ ಸಿಚುಯೇಷನ್, ಸನ್ನಿವೇಶ ಹೇಗಿತ್ತು ಅಂದರೆ, ಡೈರೆಕ್ಟರ್ಗೆ ಏನಿತ್ತಂತೆ ಅಂದರೆ, ಈ ಸಿಚುಯೇಷನ್ ಹೇಗಿದೆ ಅಂದರೆ, ಹೀರೋ ತನ್ನ ಮೊದಲ ಪ್ರೇಮ ಪತ್ರವನ್ನು ಹೀರೋಯಿನ್ಗೆ ಬರೀತಾನೆ, ಆದರೆ ಅದು ಹೀರೋಯಿನ್ಗೆ ತಲುಪೋ ಬದಲು ಸೆಕೆಂಡ್ ಹೀರೋಯಿನ್ಗೆ ಹೋಗಿ ತಲುಪತ್ತೆ. ಹಾಗೇನೆ ಫಸ್ಟಿಗೆ ಅದು ಸೆಕೆಂಡ್ ಹೀರೋಯಿನ್ ಆ ಒಂದು ಪ್ರೇಮ ಪತ್ರವನ್ನು ಒಪ್ಕೊಳ್ಳೋದಿಲ್ಲ. ಅದಾದಮೇಲೆ ಒಂದಷ್ಟು ಕನ್ವರ್ಸೇಷನ್ ಆಗುತ್ತೆ, ಅದಾದಮೇಲೆ ಅವಳು ಪ್ರೀತಿಯಲ್ಲಿ ಬೀಳ್ತಾಳೆ. ಸೊ ಇಷ್ಟೆಲ್ಲ ದೊಡ್ಡ ಸೀನನ್ನು ಹೇಗೆ ಮಾಡೋದು, ತುಂಬ ಸಿನಿಮಾ ದೊಡ್ಡದಾಗಿ ಹೋಗ್ಬಿಡತ್ತಲ್ಲ, ತುಂಬ ಟೈಮ್ ತಗೊಳ್ಳುತ್ತೆ, ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಕೆ ಕಲ್ಯಾಣ್ ಅವ್ರು ಹೇಳಿದ್ರಂತೆ, ಸರಿ ಹಾಗಾದರೆ ನಾನು ಇದನ್ನು ನಾನು ಒಂದು ಹಾಡಿನ ಮುಖಾಂತರ ನಿಮಗೆ ಕೊಡ್ತೀನಿ, ಬರೆದು ಕೊಡ್ತೀನಿ. ಸೊ ಇಷ್ಟು ದೊಡ್ಡ ಕಥೆಯನ್ನು ನೀವು ಹಾಡಲ್ಲೇ ಹೇಳಿ ಮುಗಿಸ್ಬಿಡ್ಬೋದು ಅಂತ ಅಂದ್ರಂತೆ. ಹಾಗಾದರೆ ಯಾವ ಗೀತೆ ಅದು ಕೇಳಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರು ಈ ಗೀತೆಯನ್ನು ಹಾಡಿದರೆ, ಕೆ ಕಲ್ಯಾಣ್ರವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ.

ಮುಂದಿನ ಗೀತೆ ಮೂಡಿ ಬರ್ತಿದೆ. ಶರವೇಗದ ಸರದಾರ ಚಿತ್ರದಿಂದ ಹೊಯ್ಸಳ ವಂಶದ ಸ್ಥಾಪನೆ, ಸಾಮ್ರಾಜ್ಯ ಹೇಗೆ ಕಟ್ಟಿದ್ರು, ತುಂಬ ಅದ್ಭುತವಾಗಿ ಈ ಒಂದು ಗೀತೆಯಲ್ಲಿ ಕಟ್ಕೊಟ್ಟಿದ್ದಾರೆ. ಕೇಳಿ ನಿಮಗೆ ಗೊತ್ತಾಗತ್ತೆ. ದೊಡ್ಡ ರಂಗೇಗೌಡ ಅವರ ಸಾಹಿತ್ಯ, ಸಂಗೀತರಾಜ್ ಅವರ ಸಂಗೀತ ಇದೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠಸಿರಿಯಲ್ಲಿ ಈ ಅದ್ಭುತವಾದ ಗೀತೆ ಮೂಡಿಬಂದಿದೆ.

ಮುಂದಿನ ಗೀತೆ ಶರಪಂಚರ ಚಿತ್ರದಿಂದ ಸೀತೆಯ 14 ವರ್ಷ ವನವಾಸದ ಕತೆ ಹೇಗಿತ್ತು, ಎಷ್ಟು ಕಷ್ಟ ಇತ್ತು ಅನ್ನೋದನ್ನು ಈ ಒಂದು ಹಾಡಿನಲ್ಲಿ ಕಟ್ಕೊಟ್ಟಿದ್ದಾರೆ. ವಿ ಸುಶೀಲಾ ಅವರು ಈ ಹಾಡನ್ನು ಹಾಡಿದ್ದಾರೆ. ವಿಜಯ ನರಸಿಂಹ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ನಮ್ಮ ಇತಿಹಾಸ ಪರಂಪರೆ ಎಷ್ಟು ಅಗಾಧವಾಗಿದೆ, ಏನು ಹೇಳ್ತಾ ಹೋದರೆ ಮುಗ್ಯಕ್ಕೆ ಸಾಧ್ಯ ಇಲ್ಲ. ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯ ಸಮಯದಲ್ಲಿ ನಮ್ಮ ರಾಜ ಎಷ್ಟು ವೈಭವದಿಂದ ಕೂಡಿತ್ತು ಅಂದರೆ, ರತ್ನ, ಚಿನ್ನ, ಬೆಳ್ಳಿ, ಮುತ್ತು ರತ್ನಗಳನ್ನು ರೋಡ್ ಸೈಡಲ್ಲಿ ಗುಂಪು ಗುಂಪು ಹಾಕಿ ಮಾರಾಟ ಮಾಡ್ತಿದ್ರಂತೆ. ಅಷ್ಟು ವೈಭವವಾಗಿ ನಡೀತಾ ಇತ್ತು. ಅಂತಹ ವೈಭವದ ಕಥೆಯನ್ನು ಹಾಡಿನ ಮೂಲಕ ಹೇಳಿದ್ದಾರೆ ಯಾರು ಅಂದರೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಕೃಷ್ಣ ರುಕ್ಮಿಣಿ ಚಿತ್ರದಿಂದ ಈ ಗೀತೆ ಮೂಡಿ ಬರ್ತಿದೆ. ಕೆ ವಿ ಮಹಾದೇವನ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಆಹಾ, ಅದ್ಭುತವಾದ ಗೀತೆಯನ್ನು ಕೇಳಿದ್ರಿ ಅಲ್ವಾ? ಖುಷಿ ಆಯಿತು ಅಂತ ಭಾವಿಸ್ತೀನಿ. ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ದೀರಾ, ಯಾರ್ಯಾರು ಏನೇನು ಕಳಿಸಿದ್ದೀರಾ ಅಂತ ನೋಡಿಬಿಡೋಣ. ಸಂಧ್ಯಾ ವಸಂತ್ಪುರ ಅವರು ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ರೆ, ಶರವೇಗದ ಸರದಾರ ಚಿತ್ರದಿಂದ ಕನ್ನಡ ನಾಡಿನ ರನ್ನದ ರತ್ನ ಹಾಡಿ ಹಾಡು ಹಾಕಿ ಮೇಡಮ್ ಅಂತಿರೋದು ಜಯಣ್ಣ ಶಶಿವಾಳ ಅರಸೀಕೆರೆ ತಾಲೂಕಿನಿಂದ. ಸತೀಶ್ ಎನ್ ಎಚ್ ನಗರಕೆರೆ ಸಂದೇಶ ಕಳಿಸಿದ್ದಾರೆ. ಬಡವರಾಜ್ ಕೊಳಕಿ ಗೋಕಾಕ್ ಹೊಯ್ಸಳದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಕೌಸಲ್ಯ ಅವರು ಬನಶಂಕರಿಯಿಂದ ಸಂದೇಶ ಕಳಿಸಿದ್ರೆ, ಯಾರಿದು ವಿಲಿಯಂ ಪಾರ್ಲಾಡ್ಕ ಪುತ್ತೂರಿನಿಂದ ಸಂದೇಶ ಕಳಿಸಿದ್ದಾರೆ. ಯಾರಿದು ಹೆಸರು ಹಾಕಿಲ್ವಲ್ಲ, ಲಕ್ಷ್ಮೀಕಾಂತ್ ಯಶವಂತ ಚನ್ನನಕುಂಟೆಯಿಂದ ಸಂದೇಶ ಕಳಿಸಿದ್ದಾರೆ. ಕಾರ್ಯಕ್ರಮ ಸೂಪರ್ ಮೇಡಮ್, ಕನ್ನಡ ನಾಡಿಗಾಗಿ ವೀರ ಮರಣ ಹೊಂದಿದ ವೀರ ರಾಣಿಯರ ಬಗೆಗಿನ ಮಾಹಿತಿ ಹಾಡು ಕೇಳಿ ಮೈ ರೋಮಾಂಚನವಾಯಿತು. ಅದರಲ್ಲೂ ನಮ್ಮ ನಾಡಿನ ವೀರ ವನಿತೆ ಓಬವ್ವನ ಬಗೆಗಿನ ಹಾಡು ಮತ್ತಷ್ಟು ಖುಷಿ ನೀಡಿತು ಅಂತಿರೋದು ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗದಿಂದ. ಸಿನಿಚಿಟ್ಟೆ ಕಾರ್ಯಕ್ರಮ ಸೂಪರ್ ಆಗಿ ಮೂಡಿ ಬರ್ತಿದೆ ಅಂತ ಹೇಳ್ತಿರೋದು ಕಿಶನ್ ರೋಷನ್ ಶುಭರಾಣಿ ಹನುಮಂತೇಗೌಡ ಹಾಡ್ಲಿ ತಾಲೂಕಿನಿಂದ. ಯೋಗೇಶ್ ಅವರು ಕೂಡ ಸಂದೇಶ ಕಳಿಸಿದ್ದಾರೆ. ಶೋಭಾ ಹುಕ್ಕೇರಿ ಸಂಕೇಶ್ವರ್ ಚಿತ್ರದಿಂದ ಶರಪಂಜರ ಚಿತ್ರದ ಹಾಡು ಕೇಳಿ ಸಿಕ್ಕಾಪಟ್ಟೆ ಖುಷಿಯಾಯಿತು, ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ. ಮುಂದಿನ ಗೀತೆ ಮೂಡಿ ಬರ್ತಿದೆ, ಎರಡು ರೇಖೆಗಳು ಚಿತ್ರದಿಂದ. ಇಬ್ಬರು ಹೆಣ್ಣು ಮಕ್ಕಳು ಒಂದು ಪ್ರೀತಿಗಾಗಿ ಎಷ್ಟು ಒದ್ದಾಡ್ತಾರೆ ಅಲ್ವಾ, ಆ ಒಂದು ಮನಸ್ಸಿನ ಭಾವನೆಯನ್ನು, ತಳಮಳವನ್ನು ಈ ಗೀತೆಯಲ್ಲಿ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಯಾರು ಅಂತ ಅಂದರೆ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಎಂ ಎಸ್ ವಿಶ್ವನಾಥನ್ ಅವರ ಸಂಗೀತ ಸಂಯೋಜನೆ ಇದೆ. ವಾಣಿ ಜಯರಾಮ್ ಹಾಗೂ ಪಿ ಸುಶೀಲಾ ಅವರು ಈ ಗೀತೆಯನ್ನು ಹಾಡಿದ್ದಾರೆ.

ಮುಂದಿನ ಗೀತೆ ಮೂಡಿ ಬರ್ತಿದೆ. ಈ ಒಂದು ಗೀತ ಇದಲ್ಲ, ಯಾರೇ ಕೇಳಿದ್ರು ಕೂಡ ಕಣ್ಣಂಚಲ್ಲಿ ಒಂಚೂರು ನೀರು ತುಂಬುತ್ತೆ. ಯಾಕೆ ಅಂದರೆ ಆ ಗೀತೆನೇ ಹಾಗಿದೆ, ಆ ಕತೆ ಹಾಗಿದೆ. ಇವತ್ತಿಗೂ ಆ ಕತೆ ಕೇಳ್ತಾ ಇದ್ರೆ ಹೌದಲ್ವಾ ಅಂತ ಅನ್ಸುತ್ತೆ. ಎಷ್ಟೋ ಸರಿ ನಮ್ಮ ಜೀವನದಲ್ಲಿ ನಾವು ಕೂಡ ಆ ಥರ ತಪ್ಪು ಮಾಡಿರ್ತೀವಿ, ಆಮೇಲೆ ಪಶ್ಚಾತ್ತಾಪದಿಂದ ಮನಸ್ಸು ಮುದುಡ್ ಹೋಗ್ಬಿಟ್ಟಿರುತ್ತೆ. ಹಾಗಾದರೆ ಯಾವ ಕತೆ ಖಂಡಿತವಾಗಿಯೂ ನಿಮಗೂ ಗೊತ್ತಾಗಿರುತ್ತೆ. ರಾಮ ಲಕ್ಷ್ಮಣ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜ ನಾಗೇಂದ್ರ ಅವರ ಸಂಗೀತ ಇದೆ, ಎಸ್ ಚಾರಕಿ ಅವರ ಧ್ವನಿಯಲ್ಲಿ ಕತೆ ಕೇಳಿ.

ನಿಜವಾಗ್ಲೂ ಎಷ್ಟು ಸತ್ಯ ಅಲ್ವಾ? ಎಷ್ಟೋ ಸಲ ನಮಗೆ ಗೊತ್ತಿಲ್ಲದೆ ದುಡುಕಿನಿಂದ ಕೆಲವೊಂದು ತಪ್ಪು ನಿರ್ಧಾರವನ್ನು ಕೈಗೊಂಡ್ಬಿಡ್ತೀವಿ, ಆಮೇಲೆ

ಹೇಳ್ತಾರಲ್ಲ, ಕೋಪದಲ್ಲಿ ಮೂಕೊಂಡ್ರೆ ಮತ್ತೆ ಬರುತ್ತಾ ಅಂತ. ಹಾಗೆ ಸೊ ಎಷ್ಟೋ ಸಲ ಎಷ್ಟೋ ಸಂಬಂಧಗಳನ್ನು, ಎಷ್ಟೋ ಸ್ನೇಹಗಳನ್ನು ದುಡುಕಿನಿಂದ ಕೋಪದಿಂದ ನಾಶ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಆ ಥರ ಮಾಡಬೇಡಿ, ದಯವಿಟ್ಟು ತಾಳ್ಮೆಯಿಂದ ಜೀವನದಲ್ಲಿ ಮುನ್ನಡೆಯಿರಿ. ಮುಂದಿನ ಗೀತೆ, ಬೆಂಕಿಯಲ್ಲಿ ಅರಳಿದ ಹೂವು ಚಿತ್ರದಿಂದ ಸಾಕಷ್ಟು ಜನ ಈ ಒಂದು ಗೀತೆಗೆ ರಿಕ್ವೆಸ್ಟ್ ಕಳಿಸಿದ್ದೀರಾ. ಸಮಯದ ಪರಿಧಿಯಲ್ಲಿ ಈ ಒಂದು ಹಾಡನ್ನು ಪ್ಲೇ ಮಾಡ್ತೀನಿ. ಅದಾದ ನಂತರ ಇನ್ನು ಹೇಳುವಂತಹ ಗೀತೆಗಳು ಸಾಕಷ್ಟಿದೆ. ಕೇಳ್ತಾ ಇದ್ರೆ ಎಷ್ಟು ಮನಸ್ಸಿಗೆ ಖುಷಿಯಾಗತ್ತೆ ಅಲ್ವಾ? ಸಿನಿಚಿಟ್ಟೆ ಕಾರ್ಯಕ್ರಮ ಖುಷಿ ನೀಡ್ತು ಅಂತ ಭಾವಿಸ್ತಾ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಹೇಳ್ತಿರೋದು ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ. ಹಾಗೇನೆ ತಾಳಿ ಕಟ್ಟುವ ಶುಭ ವೇಳೆ ಈ ಹಾಡು ಪ್ರಸಾರ ಮಾಡಿ ಪ್ಲೀಸ್ ಅಂತಿರೋದು ಮಂಜುನಾಥ್ ಎಂಬಿ, ಎಸ್ ಎನ್ ಲೇಔಟ್ ದಾವಣಗೆರೆಯಿಂದ. ನಮಗೆ ಬೆಂಕಿಯಲ್ಲಿ ಅರಳಿದ ಹೂವು ಹಾಡು ಬೇಕೇ ಬೇಕು ಮೇಡಮ್ ಅಂತಿರೋದು ರಮ್ಯಾ ಮನೋಜ್ ದಾವಣಗೆರೆಯಿಂದ. ಖಂಡಿತವಾಗಿಯೂ ಅದೊಂದು ಹಾಡು ಕೊನೆಯಲ್ಲಿ ಮೂಡಿ ಬರ್ತಾ ಇದೆ. ಕಾರ್ಯಕ್ರಮಕ್ಕೆ ಸಂದೇಶ ಕಳಿಸಿದ ಎಲ್ಲರಿಗೂ ಪ್ರೀತಿಯ ಧನ್ಯವಾದ ಅಂತ ಹೇಳ್ತಾ ಸಿನಿ ಚಿಟ್ಟೆ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ಹಾಡಿಗೆ, ಮಾತಿಗೆ, ಸಂದೇಶಕ್ಕೆ, ಕತೆಗೆ ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ ಜೆ ಸ್ವಾತಿ.

ನಾನೊಬ್ಬ ವಿಘಟ ಕವಿ, ಕೇಳಿ ಒಂದು ಕತೆ, ಒಂದು ದೊಡ್ಡ ಕಾಡು. ಅಲ್ಲಿ ಒಂದು ದೊಡ್ಡ ಆಲದ ಮರ,

ನಿಮ್ಮ ನಿರೂಪಣೆ ತುಂಬ ಇಷ್ಟ ಆಯ್ತು ರೀ. ಆಯ್ಕೆಯ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್, ಕೇಳಲು ತುಂಬ ಇಂಪಾಗಿದೆ ಅಂತಿರೋದು ನಂಬರ್ ಎಂಡಿಂಗ್ ವಿತ್ 8901 ಅವರು. ಸೊ ಸಿನಿಚಿಟ್ಟೆ ಕಾರ್ಯಕ್ರಮವನ್ನು ಮುಗಿಸಿ ನಾನು ಮನೆಗೆ ಹೊರಡುವಂತಹ ಸಮಯ ಬಂದಾಯಿತು. ಇಷ್ಟು ಹೊತ್ತು ಪ್ರೀತಿಯಿಂದ ಕಾರ್ಯಕ್ರಮವನ್ನು ಕೇಳಿ ಸಂದೇಶ ಕಳಿಸಿದ ಎಲ್ಲರಿಗೂ ಧನ್ಯವಾದ. ಟಾಟಾ ಬಾಯ್ ಬಾಯ್ ಅಂತ ಹೇಳ್ತಾ ಸದ್ಯಕ್ಕೆ ಆಪ್ಕಿ ಪಸಂದ್ ಕಾರ್ಯಕ್ರಮ ಶುರುವಾಗ್ತಾ ಇದೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ. ಇದು 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಸಮಯ ಸರಿಯಾಗಿ 11:09. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಹಿಂದಿ ನಿಮಿಷ್ಟದ ಹಾಡುಗಳಿಗಾಗಿ ಆಪ್ಕಿ ಪಸಂದ ಹಾಡಿಗರ್ನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ನಿಮ್ ಜೊತೆ ಆಗ್ತಾ ಇರೋದು ನಾನು ಮಾಧು ಚೈತ್ರ. ಇವತ್ತು ನಾವು ಮಾತಾಡ್ತಾ ಇರೋದು ಮೊಟ್ಟ ಮೊದಲ ಆಸ್ಕರ್ ಗಳಿಸಿದ ಭಾರತೀಯರಲ್ಲಿ ಒಬ್ಬರಾದ ಶ್ರೇಷ್ಠ ಕಾಸ್ಟ್ಯೂಮ್ ಡಿಸೈನರ್ ಆದ ಬಾನು ಅಥೇಯ ಅವರ ಬಗ್ಗೆ. ಬಾಲಿವುಡ್ನ ಶ್ರೇಷ್ಠ ಕಲಾವಿದೆ ಅಂತಾನೆ ಹೇಳ್ಬೋದಾಗಿರೋ ಬಾನು ಅಥೇಯ ಅವರ ಬಗ್ಗೆ ನಾವಿವತ್ತು ಮಾತಾಡ್ತಾ ಇದ್ದೀವಿ. ಅವರು ಹುಟ್ಟಿದ್ದು 1929 April 28 ಕೊಲ್ಹಾಪುರದಲ್ಲಿ. ಅವರ ಅವತ್ತಿನ ಹೆಸರು ಬಾನು ಅಣ್ಣಾ ಸಾಹೇಬ್ ರಾಜೋಪಾಧ್ಯಾಯ ಅಂತ. ಸತ್ಯೇಂದ್ರ ಅಥೇಯ ಅವರನ್ನ ಮದುವೆಯಾದಾಗ ಅವರು ಬಾನು ಅಥೇಯ ಆದರು. ಬಾನು ಅಥೇಯ ಅವರ ತಂದೆ ಅಣ್ಣಾ ಸಾಹೇಬ್ ಸ್ವಯಂ ಅವರ ಪರಿಶ್ರಮದಿಂದಲೇ ಕಲಾವಿದರಾದ್ರು, ಛಾಯಾಗ್ರಾಹಕರೂ ಆಗಿದ್ರು. ಅವರ ತಾಯಿ ಶಾಂತಾಬಾಯಿ ಬಾನು ಅವರಿಗೆ 11 ವಯಸ್ಸಾಗಿದ್ದಾಗಲೇ ಅವರ ತಂದೆ ತೀರ್ಕೊಳ್ತಾರೆ. ಮುಂದೆ ಹೇಗೆ ಅವರ ಜೀವನ, ಹೇಗೆ ಈ ಮಟ್ಟದ ವಿಶ್ವವಿಖ್ಯಾತ ಕಲಾವಿದೆ ಆದ್ರು ಅನ್ನೋದನ್ನ ಹೇಳ್ತೀನಿ. ಕೇಳ್ತಾ ಇರಿ, ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3.

0: अजरे आ जरा आ लहरा के आ जरा आंखों से दिल में समा अजरे आ जरा आ लहरा के आ जरा आ अजरे आ जरा
1: ಸಮಯ ಸರಿಯಾಗಿ 11:20 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಇವತ್ತು ನಾವು ಮಾತಾಡ್ತಾ ಇರೋದು ಭಾರತದ ಶ್ರೇಷ್ಠ ಕಾಸ್ಟ್ಯೂಮ್ ಡಿಸೈನರ್ ವಿಶಿಷ್ಟ ಕಲಾವಿದೆ ಭಾನು ಅಥಯ್ಯ ಅವರ ಬಗ್ಗೆ. ಮೊದಲ ಆಸ್ಕರ್ ಗಳಿಸಿದವರು, ಕಾಸ್ಟ್ಯೂಮ್ಸ್ ಡಿಸೈನ್ಗೆ ಮೊದಲ ಆಸ್ಕರ್ ಗಳಿಸಿದ ಭಾನು ಅಥಯ್ಯ ಅವರ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಆಪ್ಕಿ ಪಸಂದ್ ನಿಮಿಷದ ಹಾಡುಗಳ ಈ ಸಾಲಿನಲ್ಲಿ ಮುಂಬೈನ ಜೆಜೆ ಕಲಾ ಸ್ಕೂಲಲ್ಲಿ ಶಿಕ್ಷಣ ಪಡೆದ ಭಾನು ಅಥಯ್ಯ 1951 ಅವರ ಲೇಡಿ ಇನ್ ರಿಪೋಸ್ ಚಿತ್ರಕ್ಕೆ ಉಷಾ ದೇಶ್ಮುಖ್ ಸ್ವರ್ಣ ಪದಕವನ್ನು ಪಡೆದರು. ಕಲಾಲೋಕದ ಪ್ರಸಿದ್ಧರಾದ ಎಂ ಎಫ್ ಹುಸೇನ್ ಮತ್ತು ಸೌಜಾ ಎಂ ಜಿ ವಾಸುದೇವನ್ ಹೀಗೆ ಅನೇಕ ಸಮಕಾಲೀನ ಪ್ರಸಿದ್ಧರ ಸಾಲಿನಲ್ಲಿ ಭಾನು ಅಥಯ್ಯ ಅವರ ಕಲೆ ಹೆಸರಾಗಿತ್ತು. ಅವತ್ತಿನ ಬಾಂಬೆ ಪ್ರೋಗ್ರೆಸಿವ್ ಆರ್ಕಿಟೆಕ್ಟ್ ಗ್ರೂಪ್ ಈ ಬಳಗದಲ್ಲಿ ಅವರು ಏಕೈಕ ಮಹಿಳೆಯಾಗಿ ರಾರಾಜಿಸಿದ್ರು ಅಂತಾನೆ ಹೇಳಬಹುದು. ಭಾನು ಅಥಯ್ಯ ಅವರು ಬಾಲಿವುಡ್ ಲೋಕದ ಪ್ರಸಿದ್ಧರಾದ ಗುರುದತ್, ರಾಜ್ ಕಪೂರ್, ಬಿಆರ್ ಚೋಪ್ರಾ ಸೇರಿದಂತೆ ಅನೇಕ ಪ್ರತಿಭಾವಂತರ ಪ್ರಸಿದ್ಧರ ಚಿತ್ರಗಳಿಗೆ ವಸ್ತ್ರವಿನ್ಯಾಸ ಮಾಡಿದವರು. ಗುರುದತ್ ಅವರ 1956 ಸಿಐಡಿ ಚಿತ್ರದ ಮೂಲಕ ಹಿಂದಿ ಚಿತ್ರರಂಗದಲ್ಲಿ ವಸ್ತ್ರವಿನ್ಯಾಸ ಕಲೆಗೆ ಕಾಲಿಟ್ಟವರು ಭಾನು ಅಥಯ್ಯ ಅವರು. 1983 ರಿಚರ್ಡ್ ಅಟೆನ್ಬರೋ ಅವರ ಗಾಂಧಿ ಚಿತ್ರದ ವಸ್ತ್ರವಿನ್ಯಾಸಕ್ಕೋಸ್ಕರ ಭಾನು ಅಥಯ್ಯ ಅವರಿಗೆ ಆಸ್ಕರ್ ಪ್ರಶಸ್ತಿ ಕೂಡ ಲಭಿಸಿತ್ತು. ಸಮಯ ಸರಿಯಾಗಿ 11:22 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಆಪ್ಕೆ ಪಸಂದ್ ನಿಮಿಷದ ಹಾಡುಗಳು, ನೀವು ಕೂಡ ನಮಗೆ ಸಂದೇಶನ ತಲುಪಿಸಬಹುದು. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ.

ಸಿದ್ಧ ಚಿತ್ರಗಳಿಗೆ ವಸ್ತ್ರ ವಿನ್ಯಾಸ ಮಾಡಿದವರು ಭಾನುಅಥಯ್ಯ ಅವರು. ಭಾನುಅಥಯ್ಯ ಅವರ 5 ದಶಕಗಳ ವೃತ್ತಿ ಜೀವನದಲ್ಲಿ 100+ ಚಿತ್ರಗಳಲ್ಲಿ ವಸ್ತ್ರ ವಿನ್ಯಾಸನ ಮಾಡಿದರು. ಗುಲ್ಜಾರ್ ಅವರ ಲೆಕ್ಕಿನ್ 1990 ಬಿಡುಗಡೆಯಾಯಿತು. ಮತ್ತೆ ಆಶುತೋಷ್ ಗೋವಾರಿಕ್ ಅವರ 2001 ಲಗಾನ್ ಚಿತ್ರದಲ್ಲಿನ ವಸ್ತ್ರ ವಿನ್ಯಾಸಕ್ಕೋಸ್ಕರ ಅವರಿಗೆ 2 ಬಾರಿ ರಾಷ್ಟ್ರೀಯ ಪ್ರಶಸ್ತಿಗಳು ಸಂದವು. ಭಾನುಅಥಯ್ಯ ಅವರ ಬಗ್ಗೆ ಇನ್ನಷ್ಟು ಮಾಹಿತಿ ಜೊತೆಗೆ ಒಂದಷ್ಟು ಹಾಡುಗಳ ಜೊತೆಗೆ ನಿಮ್ ಜೊತೆಲಿ ನಾನಿರ್ತೀನಿ ಮಧು ಚೈತ್ರ. ಕೇಳ್ತಾ ಇರಿ, ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

11:48 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಭಾರತದ ಚಲನಚಿತ್ರರಂಗದ ಖ್ಯಾತ ವಸ್ತ್ರ ವಿನ್ಯಾಸಕಿ ಭಾನು ಅಥಯ್ಯ ಅವರ ಬಗ್ಗೆ ಮಾತಾಡ್ತಾ ಇದ್ವಿ. ಆಸ್ಕರ್ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯರು ಅಂತ ಹೇಳ್ತಾರೆ. 1983 ಗಾಂಧಿ ಚಿತ್ರಕ್ಕೋಸ್ಕರ ಇವರು ಪ್ರತಿಷ್ಠಿತ ಪ್ರಶಸ್ತಿಯನ್ನ ಹಂಚಿಕೊಂಡಿದ್ರು. 5 ದಶಕಗಳ ವೃತ್ತಿ ಜೀವನದಲ್ಲಿ 100 ಕ್ಕೂ ಹೆಚ್ಚು ಬಾಲಿವುಡ್ ಚಿತ್ರಗಳಿಗೆ ಕೆಲಸ ಮಾಡಿದವರು ಭಾನು ಅಥಯ್ಯ ಅವರು. ಪ್ಯಾಸ, ಚೌದಿ ಚಾಂದಿನಿ, ಸಾಹೇಬ್ ಬಿಬಿ ಅವ್ರ ಗುಲಾಮ್, ಮತ್ತೆ ಗೈಡ್, ಬ್ರಹ್ಮಚಾರಿ, ಲಗಾನ್, ಸ್ವದೇಶ್, 1942 ಲವ್ ಸ್ಟೋರಿ, ಮತ್ತೆ ಹೀಗೆ ಅನೇಕ ಲೇಕಿನ್ ಮತ್ತೆ ಲಗಾನ್ ಚಿತ್ರಗಳಿಗೋಸ್ಕರ 2 ಬಾರಿ ರಾಷ್ಟ್ರೀಯ ಪ್ರಶಸ್ತಿಯನ್ನ ಪಡೆದ್ರು ಭಾನು ಅಥಯ್ಯ ಅವರು. ಬರೀ ವಸ್ತ್ರವಿನ್ಯಾಸಕ್ಕೋಸ್ಕರ ಅಷ್ಟೇ ಅಲ್ಲದೆ ಪಾತ್ರದ ಆಳ ಮತ್ತೆ ಕಥೆಯ ಸನ್ನಿವೇಶ ಹೇಗಿರುತ್ತೆ ಅದಕ್ಕೆ ತಕ್ಕಂಗೆ ವೇಷಭೂಷಣಗಳನ್ನ ರೂಪಿಸುವಲ್ಲಿ ಭಾನು ಅಥಯ್ಯ ಅವರು ತುಂಬಾ ಪ್ರಮುಖ ಪಾತ್ರವನ್ನ ವಹಿಸಿದ್ರು. 11:49 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಇವತ್ತಿನ ಆಪ್ಕಿ ಪಸಂದ್ ಹಿಂದಿ ಗೀತೆಗಳ ಈ ಹಾಡುಗಳೆಲ್ಲ ಸಾಲಿನಲ್ಲಿ ನಾವು ಮಾತಾಡ್ತಾ ಇರೋದು ಭಾನು ಅತ್ತಯ್ಯ ಅವರ ಬಗ್ಗೆ. 2010 ಭಾನು ಅತ್ತಯ್ಯ ಅವರ ದ ಆರ್ಟ್ ಆಫ್ ಕಾಸ್ಟ್ಯೂಮ್ ಡಿಸೈನ್ ಪ್ರಕಟ ಆಯಿತು. ಭಾನು ಅತ್ತಯ್ಯ ಅವರು 2012 ಅವರ ಆಸ್ಕರ್ ಪ್ರಶಸ್ತಿಯನ್ನ ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ಸ್ ಆರ್ಟ್ ಅಂಡ್ ಸೈನ್ಸ್ಗೆ ಸುರಕ್ಷಿತವಾಗಿ ಇಡೋಕೆ ಕೊಟ್ರಂತೆ. ಮತ್ತೆ 2020 ಅಕ್ಟೋಬರ್ 15 ತಾರೀಕು ಅವರ 92 ವಯಸ್ಸಲ್ಲಿ ಭಾನು ಅತ್ತಯ್ಯ ಅವರು ಈ ಲೋಕವನ್ನ ತ್ಯಜಿಸ್ತಾರೆ. ಭಾನು ಅತ್ತಯ್ಯ ಅವರ ಬಗ್ಗೆ ಇಷ್ಟು ಮಾಹಿತಿ ನನ್ನೊಂದಿಗೆ ಇತ್ತು, ನಿಮ್ಮ ಜೊತೆಲಿ ಹಂಚ್ಕೊಂಡಿದ್ದೀನಿ. ನಿಮ್ಮೆಲ್ಲ ಸಂದೇಶಗಳಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಮತ್ತೆ ವಾಪಸ್ ಆಗ್ತೀನಿ, ಕೇಳ್ತಾ ಇರಿ, ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಅಸ್ತಮಾ ಬಾಧಿತ ಪ್ರತಿಯೊಬ್ಬರಿಗೂ ಅಲರ್ಜಿ ನಿವಾರಕ ಔಷಧಗಳ ತುರ್ತು ಪೂರೈಕೆ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಅಸ್ತಮಾ ಜಾಗೃತಿ ದಿನಾಚರಣೆ. ಅಸ್ತಮಾ ಕುರಿತ ಭಯವನ್ನು ಹೋಗಲಾಡಿಸಿ ಜನಜಾಗೃತಿ ಮೂಡಿಸುವ ಹಲವು ಕಾರ್ಯಕ್ರಮಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಜ್ಯಾದ್ಯಂತ ಇಂದು ಆಯೋಜಿಸಿದೆ. ಲ್ಯಾಟ್ರಲ್ ಎಂಟ್ರಿ ಮೂಲಕ ಇಂಜಿನಿಯರಿಂಗ್ ಎರಡನೇ ವರ್ಷ ಅಥವಾ ಮೂರನೇ ಸೆಮಿಸ್ಟರ್ಗೆ ಪ್ರವೇಶಾತಿ ನೀಡುವ ಡಿಸಿಇಟಿ ಅರ್ಜಿ ಸಲ್ಲಿಸಿದ ಡಿಪ್ಲೊಮಾ ವಿದ್ಯಾರ್ಥಿಗಳ ಮೀಸಲಾತಿ ಸೇರಿದಂತೆ ಇತರೆ ತಿದ್ದುಪಡಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ತಿಂಗಳ 20ನೇ ತಾರೀಖಿನವರೆಗೆ ಅವಕಾಶ ಕಲ್ಪಿಸಿದೆ. ಇಂದಿನಿಂದಲೇ ಪ್ರವೇಶಾಕಾಂಕ್ಷಿಗಳು ವೆಬ್ ಪೋರ್ಟಲ್ ಮೂಲಕ ಲಾಗಿನ್ ಆಗಿ ತಮ್ಮ ಅರ್ಜಿಯಲ್ಲಿ ಸೂಕ್ತ ತಿದ್ದುಪಡಿಗಳನ್ನು ಮಾಡಿಕೊಳ್ಳಬಹುದು ಎಂದು ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ತಿಳಿಸಿದ್ದಾರೆ. ಉಡುಪಿ ಜಿಲ್ಲೆಯ ನಗರ ಹಾಗೂ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ 2026-27 ಸಾಲಿನ ಶೇಕಡ 5 ರಿಯಾಯಿತಿ ಆಸ್ತಿ ತೆರಿಗೆ ಪಾವತಿ ಈ ತಿಂಗಳ 31ರವರೆಗೆ ವಿಸ್ತರಿಸಿದ್ದಾಗಿ ನಗರಸಭೆ ಪೌರಾಯುಕ್ತರು ಪ್ರಕಟಿಸಿದ್ದಾರೆ. ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳನ್ನು ಬಲಪಡಿಸಿ ಅಭಿವೃದ್ಧಿಯತ್ತ ಕೊಂಡೊಯ್ಯುವಲ್ಲಿ ಜನಸಮುದಾಯಗಳ ಸಹಭಾಗಿತ್ವ ಮುಖ್ಯ ಎಂದು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಎಸ್ ಬೋಸರಾಜು ಹೇಳಿದ್ದಾರೆ. ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿ ಸ್ಥಳೀಯ ಸಂಸ್ಥೆಗಳ ಬಲವರ್ಧನೆ ಮತ್ತು ಜನರ ಪಾಲ್ಗೊಳ್ಳುವಿಕೆ ಕುರಿತ ಸಭೆಯಲ್ಲಿ ಅವರು ಮಾತನಾಡಿದರು. ರಾಜ್ಯ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಡಿಆರ್ ಪಾಟೀಲ್ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ದೇಸೂರು ಸೇರಿದಂತೆ ಪಶ್ಚಿಮಘಟ್ಟ ಪ್ರದೇಶದ ಉತ್ತರ ಕನ್ನಡ ಜಿಲ್ಲೆಯ ಯಾವ ಭಾಗದಲ್ಲಿಯೂ ಬೃಹತ್ ಅಭಿವೃದ್ಧಿ ಯೋಜನೆಗಳನ್ನು ಆರಂಭಿಸಲು ಅಲ್ಲಿನ ಧಾರಣಾಶಕ್ತಿ ದುರ್ಬಲವಾಗಿದೆ ಎಂದು ಭಾರತೀಯ ವಿಜ್ಞಾನ ಸಂಸ್ಥೆಯ ಹಿರಿಯ ವಿಜ್ಞಾನಿ ಪ್ರೊಫೆಸರ್ ಟಿವಿ ರಾಮಚಂದ್ರ ಹಾಗೂ ವೃಕ್ಷಲಕ್ಷ ಆಂದೋಲನ ಕರ್ನಾಟಕದ ಅಧ್ಯಕ್ಷ ಅನಂತ ಹೆಗಡೆ ಅಶೀಸರ್ ಸೇರಿದಂತೆ ಹಲವು ಪರಿಸರಾಸಕ್ತರು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಪತ್ರ ಸಲ್ಲಿಸಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಸಾಗರದ ಕವಲಕೋಡು ವೆಂಕಟೇಶ್.
1: ಶರಾವತಿ ಕಣಿವೆ ಬೃಹತ್ ಜಲವಿದ್ಯುತ್ ಯೋಜನೆಗಳಿಂದ ಜರ್ಜರಿತವಾಗಿದೆ. ಯೋಜನೆಗಳಿಂದ ಭೂಮಿ ಕಳೆದುಕೊಂಡವರಿಗೆ ಈವರೆಗೂ ಭೂಮಿ ಸಿಕ್ಕಿಲ್ಲ. ಲಕ್ಷ ಎಕರೆ ಅರಣ್ಯಗಳು ಜಲಾಶಯದಲ್ಲಿ ಮುಳುಗಿವೆ. ಭೂ ಕುಸಿತ ಅಧ್ಯಯನ ವರದಿಗಳು ಸಹ್ಯಾದ್ರಿಗೆ ಬೃಹತ್ ಯೋಜನೆಗಳು ಸಾಧು ಅಲ್ಲ ಎಂದು ಎಚ್ಚರಿಕೆ ನೀಡಿದೆ. ಶರಾವತಿ ಅಭಯಾರಣ್ಯವಿದೆ. ಬೇಸೂರು ಸುತ್ತಲಿನ 30 ಕಿಲೋಮೀಟರ್ ವ್ಯಾಪ್ತಿಯ ಹೆಗ್ಗೋಡು, ವರದಾಮೂಲ, ಸಿಗಂದೂರು, ವರದಹಳ್ಳಿ, ಸಾಗರ ಮಾರಿಕಾಂಬ, ಇರುವಕ್ಕಿ ಕೃಷಿ ವಿಶ್ವವಿದ್ಯಾನಿಲಯ, ಲಿಂಗನಮಕ್ಕಿ ಆಣೆಕಟ್ಟು, ಅಮ್ಮನಘಟ್ಟ, 5 ನದಿ ಮೂಲಗಳು, ಕೊಡಚಾದ್ರಿ, ಕೆಳದಿ, ಇಕ್ಕೇರಿಗಳಿಂತ ಐತಿಹಾಸಿಕ ಜೈನ ಪರಂಪರೆಯ ದೇವಾಲಯಗಳು ಜೀವ ವೈವಿಧ್ಯ ತಾಣಗಳಿಗೆ ಎಂದು ಗುರುತು ಮಾಡಲ್ಪಟ್ಟಿವೆ. ಮಿನಿಸ್ಟಿಕಾ ಶಾಂಪ್ ದೇವರ ಕಾಡುಗಳು, ವಿನಾಶದ ಅಂಚಿನಲ್ಲಿರುವ ವೃಕ್ಷ ಜಲಚರ ವೈವಿಧ್ಯಗಳಿವೆ.
0: ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ 14 ಗ್ರಾಮಗಳು, ಕಮಲ್ನಗರದ 11, ಬಸವಕಲ್ಯಾಣದ 10 ಹಾಗೂ ಭಾಲ್ಕಿಯ 8 ಗ್ರಾಮಗಳು ಸೇರಿ ಒಟ್ಟು 43 ಗ್ರಾಮಗಳಲ್ಲಿ ಸದ್ಯಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಿಸಿದೆ. ಈ ತಿಂಗಳಾಂತ್ಯಕ್ಕೆ ಸಮಸ್ಯೆ ತೀವ್ರಗೊಳ್ಳುವ ಸಾಧ್ಯತೆ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ

ಖಂಡ್ರೆ ಮಾಹಿತಿ ನೀಡಿ, ಔರಾದ್ನ ತಾಂಡಾಗಳಲ್ಲಿ ನೀರಿನ ಸಮಸ್ಯೆ ಉಲ್ಬಣಿಸಿದೆ. ಅಂತರ್ಜಲ ಮಟ್ಟ 700-800 ಅಡಿವರೆಗೆ ಕುಸಿದಿದೆ. ಅಧಿಕಾರಿಗಳಿಗೆ ಕೊಳವೆಬಾವಿ ಪುನಶ್ಚೇತನ, ಫ್ಲಷಿಂಗ್ ಹಾಗೂ ಡೀಪನಿಂಗ್ ಕಾರ್ಯ ಕೈಗೊಳ್ಳಲು ಸೂಚಿಸಿದ್ದಾಗಿ ತಿಳಿಸಿದರು. ಬೆಳಗಾವಿ ಜಿಲ್ಲೆ ಐತಿಹಾಸಿಕ ಕಿತ್ತೂರು ಹಾಗೂ ಕಿತ್ತೂರು ರಾಜಮನೆತನದ ಬಗ್ಗೆ ಮಹತ್ವದ ಸಂಶೋಧನೆಗಳು ನಡೆಯಬೇಕಿದೆ ಎಂದು ಗೋವಾ ರಾಜ್ಯದ ಪಣಜಿ ಇಂಡೋ ಪೋರ್ಚುಗೀಸ್ ಸಾಹಿತ್ಯ ಪ್ರತಿಷ್ಠಾನದ ನಿರ್ದೇಶಕ ಡಾ ಅರವಿಂದ್ ಯಾಳಗಿ ಹೇಳಿದ್ದಾರೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹ ದೇಶಪಾಂಡೆ ಸಭಾಂಗಣದಲ್ಲಿ ಕಿತ್ತೂರು ಸಂಸ್ಥಾನದ ವಂಶಜರು ಆಯೋಜಿಸಿದ 1824 ನಂತರ ಕಿತ್ತೂರು ಸಂಸ್ಥಾನದ ಹೊಸ ಸಂಶೋಧನೆಗಳು ಹಾಗೂ ವಂಶಜರು ಕುರಿತ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಖ್ಯಾತ ಲೇಖಕ ಜಿಎಸ್ ಜಯದೇವ ಸಾರಥ್ಯದ ಚಾಮರಾಜನಗರದ ದೀನಬಂಧು ಸಂಸ್ಥೆ ಶಾಲೆ ಹಾಗೂ ವಿಜ್ಞಾನವನಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ್ ಬಿಳಿಮಲೆ ನಾಳೆ ಭೇಟಿ ನೀಡಲಿದ್ದಾರೆ. ಬಳಿಕ ವಿಶೇಷ ಸಭೆ ನಡೆಯಲಿದ್ದು ಕನ್ನಡ ಮಾಧ್ಯಮ ಶಾಲೆಗಳ ಕುರಿತು ಅವರು ವರದಿ ಬಿಡುಗಡೆ ಮಾಡಲಿದ್ದಾರೆ. ರಾಜಧಾನಿ ಬೆಂಗಳೂರು ಸೇರಿ ದಕ್ಷಿಣ ಒಳನಾಡಿನ ವಿವಿಧೆಡೆ ಮುಂದಿನ 5 ದಿನಗಳವರೆಗೆ ಗುಡುಗು, ಮಿಂಚು ಮತ್ತು ಬಿರುಗಾಳಿ ಸಹಿತ ಮಳೆಯಾಗಲಿದೆ. ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ನಾಳೆ ಮತ್ತು ನಾಡಿದ್ದು ಚಾಮರಾಜನಗರ, ಮೈಸೂರು ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಯಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೆನಪಿನಾಳದಲ್ಲಿ ಹುದುಗಿದ್ದ ನವಿಲು ಮತ್ತೆ ಗರಿಗೆದರಿದೆ.
2: ಸವಿ ಸವಿ ನೆನಪು,
3: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು,
3: ಸವಿ ಸವಿ ನೆನಪು.
4: ನಿಮ್ಮ ಮನದಿಂಗಿತ ಕಾಮನ ಬೆಲೆಗೂ ಗೊತ್ತಿದೆ.
5: ಏನು ಹೇಳಬೇಕು ಒಂದೇ ಏನದು, ಬೇಗ ಹೇಳು ಯಾರು ಕೇಳಬಾರದು.
4: ಮತ್ತೆ ಮತ್ತೆ ಕೇಳಬೇಕು ಅನ್ನಿಸುವ ಧ್ವನಿಗಳು ಮರುಕಳಿಸಿದೆ.
5: ಪುನಃ ಪುನಃ ಕೇಳಿದರು ನಿನ್ನ ವಿನಃ ಏನಿಲ್ಲ.
4: ಜನಮಾನಸದಲ್ಲಿ ಉಳಿದು ಹೋದ ಜನಪ್ರಿಯ ಆರ್ಜೆಗಳು ನಿಮ್ಮ ಜೊತೆಯಾಗೋ ಕಾರ್ಯಕ್ರಮ ನವಿಲುಗರಿ.
1: ಪ್ರತಿದಿನ ಮಧ್ಯಾಹ್ನ 12:05 ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ.

ಎಕ್ಸಾಕ್ಟ್ಲಿ ರೈಟ್. ಆಕಾಶವಾಣಿ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಾ, 12:07:51 ಈ ಹೊತ್ತಿನಲ್ಲಿ. ಆಯ್ತು, ನವಿಲುಗರಿ ಕಾರ್ಯಕ್ರಮದಲ್ಲಿ ನಾನಿದ್ದೀನಿ. ಹೇ, ನಿಮಗೆ ಡೈರಿ ಬರೆಯುವಂಥ ಅಭ್ಯಾಸ ಇದೆಯಾ? ದಿನನಿತ್ಯದ ಖರ್ಚು ವೆಚ್ಚದ ಲೆಕ್ಕಾಚಾರದ ಜೊತೆಗೆ ನಾನಿವತ್ತು ಇಂಥ ಕಡೆ ಹೋಗಿದ್ದೆ, ಇಂಥವ್ರನ್ನ ಭೇಟಿ ಮಾಡಿದ್ದೆ, ನನಗೆ ಇಂಥ ಸಿಚುವೇಶನಲ್ಲಿ ಹೀಗನ್ನಿಸ್ತು, ನನಗೆ ಹೀಗೆಲ್ಲ ಆಯಿತು, ಎಟ್ಸೆಟ್ರಾ ಎಟ್ಸೆಟ್ರಾ ಬರಿತೀರಾ? ಹೌದು ಅನ್ನೋದಾದರೆ ಏನೆಲ್ಲ ಬರೀತೀರಾ? ಮೆಸೇಜ್ ಮಾಡಿ ತಿಳಿಸ್ತೀರಾ? ಮೆಸೇಜ್ ಮಾಡೋಕ್ಕೆ ನಂಬರ್ ನಿಮಗೆ ಗೊತ್ತು, 9480901013. ಯಾಕೆ ಇದನ್ನು ಕೇಳ್ತೀನಿ ಅಂದರೆ, ವೆರಿ ವೆರಿ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆಗಿನ ಇವತ್ತಿನ ನವಿಲುಗರಿಲಿ ನಾನು ನಿಮಗೆ ತುಂಬ ತುಂಬ ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ. ನಾನಿರೋದು ನಿಮ್ಮ ಮನಸ್ಸಿನ ಮಾತಿಗೆ ದನಿಯಾಗೋಕ್ಕೆ ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಆಶಾ. ಸದ್ಯಕ್ಕೆ ಈ ಹಾಡು ಕೇಳಿಕೊಂಡು ಮೆಸೇಜ್ ಮಾಡ್ತಾ ವಾಪಸ್ ಬೇಗ ಬನ್ನಿ.

ಎಸ್ 12:13:37 ಈ ಹೊತ್ತಿನಲ್ಲಿ ಕೇಳ್ತಾ ಇದ್ದೀರಾ ಈ ಬಂಧನ ಜನುಮ ಜನುಮದ ಅನುಬಂಧನ. ಹೌದು, ನಿಮಗೆ ಡೈರಿ ಬರೆಯೋ ಅಭ್ಯಾಸ ಇದೆಯಾ? ದಿನನಿತ್ಯದ ಖರ್ಚು ವೆಚ್ಚ ಲೆಕ್ಕಾಚಾರ ಜೊತೆಗೆ ನಾನಿವತ್ತು ಎಲ್ಲೋ ಹೋಗಿದ್ದೆ, ಇಂಥವ್ರನ್ನ ಭೇಟಿ

ಆದರೆ ನನಗೆ ಹೀಗೆ ಅನ್ನಿಸ್ತಾ ಇದೆ, ಇವತ್ತು ಹೀಗೀಗಾಯಿತು ಅಂತ ಬರೆಯೋ ಅಭ್ಯಾಸ ಇದೆಯಾ? ಹಾಗೆ ಡೈರಿ ಬರೆಯೋದಾದರೆ ಏನೆಲ್ಲ ಬರೀತೀರಾ? ಮೆಸೇಜ್ ಮಾಡಿ 9480901013. ಒಂದು ಕ್ಷಣ ನಿಮ್ಮನ್ನು ನೀವೇ ಪ್ರಶ್ನಿಸ್ಕೊಳ್ಳಿ, ನಿಮ್ಮ ಮನಸ್ಸು ಆಲ್ಮೋಸ್ಟ್ ಒಂದು 90% ಯಾವಾಗಲೂ ಶಾಂತವಾಗಿದೆಯಾ, ಶಾಂತವಾಗಿರುತ್ತಾ? ಅಥವಾ ಕೆಲಸದ ಜಂಜಾಟ, ಜವಾಬ್ದಾರಿಗಳು, ನಿರೀಕ್ಷೆಗಳು, ಗುರಿ ಮುಟ್ಟೋ ಸಂಭ್ರಮ, ಅಥವಾ ಏನು ಹೇಳ್ತೀವಿ ಒಂದು ರೆಸ್ಪಾನ್ಸಿಬಿಲಿಟಿ, ಈ ಗೊಂದಲಗಳ ಭಾರದಿಂದ ತುಂಬಿ ತುಳುಕ್ತಾ ಇದೆಯಾ? ಇವತ್ತಿನ ಬದುಕಲ್ಲಿ ನಾವೆಲ್ಲರೂ ಬ್ಯುಸಿ ಆಗಂತೂ ಖಂಡಿತ ಇರ್ತೀವಿ. ಆದರೆ ನೆನಪಿರಲಿ, ಬ್ಯುಸಿಯಾಗಿದ್ದೀವಿ ಅಂದರೆ ಯಾವಾಗಲೂ ನಾವು ಪ್ರೊಡಕ್ಟಿವ್ ಆಗಿ ಅಥವಾ ಏನೋ ಒಂದು ಪಾಸಿಟಿವ್ ಆಗಿ ಉತ್ಪಾದನೆ ಮಾಡ್ತಾ ಇದ್ದೀವಿ ಅಂತ ಅರ್ಥ ಅಲ್ಲ. ಬಹುಮಟ್ಟಿಗೆ ಅದು ಕೇವಲ ಮೈಂಡ್ ಡೈವರ್ಷನ್ಗೋಸ್ಕರ ನಮಗೆ ನಾವೇ ತಂದುಕೊಳ್ಳುವಂತಹ ಗೊಂದಲದ ಸ್ಥಿತಿಯಾಗಿರುತ್ತೆ. ನಮ್ಮ ಮನಸ್ಸು ಇವತ್ತು ಏನಾಗಿದೆ ಗೊತ್ತಾ? ನೀವೇ ಯೋಚನೆ ಮಾಡಿ, ಒಂದು ಅಂತ್ಯವಿಲ್ಲದ ಟು ಡೂ ಲಿಸ್ಟ್ ಅಲ್ವಾ? ಏನು ಮಾಡಬೇಕು, ಏನೋ ಮಾಡಬೇಕು, ಏನೋ ಮಾಡಬೇಕು ಅನ್ನೋ ಹಪಾಹಪಿ ಇರುತ್ತೆ. ಆದರೆ ಏನು ಮಾಡಬೇಕು ಅನ್ನೋ ಗೊಂದಲ ಮಾತ್ರ ತಲೆಯಲ್ಲಿ ನಡೀತಾನೇ ಇರುತ್ತೆ. ಮನೆಗೋಸ್ಕರ, ಮಕ್ಕಳಿಗೋಸ್ಕರ, ಸಂಸಾರಕ್ಕೋಸ್ಕರ, ಸಮಾಜಕ್ಕೆ, ಅವ್ರಿಗೆ, ಇವ್ರಿಗೆ, ಹೀಗೆ ನಮ್ಮ ಟು ಡೂ ಲಿಸ್ಟನ್ನ ಇಟ್ಕೊಂಡು ಅದರ ಥರಾನೇ ದಿನ ಸವಿಸ್ತಾ ಇರೋ ಬಹುತೇಕ ನಮಗೆ ನನಗೇನು ಬೇಕು ಅನ್ನೋ ಪ್ರಶ್ನೆ ಅನೇಕರಿಗೆ ಬರೋದೇ ಇಲ್ಲ. ಹಾಗೆ ಬಂದರೂ ಈ ಎಲ್ಲ ಗೊಂದಲ ಜಂಜಾಟಗಳ ನಡುವೆ ಆ ಪ್ರಶ್ನೆ ಮೌನವಾಗಿಯೇ ಉಳಿದ್ಬಿಡುತ್ತೆ. ಏನಂತೀರಾ?

ಕೇಳ್ತಾ ಇದ್ದೀರಾ ಎಷ್ಟು ಒಳ್ಳೊಳ್ಳೆ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದೆ ಎಫ್ಎಂ ರೈನ್ಬೋ ನಿಮಗೋಸ್ಕರ. ಆದ್ರೆ ನೋಡಿ ಈ ಹಾಡುಗಳು ಏನ್ ಪ್ರಸಾರ ಆಗ್ತಾ ಇದೆಯಲ್ಲ, ಇದ್ರಲ್ಲಿ ಕೂಡ ಇವೆಲ್ಲದ್ರಲ್ಲಿ ಕೂಡ ಒಂದು ವಿಶೇಷತೆ ಇದೆ. ಗೊತ್ತಾಯ್ತಾ? ಗೊತ್ತಾಗೋಯ್ತಾ? ಅರ್ರೆ, ನಿಮಗೆ ಗೊತ್ತಾಯ್ತು ಅಂತ ನಮಗೆ ಹೇಗ್ರಿ ಗೊತ್ತಾಗತ್ತೆ? ಒಂದು ಮೆಸೇಜ್ ಹಾಕೋದು ತಾನೇ ನನಗೆ ಇವತ್ತಿನ ಹಾಡುಗಳಲ್ಲಿ ಇರುವ ವಿಶೇಷತೆ ಗೊತ್ತಾಯ್ತು ಅಂತ 9480901013 ಕಳಿಸ್ಬಿಡಿ. ನಾವು ಮನಸ್ಸಿನ ಮಾತಾಡ್ತಾ ಇದ್ದೀವಿ. ಮನಸ್ಸು ಒಂಥರ ತರಹೇವಾರಿ ಗೊಂದಲಗಳಿಂದ ಹೊರಬಂದು ಅದನ್ನ ತಹಬಂದಿಗೆ ತರಬೇಕು ಅಂದ್ರೆ, ಅಂದ್ರೆ ನಮ್ಮ ಮನಸ್ಸನ್ನ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕು ಅಂದ್ರೆ ಮನಸ್ಸನ್ನ ಸ್ವಚ್ಛಗೊಳಿಸ್ಬೇಕು. ಅದೇನೆ ಹೇಳ್ತಾರಲ್ಲ, ಕಸ ಗುಡಿಸಿ ಸಾರಿಸಿ ಸ್ವಲ್ಪ ಫೆನಾಯ್ಲು ಅಥವಾ ಏನೋ ಒಂದು ಡಿಟರ್ಜೆಂಟ್ ಹಾಕಿ ಗುಡಿಸಿ ಉಜ್ಜಿ ಉಜ್ಜಿ ತಿಕ್ಕಿ ತಿಕ್ಕಿ ತೊಳಿಬೇಕು. ಹಾಗೆ ತೊಳೆಯೋದು ಹೇಗೆ ರೀ? ಹೀಗೆ ಮನಸ್ಸನ್ನ ಸ್ವಚ್ಛಗೊಳಿಸ್ಬೇಕು ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಬರುವಂತಹ ಆಲೋಚನೆಗಳನ್ನ ಹೊರಕ್ಕೆ ತರೋದು ಅಂತ. ಅದು ತುಂಬಾ ಅತ್ಯಗತ್ಯವಾದಂತಹ ಸಮಾಚಾರ ಕೂಡ ಹೌದು. ಒಂದು ಸ್ಟಡಿ ಹೇಳುತ್ತೆ, ಒಬ್ಬ ನಾರ್ಮಲ್ ಮನುಷ್ಯನ ಮನಸ್ಸು ಒಂದು ದಿನಕ್ಕೆ ಸುಮಾರು 70,000 to 90,000 ಅಷ್ಟು ಆಲೋಚನೆಗಳನ್ನು ಯೋಚನೆಗಳನ್ನು ಮಾಡುತ್ತಂತೆ. ಯೋಚನೆ ಅಂದರೆ ಅಯ್ಯೋ ಹಿಂಗಾಗೋಯ್ತಲ್ಲ, ಆ ಯೋಚನೆ ಇಲ್ಲ, ಇಟ್ಸ್ ಜಸ್ಟ್ ಥಾಟ್ಸ್, ಯುನೋ, ಆ ಥರ ಬರ್ತಾ ಇರುತ್ತಂತೆ ಆಲೋಚನೆಗಳು. ಅದರಲ್ಲಿ ಈ ಜೊಳ್ಳು ಪಳ್ಳು ಬೇಡದೇ ಇದ್ದಿದ್ದು ಏನೋ ಅಪ್ರಯೋಜಕ ಸುಮ್ಮನೆ ಬಂತು ಹೋಯಿತು ಅನ್ನೋ ಥಾಟ್ಸ್ಗಳು, ನೆಗೆಟಿವ್ ಆಗಿ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡುವಂಥದ್ದು ಅಥವಾ ನಮ್ಮ ಬಗ್ಗೆನೇ ನಾವು ಕೆಟ್ಟದಾಗಿ ಯೋಚನೆ ಮಾಡುವಂಥದ್ದು, ಇದನ್ನೆಲ್ಲ ತೆಗೆದು ಬೇಕಾಗಿರುವುದು ಪ್ರಯೋಜನಕ್ಕೆ ಬರುವಂಥ ಆಲೋಚನೆಗಳು ಕೂಡ ಇರುತ್ತವೆ ಅಲ್ವಾ. ಇವೆಲ್ಲವೂ ಸೇರಿನೇ ನಮ್ಮ ಮನಸ್ಸಿನೊಳಗೆ 70,000 to 90,000 ಆಲೋಚನೆಗಳು ಬರೋದು. ಇಷ್ಟು ಆಲೋಚನೆಗಳನ್ನು ಮನಸ್ಸಿನೊಳಗೆ ಹಿಡಿದಿಟ್ಕೊಳ್ಳೋದು ಅಂದರೆ ಕೈಯಲ್ಲಿ ಅಂಗೈಯಲ್ಲಿ ನೀರು ಹಿಡಿದಿಟ್ಕೊಳ್ಳೋದಕ್ಕೆ ಯಾವಾಗಲೂ 24/7 ಹಿಡಿದಿಟ್ಕೊಳ್ಳೋಕ್ಕಾಗತ್ತಾ? ಆ ಥರ ಪ್ರಯತ್ನ ಮಾಡೋದು ಅಂತಲೇ ಅರ್ಥ. ಇರಿ, ಇನ್ನೊಂದು ಸ್ವಲ್ಪ ಇನ್ನೊಂದು ಹಾಡು ಕೇಳಿಸ್ಬಿಟ್ಟು ಆಮೇಲೆ ಇದ್ರ ಬಗ್ಗೆ ಮತ್ತೆ ಮಾತಾಡ್ತೀನಿ. ಡೈರಿ ಬರೆಯೋದು ಏನು ಅಂತ ತಿಳಿಸಿ, ಹಾಡುಗಳ ವಿಶೇಷತೆ ಏನು ಅಂತ ತಿಳಿಸಿ. 9480901013

ಆಲ್ ರೈಟ್, ಡೈರಿ ಬರೀತೀರಾ ಅಂತ ಕೇಳಿದೆ. ಸಾಕಷ್ಟು ಜನ ಮೆಸೇಜ್ ಮಾಡ್ತಾ ಇದ್ದೀರಾ. ಅಶೋಕ್ ಅವರು ಮೆಸೇಜ್ ಮಾಡಿ ಮೇಂಟೈನಿಂಗ್ ಡೈರಿ ಈಸ್ ಅ ಗುಡ್ ಹ್ಯಾಬಿಟ್ ಅಂತ ಹೇಳ್ತಾ ಇದ್ದಾರೆ. ಅದಾದ ನಂತರ ನಮಗೆ ಶಾಂತಾಚಾರ್ ಅವರು ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕಿಂದ ಮೆಸೇಜ್ ಮಾಡಿ ಹೇಳ್ತಾರೆ, ಖಂಡಿತವಾಗ್ಲೂ ದಿನದ ಜಂಜಾಟಗಳ ನಡುವೆ ನಮಗಾಗಿ ಸ್ವಲ್ಪ ಸಮಯ ಮೀಸಲಿಡಬೇಕು. ನೋಡಿ, ಏನು ನವಿಲುಗರಿ ಅನ್ನೋ ಹೆಸರೇ ಎಷ್ಟೊಂದು ಮುಗ್ಧತೆ ಮತ್ತು ಸೌಂದರ್ಯವನ್ನು ನೆನಪಿಸುತ್ತೆ. ಹಾಗಾಗಿ ದಿನಚರಿ ಮನಸ್ಸಿನ ಜಂಜಾಟಗಳನ್ನು ಆಚೆ ಬರೋಗಳಿಂದ ಆಚೆ ಬರೋದಕ್ಕೆ ದಿನಚರಿ ಬರೆಯೋದು ಅತ್ಯುತ್ತಮ ಹ್ಯಾಬಿಟ್ ಅಂತ ಹೇಳ್ತಾ ಇದ್ದೀರಾ. ಅದಾದ ನಂತರ ನೆಲೆ ಪ್ರಸಾದ್ ಅವರು ವೆರಿ ನೈಸ್ ಸಾಂಗ್ಸ್ ಅಂತ ಹೇಳ್ತಿದ್ದೀರಾ. ಹೌದು, ಸಾಂಗ್ಸ್ ಅನ್ನೋ ನೈಸ್, ಆಫ್ ಕೋರ್ಸ್ ಎಫ್ ಎಂ ರೈನ್ಬೋದಲ್ಲಿ ಬರುವಂತಹ ಎಲ್ಲ ಹಾಡುಗಳು ಎಲ್ರಿಗೂ ಯಾವಾಗಲೂ ಇಷ್ಟ ಆಗುವಂಥದ್ದೇ. ಆದರೆ ಇವತ್ತಿನ ಹಾಡುಗಳಲ್ಲಿ ವಿಶೇಷತೆ ಏನು ಅಂತ ಕೇಳಿದ್ದೆ, ಮೆಸೇಜ್ ಮಾಡಿ 9480901010.3. ಇನ್ನೊಂದು ಏನು ಗೊತ್ತಾ, ಡೈರಿ ಬರೀತೀರಾ, ಬರೀರಿ. ಹೌದು, ಇದನ್ನು ಏನು ಒಂದು ಸೈಕಾಲಜಿ ಅಥವಾ ಮನಃಶಾಸ್ತ್ರದಲ್ಲಿ ನಾವು ಇದನ್ನು ಜರ್ನಲಿಂಗ್ ಅಂತ ಕರಿತೀವಿ. ಏನು ಗೊತ್ತಾ, ಹೇಗೆ ಬರಿಬೇಕು? ಹೌದು, ಡೈರಿ ಬರಿಬೇಕು. ಎಲ್ಲ ನೀವೆಲ್ಲ ಹೇಳ್ತಿರೋ ಹಾಗೆ ಮನಸ್ಸಿನ ಜಂಜಾಟಗಳಿಂದ ಆಚೆ ಬರಬೇಕಾದ್ರೆ ನಮ್ಮದೇ ಆದ ಒಂದಷ್ಟು ಸ್ವಂತ ಸ್ಪೇಸ್ ಇರಬೇಕು, ಪ್ರೈವೇಟ್ ಸ್ಪೇಸ್ ಇರಬೇಕು. ಅಂದರೆ ಡೈರಿ ಬರೆಯೋ ಅಭ್ಯಾಸ ಒಳ್ಳೆಯದು, ಜರ್ನಲಿಂಗ್ ಮಾಡೋದು ಒಳ್ಳೆಯದು. ಆದರೆ ಹೇಗೆ ಬರಿಬೇಕು ಅಂತ ತಿಳ್ಕೊಂಡು ಬರೀರಿ. ನೋಡ್ರಿ, ಒಂದು ಪೆನ್ನು, ಒಂದು ಪುಸ್ತಕ, ಇವು ನಿಮ್ಮ ಜೀವನವನ್ನು ಸರಿಪಡಿಸುವ

ಮಾಡುವಂತಹ ಸಾಧನಗಳು ಆಗಬಹುದು. ನಿಮ್ಮ ದಿನನಿತ್ಯದ ಜೀವನದಲ್ಲಿ ಮಾಡೋ ಎಲ್ಲ ಕೆಲಸಗಳನ್ನು ಅದರಲ್ಲಿ ಬರೆದಿಡಿ. ಇದು ಜರ್ನಲಿಂಗ್ನಲ್ಲಿ ಮೊದಲ ಹೆಜ್ಜೆ. ಏನು ಗೊತ್ತಾ, ಮಾಡಬೇಕಾದಂಥದ್ದು, ಮಾಡಬೇಕು ಅಂತ ಅನ್ನಿಸ್ಕೊಳ್ಬಹುದಾದಂತಹ ಕೆಲಸಗಳು, ಅಥವಾ ಮಾಡಬೇಕು ಅಂತ ನಿಮಗೆ ಇಷ್ಟ ಇರೋದು ಆದರೆ ಇನ್ನೂ ಮಾಡೋಕ್ಕೆ ಆಗಿಲ್ಲ, ಎಲ್ಲಾನು ಕೂತ್ಕೊಂಡು ಬರೆದಿಡಿ. ಆಮೇಲೆ ಅದನ್ನು ನೋಡ್ತಾ ನೋಡ್ತಾ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ, ಇದರ ಅಗತ್ಯ ನಿಜವಾಗ್ಲೂ ಇದೆಯಾ? ಒಂದೊಂದೇ ಕೆಲಸ ಲಿಸ್ಟ್ ಬರೆದಿರ್ತಿರಲ್ಲ, ನಂಬರ್ ಒನ್, ಇದು ನನಗೆ ಅಗತ್ಯ ಇದೆಯಾ? ನಂಬರ್ ಟು, ಇದು ನನಗೆ ಅಥವಾ ನನ್ನ ಪ್ರೀತಿ ಪಾತ್ರರಿಗೆ, ನನ್ನ ಕುಟುಂಬಕ್ಕೆ, ನನ್ನ ಹತ್ತಿರದವ್ರಿಗೆ ಇಂಪಾರ್ಟೆಂಟ್ ಇದು ಅಂತ ಕೇಳ್ಕೊಳ್ಳಿ ನಿಮ್ಮನ್ನು ನೀವೇ. ಈ ಎರಡೂ ಪ್ರಶ್ನೆಗೆ ಏನಾದರೂ ನಿಮ್ಮ ಉತ್ತರ ಇಲ್ಲ ಅನ್ನೋದೇ ಆದರೆ ಆ ಕೆಲಸ ನಿಮ್ಮ ಜೀವನದ ದಾರಿ ತಪ್ಪಿಸುವ ಆಲೋಚನೆಯಾಗಿರುತ್ತೆ. ಅದನ್ನು ಧೈರ್ಯವಾಗಿ ಡಮ್ ಅಂತ ಕೈ ಬಿಟ್ಬಿಡಿ. ನೆನಪಿರಲಿ, ಹೀಗೆ ನೀವು ಕೈ ಬಿಡುವ ಪ್ರತಿಯೊಂದು ಅನಗತ್ಯ ಕೆಲಸ ಕೂಡ ನಿಮ್ಮ ಜೀವನವನ್ನು ಒಂದಷ್ಟು ಹಗುರ ಮಾಡುತ್ತೆ, ಸುಂದರ ಮಾಡುತ್ತೆ. ಜರ್ನಲಿಂಗ್ ಬಗ್ಗೆ ಮತ್ತಷ್ಟು ಸೈಂಟಿಫಿಕ್ ಮಾಹಿತಿಯನ್ನು ಮಾಡಿಕೊಡೋಕ್ಕೆ ನಮ್ಮ ಜೊತೆ ಇರ್ತಾರೆ ಶ್ರೀಯುತ ರಾಮ್ ಸುಂದರ್ ಅವರು. ಇವರು ಜಾಲಿಟಾಲಜಿಸ್ಟ್ ಅಂತಲೇ ಪಾಪ್ಯುಲರ್ಲಿ ನೋನ್ ಆಸ್ ಹ್ಯೂಮರ್ ರಾಮ್ ಅಂತ. ಲೈಫ್ ಕೋಚ್ ಕೂಡ ಹೌದು, ಮೋಟಿವೇಶನಲ್ ಸ್ಪೀಕರ್ ಕೂಡ ಹೌದು. ಹಾಡಿನ ಬ್ರೇಕ್ನ ಆಚೆ ಬದಿಯಲ್ಲಿ ಅವ್ರನ್ನ ಮಾತಾಡಿಸುವ ಈಗ ಮತ್ತೊಂದು ಸುಂದರ ಮಧುರ ಗೀತೆ ನಿಮಗೋಸ್ಕರ.

0: ಅದ್ಭುತವಾದ ಗೀತೆಗಳನ್ನ ಕೇಳ್ತಾ ಇದ್ದೀರಾ. 12:34.56 ಈ ಹೊತ್ತಿನಲ್ಲಿ 34:59 ಈ ಹೊತ್ತಿನಲ್ಲಿ ನೀವು ಕೇಳ್ತಾ ಇರೋದು 101.3 ನವಿಲುಗರಿ ಕಾರ್ಯಕ್ರಮ. ನಾನಾಗ್ಲೇ ಹೇಳಿದೆ, ರಾಮ್ ಸುಂದರ್ ಅನ್ನೋರ ಜೊತೆ ಮಾತಾಡಿಸ್ತೀನಿ ಅಂತ. ಹೀ ಇಸ್ ಪಾಪ್ಯುಲರ್ಲಿ ನೋನ್ ಆಸ್ ಹ್ಯೂಮರ್ ರಾಮ್ ಅಂತ, ಜಾಲಿಟಾಲಜಿಸ್ಟ್. ವಿಚಿತ್ರ, ವಿಶೇಷಕರವಾದ ಒಂದು ಅಡ್ಜೆಕ್ಟಿವ್. ಅವ್ರನ್ನೇ ಕೇಳೋಣ ಏನು ಹಾಗಂದ್ರೆ ಅಂತ. ಜೊತೆಗೆ ಇವರು ಮೋಟಿವೇಶನಲ್ ಸ್ಪೀಕರ್, ಲೈಫ್ ಕೋಚ್ ಕೂಡ. ಸರ್ ನಮಸ್ಕಾರ, ವೆಲ್ಕಮ್ ಟು ದ ಶೋ ಸರ್.
1: ನಮಸ್ಕಾರ, ನಮಸ್ಕಾರ, ನಮಸ್ಕಾರ.
0: ವಾಟ್ ಇಸ್ ದಿಸ್ ಸರ್, ಜಾಲಿಟಾಲಜಿಸ್ಟ್?
1: ಇಲ್ಲ, ಅದು ಏನಾಯ್ತಂದ್ರೆ, ನಿಮ್ಗೆ ಹಾರ್ಟ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗ್ತೀರಾ.
0: ಕರೆಕ್ಟ್.
1: ಅಂಡ್ ಎನಿ ಅದರ್ ಪ್ರಾಬ್ಲಮ್ ಅಂದ್ರೆ ಇವ್ರ ಹತ್ರ ಅವ್ರ ಹತ್ರ ಹೋಗ್ತೀರಾ. ನೀವ್ ಜಾಲಿ ಆಗಿರ್ಬೇಕಂದ್ರೆ ನೀವ್ ಜಾಲಿಟಾಲಜಿಸ್ಟ್ ಆಗಿ ಹೋಗಬೇಕು. ಸೊ ಐ ಆಲ್ವೇಸ್ ಜಾಲಿ ಇನ್ ಲೈಫ್ ಅಂತ.
0: ಸೋ ನೈಸ್, ಸೋ ನೈಸ್.
1: ದಟ್ಸ್ ಆಲ್ ದ ಡಿಫರೆನ್ಸ್.
0: ಕರೆಕ್ಟ್ ಸರ್.
1: ಚೇಂಜ್
0: ಅಲ್ವಾ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದೀವಿ, ನಮ್ಮ ಮನಸ್ಸಿನ ಆತಂಕ, ಗೊಂದಲ, ಗೊಡವೆಗಳನ್ನ ಆಚೆ ಹಾಕ್ಬೇಕಂದ್ರೆ ವಿ ಶುಡ್ ಪ್ರಾಕ್ಟಿಸ್ ಜರ್ನಲಿಂಗ್ ಅಂತ. ಜರ್ನಲಿಂಗ್ ಅಂದ್ರೆ ಡೈರಿ ಬರೆಯೋದು ಅಂತ ಕಾಮನ್ ಇದರಲ್ಲಿ ಹೇಳಬಹುದು ಅಲ್ವಾ. ಏನ್ ಇಂಪಾರ್ಟೆಂಟ್ ನಾವು ನಮ್ಮ ತಲೆ ಒಳಗಿರೋದನ್ನ ಬರೆದಿಟ್ಬಿಟ್ರೆ ಏನ್ ಮಹಾ ಆಗೋಗುತ್ತೆ, ದಯವಿಟ್ಟು ತಿಳಿಸ್ಕೊಡಿ ಸರ್.
1: ಇಲ್ಲ, ಆಕ್ಚುಲಿ ಒಂದು ಇನಿಷಿಯಲಿ ಐ ವಾಂಟ್ ಟು ಜಸ್ಟ್ ಸ್ಟಾರ್ಟ್ ಅಪ್ ವಿತ್ ಸಮ್ ಹಾಸ್ಯ ಅಂತ.
0: ಯೆಸ್ ಸರ್, ಪ್ಲೀಸ್ ಸರ್.
1: ಅದೇನಂದ್ರೆ ಒಂದು ಕಾಲ ಇತ್ತು, ಜಾಯಿಂಟ್ ಫ್ಯಾಮಿಲಿ ಅಂತ ಇತ್ತು. ಸೊ ಆಲ್ ಯೂಸ್ ಟು ಬಿ ದೇ, ತಾತ, ಅಜ್ಜ
0: ಅಂಡ್
1: ಆಲ್ ಪೀಪಲ್ ವೇರ್ ದೇ.
0: ನಾವು
1: ಹಸ್ಬೆಂಡ್ ಅಂಡ್ ವೈಫ್ ಇರೋದೇ ಒಂದು ದೊಡ್ಡ
0: ಜಾಯಿಂಟ್ ಫ್ಯಾಮಿಲಿ. ಕರೆಕ್ಟ್.
1: ಬಟ್ ಏನಾಯ್ತು ಅಂದ್ರೆ, ದೋಸ್ ಡೇಸ್ ಇನ್ ಟಾಯ್ಲೆಟ್ಸ್ ವಾಸ್ ನಾಟ್ ಗಿವನ್ ಪ್ರಿಫರೆನ್ಸ್ ಕೊಡ್ತಾ ಇರ್ಲಿಲ್ಲ, ಅದು ದೂರನೇ ಇತ್ತು. ಇಟ್ ನೆವರ್ ಯೂಸ್ ಟು ಬಿ ಇನ್ಸೈಡ್ ದಿ ಹೌಸ್. ಇನ್ಸೈಡ್ ದಿ ಹೌಸ್ ಬರೀ ಫ್ಯಾಮಿಲಿ ಇದ್ರು ಫುಲ್ ಕಂಪ್ಲೀಟ್ ಆಗಿ. ಸೊ ಟುಡೇ ಏನಾಗಿದೆ ಅಂದ್ರೆ, ಟಾಯ್ಲೆಟ್ಸ್ ಮನೆ ಒಳಗಡೆ ಬಂದ್ಬಿಟ್ಟಿದೆ. ದಟ್ ಇಸ್ ಗಾಟ್ ಅಟ್ಯಾಚ್ಡ್ ಅಂಡ್ ಫ್ಯಾಮಿಲೀಸ್ ಹಾವ್ ಡಿಟ್ಯಾಚ್ಡ್.
0: ಸತ್ಯ, ಸತ್ಯ.
1: ಫ್ಯಾಮಿಲೀಸ್ ಡಿಟ್ಯಾಚ್ ಆದ್ಮೇಲೆ ಏನಾಯ್ತು, ಟೂ ಮಚ್ ಆಫ್ ಮಾತಾಡೋಕ್ಕಲ್ಲೇ ಯಾರಿಲ್ಲ. ಸೊ ಮೈಂಡ್ ಇಸ್ ಬಿಕಮಿಂಗ್ ಟೂ ಮಚ್. ಸೊ ಅವ್ರ ಮೈಂಡ್ ಇಟ್ ಸೆಲ್ಫ್ ಇಸ್ ಲೈಕ್ ಅ ರೂಮ್ ಅಂತೀವಿ ನಾವು. ಟೂ ಮಚ್ ಆಫ್ ಥಾಟ್ಸ್ ಬಂದ್ಬಿಟ್ಟು ಇಟ್ ಗೆಟ್ಸ್ ಕ್ಲಸ್ಟರ್ಡ್ ಅಂತ ಇದೆ, ಡಿ ಕ್ಲಸ್ಟರ್. ದೇರ್ ಓನ್ಲಿ ಜರ್ನಲಿಸಂ ಆರ್ ವಾಟ್ ಎವರ್ ರೈಟಿಂಗ್
0: ಹೆಲ್ಪ್ಸ್.
1: ದಟ್ ಇಸ್ ವೈ ವಿ ಸೇ ಜರ್ನಲಿಂಗ್ ಇಸ್ ಒನ್ ಆಫ್ ದ ಸಿಂಪ್ಲೆಸ್ಟ್ ವೇಸ್ ಟು ಕ್ಲೀನ್ ದಟ್ ಇನ್ನರ್ ರೂಮ್ ಅಂತ.
0: ಅಷ್ಟೇ,
1: ಅಷ್ಟೇ. ಆ ರೂಮ್ ಅನ್ನ ಕ್ಲೀನ್, ನಾವು ಡೈಲಿ ಕಸ ಎಲ್ಲ ಕುಡಿಸಿ ಪುಟ್ ಇಟ್ ಇನ್ ದ
0: ಡಸ್ಟ್ಬಿನ್.
1: ತಲೆನಲ್ಲಿ ಇರೋದು ವಿ ಡೋಂಟ್ ಕ್ಲೀನ್ ಅಟ್ ಆಲ್.
0: ಕರೆಕ್ಟ್. ನಾನು ಆಗ್ಲೇ ಹೇಳ್ತಿದ್ದೆ, ತಲೆಯಲ್ಲಿರುವಂತಹ ಕಸವನ್ನ ಉಜ್ಜಿ ತಿಕ್ಕಿ ಒಂದಷ್ಟು ಡಿಟರ್ಜೆಂಟ್, ಫೆನಾಯ್ಲ್ ಎಲ್ಲ ಹಾಕ್ಬೇಕು. ಅದ್ ಹೇಗೆ ಅಂದ್ರೆ, ಜಸ್ಟ್ ರೈಟ್ ದ ಥಾಟ್ಸ್.
1: ಸಿಂಪ್ಲೆಸ್ಟ್ ವಾಟ್ ಇಸ್ ಮೆಂಟಲ್ ಕ್ಲಟರ್ ಅಂತ ಕೇಳ್ತೀವಿ ನಾವು. ಟೂ ಮಚ್ ಆಫ್ ತಲೆನಲ್ಲಿ ಥಾಟ್ಸ್, ಸೋ ಮೆನಿ ಅನ್ಸ್ಪೋಕನ್ ಎಮೋಷನ್ಸ್ ಇದೆ. ಅಂಡ್ ಯು ಆಲ್ವೇಸ್ ವರಿ ಅಬೌಟ್ ಏನಾಗಿದೆ, ಯಾಕಾಯ್ತು, ಫ್ಯೂಚರ್
0: ಮುಂದೆ ಏನು.
1: ಅಂಡ್ ಯು ಕೀಪ್ ಟಾಕಿಂಗ್ ಅಬೌಟ್ ಎವ್ರಿ ಒನ್, ಎಲ್ಲರ ಬಗ್ಗೆ ಮಾತಾಡ್ತೀಯ.
0: ರೈಟ್. ಆದ್ರೆ
1: ಯು ಡೋಂಟ್ ಟಾಕ್ ಅಬೌಟ್
0: ಯೋರ್ ಸೆಲ್ಫ್. ಕರೆಕ್ಟ್ ಸರ್.
1: ದೇರ್ ಓನ್ಲಿ ಯೋರ್ ರೈಟಿಂಗ್ ಹೆಲ್ಪ್ಸ್ ಯು.
0: ಕರೆಕ್ಟ್, ಕರೆಕ್ಟ್, ಎಕ್ಸಾಕ್ಟ್ಲಿ ಸರ್. ಇದು ನೀವು ಹೇಳ್ತೀರಾ, ನೀವು ಹೇಳ್ತೀರಾ, ಐ ಮೀನ್ ಎಲ್ಲರೂ ಹೇಳ್ತಾರೆ ಬರ್ದಿಡಿ, ಅದನ್ನ ನೋಡ್ತಾ ಇರಿ, ಅವಾಗ ಅವಾಗ ವಿಮರ್ಶೆ ಮಾಡ್ತೀರಿ, ಯು ನೋ ವಾಟ್ ಇಸ್ ವಾಟ್ ಅಂತ ಗೊತ್ತಾಗುತ್ತೆ, ದೆನ್ ಯಾವ್ದು ಬೇಕೋ ಬೇಡವೋ ಎಲ್ಲ ಫಿಲ್ಟರ್ ಮಾಡ್ಕೊಳ್ಳಿ ಅಂತ. ಇದೆಲ್ಲವೂ ಓದು ಬರೋ ಅಂಥವರಿಗೆ ಆಯ್ತು. ಈಗ ಎಷ್ಟೋ ಜನ ಪಾಪ ಕೂಲಿ ಕೆಲಸ ಮಾಡಿಕೊಂಡು ಅವರ ಹೊಟ್ಟೆಪಾಡನ್ನ ನೋಡ್ಕೋತಾ ಇರ್ತಾರೆ. ದೇ ಹ್ಯಾವ್ ಟ್ರೆಮೆಂಡಸ್ ಸ್ಟ್ರೆಸ್ ಇನ್ ದೇರ್ ಮೈಂಡ್ಸ್. ಈ ಜರ್ನಲಿಂಗ್ ಅನ್ನೋಂಥದ್ದು ಅವ್ರಿಗೆ ಹೇಗೆ ಅಪ್ಲೈ ಮಾಡಬಹುದು?
1: ಇದೆ ವೆರಿ ಸಿಂಪಲ್. ಇದು ಏನಂದ್ರೆ, ಇದಕ್ಕೆ ಯು ನೀಡ್ ನಾಟ್ ಹ್ಯಾವ್ ಕ್ವಾಲಿಫಿಕೇಶನ್ಸ್, ಇಷ್ಟು ಲಿಟ್ರೇಚರ್ ಓದಿರ್ಬೇಕು, ಪರ್ಫೆಕ್ಟ್ ಆಗಿ ಇಂಗ್ಲಿಷ್ ಓದ್ಬೇಕು, ಹಿಂಗೆ

0: ಮೂರನೇದು ಬಂದ್ಬಿಟ್ಟು ಇಟ್ ರೆಡ್ಯೂಸಸ್ ದಿ ಎಮೋಷನಲ್ ಬರ್ಡನ್. ಎಷ್ಟೆಷ್ಟ ಮನಸ್ಸು ಇದ್ರೆ ಅದು ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಆಂಗರ್, ಫಿಯರ್, ಸ್ಯಾಡ್ನೆಸ್, ಇದ್ರಲ್ಲಿ ಏನ್ ಜಜ್ಮೆಂಟ್ ಅಂತ ಯಾವ್ದೂ ಇಲ್ಲ.
1: ಕರೆಕ್ಟ್. ನಾವ್ ಇದನ್ನೇನ್ ಬೇರೆಯವ್ರಿಗೆ ತೋರಿಸೋದಿಲ್ಲ, ಅವ್ರ ಜೊತೆ ಕುತ್ಕೊಂಡು ಅನಲೈಸ್ ಮಾಡೋದಿಲ್ಲ.
0: ಪೇಪರ್ ಲಿಸನ್ಸ್ ವಿತೌಟ್ ಇಂಟರಪ್ಟಿಂಗ್.
1: ನಮ್ಮ ಅದೃಷ್ಟ ಸರ್, ಅಲ್ಲಲ್ಲ ನಮ್ಮ ಅದೃಷ್ಟ, ನಮ್ಮ ಈ AI ಯುಗದಲ್ಲಿ ಪೇಪರ್ಗಳು ಮಾತಾಡಕ್ ಶುರು ಮಾಡ್ಬಿಟ್ರೆ ಗೋವಿಂದ ಬರ್ಬಹುದೇನೋ, ಯು ನೆವರ್ ನೋ.
0: ಹೇಳಿ
1: ಸರ್.
0: ಇಟ್ ಬ್ರಿಂಗ್ಸ್ ಇನ್ನರ್ ಪೀಸ್, ನಮ್ಮ ಮನಸ್ಸೊಳಗಡೆ ಒಂದು ಶಾಂತಿ ಸಿಕ್ಕುತ್ತೆ.
1: ಆಬ್ವಿಯಸ್ಲಿ ಅಲ್ಲ, ನಮ್ಮ ಮನಸ್ಸಲ್ಲಿರೋ ಕಚಡ ಕಸ ಎಲ್ಲ ಆಚೆಗೆ ಹಾಕ್ಬಿಟ್ರೆ ಇಟ್ ಬಿಕಮ್ ಸೋ ಕ್ಲೀನ್ ಅಂಡ್ ಕ್ರಿಸ್ಪ್.
0: ಸ್ಲೋಲಿ ಸ್ಟಾರ್ಟ್ ಸ್ಲೋಸ್ ಡೌನ್ ದ ರೇಸಿಂಗ್ ಥಾಟ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ನಿಮ್ಗೆ ಬೆಸ್ಟ್ ಏನಂದ್ರೆ ಒಂದು ಒಳ್ಳೆ ನಿದ್ದೆ ಸಿಕ್ಕುತ್ತೆ. ಯು ವಿಲ್ ಹ್ಯಾವ್ ಅ ಬೆಟರ್ ಸ್ಲೀಪ್. ಆಹಾ, ಇವನ್ ನಾನೆಲ್ಲ ಡೌನ್ಲೋಡ್ ಮಾಡ್ಬಿಟ್ಟಿದ್ದೀನಿ.
1: ಯಾವ್ದೋ ಒಂದನ್ ಮರ್ತ್ ಬಿಟ್ರು, ಇಫ್ ಐ ಗೋ ಬ್ಯಾಕ್ ಟುಮಾರೋ ಅಂಡ್ ಸಿ ದಟ್ ಐ ವಿಲ್ ರೀಕಾಲ್ ದಟ್ ಅಲ್ವಾ. ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಂಪಾರ್ಟೆಂಟ್ ನಾಲ್ಕು ಅಂಶಗಳನ್ನ ನೀವು ತಿಳಿಸ್ಕೊಟ್ಟಿದ್ದೀರಾ. ಜರ್ನಲಿಂಗ್ ಯಾಕೆ ಬೇಕು, ಹೇಗೆ ಇಟ್ ಹೆಲ್ಪ್ಸ್ ಇನ್ ಅವರ್ ಲೈಫ್ ಟು ಬೆಟರ್ಮೆಂಟ್, ಬೆಟರ್ ಅವರ್ ಲೈಫ್ಸ್ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್, ನಮಸ್ಕಾರ. ಬಾಯ್ ಬಾಯ್ ಬಾಯ್.
0: ಥ್ಯಾಂಕ್ ಯು,
1: ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಜರ್ನಲಿಂಗ್ ಮಾಡಿ, ಡೈರಿ ಬರೀರಿ, ನಗನಗ್ತಾ ಈ ಮುಂದಿನ ಹಾಡನ್ನ ಕೇಳ್ಬಿಡಿ.

ಮುಗುಳು ನಗೆಯೇ ಹೇಳಿಬಿಡು. ಆಹಾ, ಎಂತಹ ಪ್ರಶ್ನೆ! ಯಾವ ವಿಷಯಕ್ಕೆ ಯಾರನ್ನು ಕೇಳ್ತಾ ಇದ್ದೀವಿ ಅಲ್ವಾ? ಹೀಗೆ ರೀ, ಮನಸ್ಸಿನಲ್ಲಿ ಏನೇನೇನೇನೋ ಆಲೋಚನೆಗಳು ಬರುತ್ತೆ, ಅದನ್ನೆಲ್ಲ ಒಟ್ಟಾರಿಯಾಗಿ ಬರೆದಿಟ್ಕೊಂಡು ಮತ್ತೆ ಮತ್ತೆ ಅದನ್ನು ನೋಡ್ತಾ ಇದ್ರೆ ಈ ಆಲೋಚನೆ ಯಾಕೆ ಬಂತು, ಯಾವಾಗ ಬಂತು, ಯಾವ ಸಂದರ್ಭದಲ್ಲಿ ಬಂತು ಅಂತ ನಮಗೆ ನಾವೇ ವಿವರಣೆ ಕೊಟ್ಕೊಂಡಾಗ ಬೇಡದೇ ಇದ್ದಿದ್ದೆಲ್ಲ ತಾನೇ ಬಿಟ್ಟು ಹೋಗುತ್ತೆ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಷಯ ಏನು ಗೊತ್ತಾ, ನಿಮಗೇನಾದರೂ ಜೀವನದಲ್ಲಿ ದೊಡ್ಡದಾದಂತಹ ಒಂದು ಯಾವುದೋ ಗುರಿಗಳು ಇದ್ದರೆ ಅವುಗಳನ್ನು ಬರೆದಿಟ್ಟು ನೀವು ಅದನ್ನು ನೋಡಿದಾಗೆಲ್ಲ ಅಯ್ಯಯ್ಯೋ ಇದು ನನ್ನ ಕೈಲಿ ಆಗುತ್ತಾ ಅಂತ ಭಯ ಪಡೋ ಅಗತ್ಯನೇ ಇಲ್ಲ. ಒಂದು ಟ್ರಿಕ್ ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ನೀವು ಪ್ರಾಬಬ್ಲಿ ಹಿಮಾಲಯ ಹತ್ತಬೇಕು ಅಂತ ಆಸೆ ಇರುತ್ತೆ ಅಂತ ಇಟ್ಕೊಳ್ಳಿ. ಜೀವಮಾನದಲ್ಲಿ ನಾನು ಒಂದು ಸತಿ ಹಿಮಾಲಯ ಪರ್ವತ ಹತ್ಬಿಡ್ಬೇಕಪ್ಪ ಅಂತ ತೇನ್ ಸಿಂಗ್ ಥರ ಆಸೆ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ, ಬರೆದಿಡಿ. ಆದರೆ ಏನು ಮಾಡಬೇಕು ಅದನ್ನು ನೀವು ರಿಯಲೈಸ್ ಮಾಡ್ಕೋಬೇಕಾದ್ರೆ ಅದನ್ನು ಬ್ರೇಕ್ ಇಟ್ ಇಂಟು ಸ್ಮಾಲ್ ಸ್ಟೆಪ್ಸ್. ಅಂದರೆ ನಾನು ಇವತ್ತಿಂದ ವಾಕಿಂಗ್ ಶುರು ಮಾಡ್ತೀನಿ ಅಂತನೋ, ಅಥವಾ ಸ್ವಿಮ್ಮಿಂಗ್ ಸೇರ್ಕೊಳ್ತೀನಿ ಅಂತನೋ, ಅಥವಾ ಯೋಗ ಮಾಡ್ತೀನಿ, ಸಮ್ಥಿಂಗ್ ಫಿಸಿಕಲ್ ಎಕ್ಸರ್ಷನ್ ಕೊಡುವಂತಹ ಎಕ್ಸಸೈಸ್ಗಳನ್ನು ಮಾಡ್ತೀನಿ, ಅದಕ್ಕೆ ಸಂಬಂಧಪಟ್ಟಂತಹ ಅಂದರೆ ಟ್ರೆಕ್ಕಿಂಗ್ಗೆ ಸಂಬಂಧಪಟ್ಟಂತಹ ಕ್ಯಾಂಪ್ಗಳನ್ನು ಸೇರ್ಕೊಳ್ತೀನಿ, ಟ್ರೈನಿಂಗ್ ತೊಗೊಳ್ತೀನಿ ಅಂತನೋ, ಅಥವಾ ನಿಮಗೆ ಅಡುಗೆ ಮಾಡೋದು ಕಲಿಬೇಕು ಅಂತ ಆಸಕ್ತಿ ಇರುತ್ತೆ ಅಂತ ಇಟ್ಕೊಳ್ಳಿ. ಫಸ್ಟ್ ಡೇನೇ ನೀವು ಏನೋ ದೊಡ್ಡ ರಾಜಭೋಗ ತಯಾರು ಮಾಡಿಬಿಡ್ತೀನಿ ಅಂತ ದಯವಿಟ್ಟು ಅಂದ್ಕೋಬೇಡಿ. ಒಂದು ಚಿಕ್ಕ ಸರಳ ರೆಸಿಪಿ ಸಾಕು. ಈಗ 1 ಗಂಟೆಯಿಂದ 1:10 ತನಕ ನಿಮಗೆ ಏನು ಕರೆ ಮಾಡಿ ನೀವು ಹೇಳ್ಬೋದು ಏನು ಅಡುಗೆ ಮಾಡ್ತೀರಾ ಅಂತ, ಕರೆಯಲ್ಲಿ ರೆಸಿಪಿ ಅಂತ ಒಂದು ಕಾರ್ಯಕ್ರಮ ಬರುತ್ತಲ್ಲ, ಹಾಗೆ ಆ ಥರ ನೀವೇನಾದರೂ ಒಂದು ರೆಸಿಪಿ ಕಲ್ತ್ಕೊಳ್ಬೇಕು ಅಂದರೆ ಚಿಕ್ಕ ಚಿಕ್ಕದು ಫಸ್ಟು ಅನ್ನ ಮಾಡೋದು ಕಲ್ತ್ಕೊಳ್ಳಿ, ಕುಕ್ಕರಲ್ಲಿ ಅಕ್ಕಿ ತೊಳೆದು ಇಡೋದು ಹೇಗೆ, ಪಾತ್ರೆಯಲ್ಲಿ ಅಕ್ಕಿ ತೊಳೆದು ಇಡೋದು ಹೇಗೆ ಅದನ್ನು ಕಲ್ತ್ಕೊಳ್ಳಿ, ಕಾಫಿ ಡಿಕಾಕ್ಷನ್ ಮಾಡೋದು ಹೇಗೆ ಕಲ್ತ್ಕೊಳ್ಳಿ. ಆಮೇಲೆ ಒಂದು ದಿವಸ ನೀವು ಅಲ್ಟಿಮೇಟ್ಲಿ ದೊಡ್ಡದಾಗಿ ಈ ಕಡೆ ಪಾಯಸ, ಪಲ್ಯ, ಕೋಸಂಬರಿ, ಪಲಾವ್ ಎಲ್ಲ ಮಾಡೋದಕ್ಕೆ ನಿಮಗೆ ಬರುತ್ತೆ, ಗ್ಯಾರಂಟಿ ಅಲ್ವಾ? ಆದರೆ ಅದನ್ನು ನೀವು ನಮ್ಮ ಗುರಿ ಇಂಥದ್ದು ಅಂತ ಅವಾಗವಾಗ ನೋಡ್ತಾ ಇರಬೇಕು. ಈ ಗುರಿ ಸರಿಗಿದೆಯಾ, ನಾ ಮಾಡ್ತಿರೋ ಹೋಗ್ತಿರೋ ದಿಕ್ಕು ಸರಿಗಿದೆಯಾ ಅಂತ ನೀವು ನಿಮ್ಮನ್ನು ಪ್ರಶ್ನೆ ಮಾಡ್ಕೋತಿರ್ಬೇಕು. ನೋಡಿ, ಮೆಸೇಜ್ ಮಾಡ್ತಿದ್ದೀರಾ, ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಇವತ್ತಿನ ವಿಷಯ ಚೆನ್ನಾಗಿದೆ, ಹಾಡುಗಳು ಚೆನ್ನಾಗಿದೆ ಅಂತ. ಓಕೆ, ಎಲ್ಲ ಹಾಡುಗಳು ಪ್ರೇಮ ಅನುಬಂಧನ ಅನ್ನೋ ಥರ ಇದೆ ಅಂತ ಹೇಳಿ ಶ್ರೀನಿವಾಸ್ ಅವರು ಪದ್ಮನಾಭನಗರದಿಂದ ಮೆಸೇಜ್ ಮಾಡ್ತಿದ್ದೀರಾ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಲ್ವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ, ನವಿಲುಗರಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿದೆ, ನಿಮಗೆ ಧನ್ಯವಾದ ಅಂತ ಹೇಳ್ತಾ ಇದ್ದೀರಾ. ನಾಗೇಂದ್ರ, ತಾವರೆಕೆರೆ, ಕುಣಿಗಲ್ ತಾಲೂಕಿಂದ, ನವಿಲುಗರಿ ಅದ್ಭುತ ಸುಮಧುರಾವ್ ಸುಂದರಾವ್ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ. ಅರೆ, ನಾನು ಏನು ನಿಮ್ಮನ್ನು ಕೇಳಿದ್ದು, ಈ ಹಾಡುಗಳಲ್ಲಿ ಏನೋ ಒಂದು ವಿಶೇಷತೆ ಇದೆ ಅಂತ ಫಟಾಫಟ್ ಅಂತ ಮೆಸೇಜ್ ಮಾಡಿ ಹೇಳೇ ಬಿಡಿ. ನೋಡೇ ಬಿಡುವ 4849809101.3. ಈಗ ಸದ್ಯಕ್ಕೆ ಈ ಹಾಡನ್ನ ಕೇಳೇ ಬಿಡಿ, ಆಯಿತಾ?

ಹಾಡು ಕೇಳ್ತಾ ಇದ್ದೀರಲ್ವಾ, ರಾಮಾಚಾರಿ ಚಿತ್ರದ ಗೀತೆ ಇದು. ಗೊತ್ತಾಯ್ತಾ ಏನು ಇವತ್ತಿನ ಹಾಡುಗಳ ವಿಶೇಷತೆ ಅಂತ? ಅರೆ ಹೌದ್ರಿ, ಹಾಡುಗಳೆಲ್ಲ ಮಧುರವಾಗಿತ್ತು, ಸುಂದರವಾಗಿತ್ತು, ಕೇಳೋದಕ್ಕೆ ಆಹಾ ಅನ್ನೋ ಥರ ಇತ್ತು. ಆದರೆ ಈ ಎಲ್ಲದರಲ್ಲೂ ಒಂದು ವಿಶೇಷತೆ ಇದೆ. ಮುಂಗಾರು ಮಳೆ, ರಾಜಕುಮಾರ, ಬಂಧನ, ಜೋಗಿ, ಮುಗುಳು ನಗೆ, ರಾಮಾಚಾರಿ ಮುಂದೆ ಬರುತ್ತೆ. ಪ್ರೇಮಲೋಕ ಚಿತ್ರದ ಗೀತೆ ಟೈಟಲ್ ಟ್ರ್ಯಾಕ್, ಎಸ್, ಶೀರ್ಷಿಕೆ ಗೀತೆಗಳು ಇವತ್ತಿನ ನವಿಲುಗರಿ ಕಾರ್ಯಕ್ರಮದಲ್ಲಿ ಮೂಡಿ ಬಂತು. 12:53:30 ಈ ಹೊತ್ತಿನಲ್ಲಿ ವರೆಗೂ ನಾನು ಇದ್ದಿದ್ದು ನಿಮ್ಮ ಟ್ಯೂಸ್ಡೇ ಟ್ಯೂನರ್, ನಿಮ್ಮ ಮನಸ್ಸಿನ ಮಾತಿಗೆ ದನಿಯಾಗ್ತಾ ಇದ್ದಿದ್ದು. ಕೊನೆಯದಾಗಿ ನಮಗೆ ಶಾಂತಾಚಾರ್ ಪಡಿಗೇರ ಅವರು ಮೆಸೇಜ್ ಮಾಡಿ ಹೇಳ್ತಾರೆ, ಭಾವನಾತ್ಮಕ ಸಾಹಿತ್ಯ, ಈ ಹಾಡಿನ ಸಾಹಿತ್ಯ ತುಂಬ ಸರಳವಾಗಿದ್ದರೂ ನೇರವಾಗಿ ಕೇಳುವರ ಮನಸ್ಸನ್ನು ತಲುಪುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲರ ಮೆಸೇಜ್ಗಳಿಗಾಗಿ. ಹೌದು, ಜರ್ನಲಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮ್ಮ ಜರ್ನಲಿಂಗ್ ಪಟ್ಟಿಯನ್ನು ಅವಾಗವಾಗ ಪರಿಶೀಲಿಸ್ತಾ ಇರಿ, ಅಂದರೆ ನೀವು ಡೈರಿಯಲ್ಲಿ ಏನೇನು ಬರ್ಕೊಳ್ತಿರೋ ಈವರೆಗೆ ಹೇಳಿದ ಹಾಗೆ ಅದನ್ನು ಅವಾಗವಾಗ ನೋಡ್ತಾ ಇರಿ, ಅನಲೈಸ್ ಮಾಡ್ತಾ ಇರಿ. ಯಾಕೆ ಅಂದರೆ ನೋಡಿ, ಕಾಲ ಅನ್ನೋದು ವಾಪಸ್ ಪಡ್ಕೊಳ್ಳೋ ಅಂತಹ ವಸ್ತು ಅಲ್ಲ, ಎಲ್ಲೂ ಅಂಗಡಿಲಿ ಸಿಗಲ್ಲ, ಯಾರ ಹತ್ರ ಸಾಲ ತೊಗೊಂಬರೋಣ ಅನ್ನೋಕ್ಕೂ ಸಾಧ್ಯನೇ ಇಲ್ಲ. ಅದನ್ನು ಬಿಟ್ಕೊಡ್ಬೇಡಿ ದಯವಿಟ್ಟು, ಅಲ್ವಾ? ಅನಲೈಸ್ ಮಾಡ್ತಾ ಇದ್ದ ಹಾಗೆ ಯಾವುದೋ ಒಂದು ತುಂಬ ಇಂಪಾರ್ಟೆಂಟ್ ಅಂತ ಇವತ್ತು ಅನಿಸಿರೋದು ಇನ್ನೊಂದು ವಾರ ಬಿಟ್ಟು ಆಚೆ ಬಿಡಾಕು, ಇದು ನನಗೆ ಬೇಕಾಗೇ ಇಲ್ಲ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಬಿಟ್ಬಿಡಿ. ಅದಕ್ಕೆ ಸಮಯ ವ್ಯರ್ಥ ಮಾಡಬೇಡಿ. ಸ್ವಲ್ಪ ನಿಮಗೋಸ್ಕರ ನಿಮ್ಮ ಟೈಮ್ನ ವ್ಯಯಿಸಿ, ಡಿಕ್ಲಟರ್ ದ ಮೈಂಡ್ ಆ್ಯಂಡ್ ಇಂಪ್ರೂವ್ ಯುವರ್ ಫೋಕಸ್. ಮನಸ್ಸಿನ ಅಸ್ವಸ್ಥತೆಯನ್ನು ಅಥವಾ ಅಸ್ತವ್ಯಸ್ತತೆಯನ್ನು ಕಡಿಮೆ ಮಾಡಿಕೊಂಡು ನಿಮ್ಮ ಗಮನವನ್ನು ನಿಮ್ಮ ಜೀವನಕ್ಕೆ ವ್ಯಯಿಸಿ ಇಂಪಾರ್ಟೆಂಟಾಗಿ ಖುಷಿ ಖುಷಿಯಾಗಿರಿ. ಅಷ್ಟು ಹೇಳ್ತಾ ನಾನು ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಹೇಳ್ತಾ ಇದ್ದೀನಿ, ಟಾಟಾ ಬಾಯ್ ಬಾಯ್. ಪ್ರೇಮಲೋಕದಿಂದ ಬಂದ ಪ್ರೇಮದ ಸಂದೇಶ ಹಾಡು ಕೇಳಿ ಎಂಜಾಯ್ಸಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್ ದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸಮಯ ಸರಿಯಾಗಿ 1:01. ಕರೆಯಲಿ ಕೈರುಚಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ. ದಿನದಿಂದ ದಿನಕ್ಕೆ ಬಿಸಿಲು ಹೆಚ್ಚಾಗ್ತಾನೇ ಇದೆ. ಇನ್ನೂ ಕೂಡ ನೀವೇನಾದ್ರೂ ಗೋಬಿ ಮಂಚೂರಿ, ಮಸಾಲೆ, ಸ್ಪೈಸಿ ಆಹಾರ ತಿಂತಾ ಇದ್ರೆ ಆರೋಗ್ಯ ಕೆಡೋದಂತೂ ಪಕ್ಕ ಕಣ್ರಿ. ಬಾಡಿ ಕೂಲ್ ಆಗಿರಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು, ಮನೇಲಿ ಮಾಡೋ ಆಹಾರನ ತಿನ್ಬೇಕು. ಅಯ್ಯೋ, ಮನೇಲೂ ಅದನ್ನೇ ಮಾಡ್ಕೊಂಡು ತಿನ್ಬಹುದಲ್ಲ ಅಂದ್ರೆ ಮನೇಲಿ ಮಜ್ಜಿಗೆ ಸಾರು, ಮಜ್ಜಿಗೆ ಹುಳಿ ಇದನ್ನ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ. ಬೇಸಿಗೆ ಶುರುವಾಗಿದೆ, 9 ಗಂಟೆ ಆಗ್ತಾ ಇದ್ದಂಗೆ ಬೆಳಗ್ಗೆ ಬೆಳಗ್ಗೆ ಬಾಂಬ್ ಬಿಸಿಲು ಅಂತ ಜನ ಸುಸ್ತಾಗ್ಬಿಡ್ತಾರೆ. ಹೀಗಿರುವಾಗ ನಮ್ಮ ಊಟದಲ್ಲಿ ಒಂದಿಷ್ಟು ಬದಲಾವಣೆ ಮಾಡ್ಕೊಳ್ಳೋದು ನಮ್ಮ ದೇಹ ತಂಪಾಗಿರೋಕೆ ಖಂಡಿತವಾಗ್ಲೂ ನೆರವಾಗುತ್ತೆ. ಬೇಸಿಗೆ ಬರ್ತಿದ್ದಂಗೆ ಸಾಮಾನ್ಯವಾಗಿ ನಾವೆಲ್ಲ ನಿಂಬೆ ಜ್ಯೂಸು, ಕಲ್ಲಂಗಡಿ, ಮಜ್ಜಿಗೆ, ಎಳ್ನೀರುಗ್ಗೆ ಇವಕ್ಕೆಲ್ಲ ತುಂಬಾ ಅಂದ್ರೆ ತುಂಬಾ ಡಿಮ್ಯಾಂಡ್ ಶುರುವಾಗ್ಬಿಡುತ್ತೆ. ಮಜ್ಜಿಗೆ ಹುಳಿ ಆಗಿದೆ, ತಂಪಾದ್ರೂ ಹುಳಿ ಮಜ್ಜಿಗೆ ಕುಡಿಯೋದು ಹೆಂಗೆ ಅಂತ ಯೋಚನೆ ಮಾಡ್ತೀರಾ? ಮಜ್ಜಿಗೆ ಬಿಡಿ, ಮಜ್ಜಿಗೆ ಸಾರು ಮಾಡ್ಕೊಳ್ಳಿ. ಒಂದು ಈ ಮಜ್ಜಿಗೆ ಸಾರಿಗೆ ಏನೇನೆಲ್ಲ ಬೇಕು ಅಂತ ನೀವು ಕೇಳೋದಾದ್ರೆ ಖಂಡಿತವಾಗ್ಲು ಅದನ್ನ ಹೇಳ್ತೀನಿ ಒಂದು ಪುಟ್ಟ ಹಾಡಿನ ನಂತರ. ಕೇಳ್ತಾ ಇರಿ, ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಸಮಯ ಸರಿಯಾಗಿ 1:05 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.
1: ನೀವು ಒದಗಿಸುವ ಸೇವಾ
0: ಏನಪ್ಪ, ಮಜ್ಜಿಗೆ ಹುಳಿಗೆ ಏನೇನೆಲ್ಲ ಹಾಕ್ಬೇಕು ಅಂದ್ರೆ, 1 ಚಮಚ ಎಣ್ಣೆ, 1/2 ಚಮಚ ಸಾಸಿವೆ, 1/2 ಚಮಚ ಜೀರಿಗೆ, ಸ್ವಲ್ಪ ಹಿಂಗು, ಚಿಟ್ಕೆ ಅರ್ಶನ, ಒಣ ಅಥವಾ ಹಸಿಮೆಣಸಿನಕಾಯಿ, ಈರುಳ್ಳಿನ ನುಣ್ಣಗಾಚಿ, ಒಂದು ಈರುಳ್ಳಿ, ಕರಿಬೇವು 1 10 ಎಲೆಗಳಷ್ಟು, ಸ್ವಲ್ಪ ಸಣ್ಣಗೆ ಹಚ್ಚಿದ ಕೊತ್ತಂಬರಿ ಸೊಪ್ಪು, ನೀರು, ಮಜ್ಜಿಗೆ ಅಥವಾ ಮೊಸರಾದರೂ ಸರಿ, ರುಚಿಗೆ ಬೇಕಾದಷ್ಟು ಉಪ್ಪು. ನಿಮ್ಮನೆಯಲ್ಲಿ ಮಜ್ಜಿಗೆ ತಯಾರಿಸ್ತಾ ಇದ್ರೆ ಅದೇ ಮಜ್ಜಿಗೆಯನ್ನು ನೀವು ಬಳಸ್ಬೋದು. ಮಜ್ಜಿಗೆ ಇಲ್ಲ ಅಂದರೆ ಮೊಸರನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ, ಇದನ್ನೇ ನೀವು ಮಜ್ಜಿಗೆ ಆಗಿ ಬಳಸಬಹುದು ಕೂಡ. ಒಂದು ಹಸಿಮೆಣಸಿನಕಾಯನ್ನು ಮಧ್ಯ ಸೀಳಿ 2 ಭಾಗ ಆಗಿ ಕಟ್ ಮಾಡಿ ಹಾಕಿ, ಖಾರ ಬೇಡ ಅಂದವರು ಇದನ್ನು ಅವಾಯ್ಡ್ ಕೂಡ ಮಾಡ್ಬೋದು. ಇದರ ಬದಲು ಒಣಮೆಣಸಿನಕಾಯಿನ ಬಳಸೋದಾದರೆ 1 ಬ್ಯಾಡಗಿ ಮೆಣಸಿನಕಾಯನ್ನ ಕಟ್ ಮಾಡಿ ಬಳಸಿ. ಎರಡೂ ಬೇಡ ಅಂತೇನಾದರೂ ಅಂದ್ಕೊಂಡ್ರೆ ಇದನ್ನು ಕೂಡ ಸ್ಕಿಪ್ ಮಾಡಬಹುದು. ಈರುಳ್ಳಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ಕೊಳ್ಳಿ, ಅಂದ್ರೆ ಬೇಕಾದಷ್ಟಲ್ಲ, ಎಷ್ಟು ಬೇಕೋ ಅಷ್ಟು. ಈಗ ಸ್ವಲ್ಪ ಅರಿಶಿನನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಬಣ್ಣ ಸ್ವಲ್ಪ ಬದಲಾಗ್ತಾ ಬಂದ ಹಾಗೆ ಗ್ಯಾಸನ್ನು ಆಫ್ ಮಾಡಿಬಿಡಿ. ಇದಾದ್ಮೇಲೆ ಸ್ವಲ್ಪ ಹಿಂಗ್ ಸೇರಿಸಿ ಇಷ್ಟೆಲ್ಲ ಮಾಡುವಾಗ ಗ್ಯಾಸ್ ಉರಿ ಲೋ ಫ್ಲೇಮಲ್ಲೇ ಇದ್ರೆ ಸಾಕು. ಇದನ್ನ ಸಾರೆಲ್ಲ ಮಜ್ಜಿಗೆ ಹುಳಿ ಎಲ್ಲ ಮಾಡಾದ್ಮೇಲೆ ಚೆನ್ನಾಗಿ ಆರಕ್ಬಿಟ್ಟು ನೀವು ರೆಡಿ ಮಾಡಿರೋ ಇವಿಷ್ಟು ತಣ್ಣಕ್ಕಾದ್ಮೇಲೆ, ಚೆನ್ನಾಗಿ ತಣ್ಣಕ್ಕಾಗಿದ್ದ ನಂತರ ನೀವು ಕಡ್ದಿಟ್ಟ ಮಜ್ಜಿಗೆಯನ್ನು ಇದಕ್ಕೆ ಸೇರಿಸಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಎಷ್ಟು ತಿಳಿಬೇಕೋ ಅಷ್ಟು ನೀರನ್ನು ಬೆರೆಸಿ ರುಚಿಗೆ ಮತ್ತೆ ಉಪ್ಪು ಬೇಕು ಅಂದರೆ ಹಾಕ್ಕೊಂಡು ತಿಂದರೆ ಯಪ್ಪ ಮಜವೋ ಮಜ. ನೀವು ಕೂಡ ಈ ಬಿಸಿಲಲ್ಲಿ ಮಜ್ಜಿಗೆ ಹುಳಿಯನ್ನು ಸವಿಯಬಹುದು. ಸಮಯ 1:07 ಆಗ್ತಾ ಇದೆ. ನೀವು ಕೇಳ್ತಾ ಇರೋದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಕರೆಯಲ್ಲಿ ಕೈರುಚಿ, ನಿಮ್ಮ ಜೊತೆಯಾಗಿದ್ದು ಮಧು ಚೈತ್ರ. ಮತ್ತೆ ವಾಪಸ್ ಆಗ್ತೀನಿ, ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. 3 ದಿನಗಳ ಭಾರತ ಭೇಟಿಗಾಗಿ ಇಂದು ವಿಯೆಟ್ನಾಂ ಅಧ್ಯಕ್ಷ ಟೋಲ್ಯಾಮ್ ಬಿಹಾರಕ್ಕೆ ಆಗಮನ. ಯುಎಇಯ ಫುಜೈರಾ ಪೆಟ್ರೋಲಿಯಂ ಕೈಗಾರಿಕಾ ವಲಯದ ಮೇಲಿನ ದಾಳಿ ಖಂಡಿಸಿದ ಭಾರತ, ರಾಜತಾಂತ್ರಿಕ ಮಾರ್ಗ ಅನುಸರಿಸಲು ಕರೆ.

0: ಭಾರತ ಜಮೈಕಾ ಸಹಭಾಗಿತ್ವದಲ್ಲಿ ಅಭಿವೃದ್ಧಿ ಸಹಕಾರವೇ ಆಧಾರ ಸ್ತಂಭ, ವಿದೇಶಾಂಗ ಸಚಿವ ಡಾ ಜೈಶಂಕರ್. ಪಶ್ಚಿಮ ಏಷ್ಯಾ ಸಂಘರ್ಷ 2027 ಮುಂದುವರಿದರೆ ಜಾಗತಿಕ ಆರ್ಥಿಕತೆಗೆ ಗಂಭೀರ ಪರಿಣಾಮ, ಐಎಂಎಫ್ ಕಳವಳ. ಹಾಗೂ ಭಾರತದ ಇಬ್ಬರು ಪತ್ರಕರ್ತರಿಗೆ ಪ್ರತಿಷ್ಠಿತ ಪುಲಿಟ್ಜರ್ ಪ್ರಶಸ್ತಿ, ದೇಶದಲ್ಲಿ ಸೈಬರ್ ಅಪರಾಧ ಕುರಿತ ವರದಿಗಾಗಿ ಜಾಗತಿಕ ಮನ್ನಣೆ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಹ್ವಾನದ ಮೇರೆಗೆ ವಿಯೆಟ್ನಾಂ ಅಧ್ಯಕ್ಷ ಟೋಲಾಮ್ ಅವರು ಇಂದಿನಿಂದ ಭಾರತಕ್ಕೆ 3 ಅಧಿಕೃತ ಭೇಟಿ ನೀಡುತ್ತಿದ್ದು, ಇಂದು ಅವರು ಬಿಹಾರದ ಗಯಾಗೆ ಆಗಮಿಸಲಿದ್ದಾರೆ. ಅವರೊಂದಿಗೆ ವಿಯೆಟ್ನಾಂ ಸರ್ಕಾರದ ಹಿರಿಯ ಸಚಿವರು, ಉನ್ನತ ಅಧಿಕಾರಿಗಳು ಹಾಗೂ ಉದ್ಯಮಿಗಳ ನಿಯೋಗವೂ ಆಗಮಿಸುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ನಾಳೆ ರಾಷ್ಟಪತಿ ಭವನದ ಮುಂಭಾಗದಲ್ಲಿ ಅಧ್ಯಕ್ಷ ಟೋಲಾಮ್ ಅವರಿಗೆ ಔಪಚಾರಿಕ ಸ್ವಾಗತ ಕೋರಲಾಗುವುದು. ತದನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಯೆಟ್ನಾಂ ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಸಂಬಂಧಗಳು ಸೇರಿದಂತೆ ಪ್ರಾದೇಶಿಕ ಮತ್ತು ಜಾಗತಿಕ ಹಿತಾಸಕ್ತಿಯ ವಿವಿಧ ವಿಷಯಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಲಿದ್ದಾರೆ. ಈ ಭೇಟಿಯ ಸಂದರ್ಭದಲ್ಲಿ ವಿಯೆಟ್ನಾಂ ಅಧ್ಯಕ್ಷರು ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಲಿದ್ದು, ದೇಶದ ಇತರ ಪ್ರಮುಖ ನಾಯಕರೊಂದಿಗೂ ಮಾತುಕತೆ ನಡೆಸಲಿದ್ದಾರೆ. ವಿಯೆಟ್ನಾಂ ಕಮ್ಯುನಿಸ್ಟ್ ಪಕ್ಷದ ಕೇಂದ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯೂ ಆಗಿರುವ ಅಧ್ಯಕ್ಷ ಟೋಲಾಮ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಭಾರತಕ್ಕೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಯುಎಇಯ ಫುಜೈರಾ ಪೆಟ್ರೋಲಿಯಂ ಕೈಗಾರಿಕಾ ವಲಯದ ಮೇಲೆ ನಡೆದ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ನಿನ್ನೆ ಈ ವಲಯದ ಮೇಲೆ ನಡೆದ ಡ್ರೋನ್ ದಾಳಿಯಿಂದಾಗಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ 3 ಭಾರತೀಯ ನಾಗರಿಕರು ಗಾಯಗೊಂಡಿದ್ದು, ಇಂತಹ ದಾಳಿಗಳು ಸ್ವೀಕಾರಾರ್ಹವಲ್ಲ ಎಂದು ಭಾರತ ತಿಳಿಸಿದೆ. ಈ ಕುರಿತು ಹೇಳಿಕೆ ಬಿಡುಗಡೆ ಮಾಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ನಾಗರಿಕ ಮೂಲಸೌಕರ್ಯಗಳು ಮತ್ತು ಅಮಾಯಕ ಜನರನ್ನು ಗುರಿಯಾಗಿಸಿಕೊಂಡು ನಡೆಸುವ ದಾಳಿಗಳನ್ನು ಟೀಕಿಸಿದೆ. ತಕ್ಷಣವೇ ಸಂಘರ್ಷವನ್ನು ನಿಲ್ಲಿಸಬೇಕೆಂದು ಕರೆ ನೀಡಿರುವ ಭಾರತ, ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಮರುಸ್ಥಾಪಿಸಲು ಮಾತುಕತೆ ಹಾಗೂ ರಾಜತಾಂತ್ರಿಕ ಮಾರ್ಗಗಳನ್ನೇ ಅನುಸರಿಸಬೇಕು ಎಂದು ಪ್ರತಿಪಾದಿಸಿದೆ. ಯುಎಇನಲ್ಲಾಗಿರುವ ದಾಳಿಯಲ್ಲಿ ಭಾರತೀಯ ನಾಗರಿಕರು ಗಾಯಗೊಂಡಿರುವ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ಈ ಕುರಿತು ಪ್ರತಿಕ್ರಿಯಿಸಿದ್ದು, ಪ್ರಾದೇಶಿಕ ಶಾಂತಿ, ಸ್ಥಿರತೆ ಮತ್ತು ಜಾಗತಿಕ ಇಂಧನ ಭದ್ರತೆಗೆ ಹೋರ್ಮಜ್ ಜಲಸಂಧಿಯಲ್ಲಿ ಸುರಕ್ಷಿತ ಸಮುದ್ರಯಾನ ಖಚಿತಪಡಿಸಬೇಕು ಎಂದಿದ್ದಾರೆ. ಭಾರತ ಮತ್ತು ಜಮೈಕಾ ನಡುವಿನ ಸಹಭಾಗಿತ್ವದಲ್ಲಿ ಅಭಿವೃದ್ಧಿ ಸಹಕಾರವು ಅತ್ಯಂತ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಜೈಶಂಕರ್ ತಿಳಿಸಿದ್ದಾರೆ. ಜಮೈಕಾದ ವಿದೇಶಾಂಗ ಸಚಿವೆ ಕಮಿನಾ ಜಾನ್ಸನ್ ಸ್ಮಿತ್ ಹಾಗೂ ಅಲ್ಲಿನ ಸಚಿವ ಸಂಪುಟದ ಸದಸ್ಯರೊಂದಿಗೆ ನಡೆಸಿದ ಸಮಗ್ರ ಸಭೆಯ ನಂತರ ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಉಭಯ ದೇಶಗಳ ನಡುವೆ ಡಿಜಿಟಲ್ ಪರಿವರ್ತನೆ, ಸಾಂಸ್ಕೃತಿಕ ವಿನಿಮಯ, ಕ್ರೀಡೆ ಮತ್ತು ಡಿಜಿಟಲ್ ಪಾವತಿ ಕ್ಷೇತ್ರಗಳಲ್ಲಿನ ಸಹಕಾರವನ್ನು ಬಲಪಡಿಸಲು ಹಲವು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಕಿಂಗ್ಸನ್ ಟೌನ್ನಲ್ಲಿ ಭಾರತದ $1,00,000 ನೆರವಿನೊಂದಿಗೆ ಪೂರ್ಣಗೊಂಡಿರುವ ಗ್ರಾಮೀಣ ಜೀವನೋಪಾಯ ಸುಧಾರಣಾ ಯೋಜನೆಯನ್ನು ಸಚಿವರು ಶ್ಲಾಘಿಸಿದರು. ಈ ಯೋಜನೆಯು ಸಾವಿರಾರು ಜನರಿಗೆ ಅನುಕೂಲ ಕಲ್ಪಿಸಿದ್ದು, ಮೆಲಿಸಾ ಚಂಡಮಾರುತದ ನಂತರ ಜಮೈಕಾದ ಪುನರ್ ನಿರ್ಮಾಣ ಕಾರ್ಯದಲ್ಲಿ ಭಾರತವು ಸಕ್ರಿಯವಾಗಿ ಬೆಂಬಲ ನೀಡುತ್ತಿದೆ ಎಂದು ತಿಳಿಸಿದರು. ಇದರ ಜೊತೆಗೆ ಭಾರತ ಕ್ಯಾರಿಕಾಮ್ ಅಭಿವೃದ್ಧಿ ಪಾಲುದಾರಿಕೆಯಡಿಯಲ್ಲಿ ಜಮೈಕಾದಲ್ಲಿ ಕುಶಲಕರ್ಮಿಗಳ ಸಬಲೀಕರಣ ಪರಿಸ್ಥಿತಿಯ ನಡುವೆಯೂ ದೇಶದ ಯಾವುದೇ ಎಲ್ಪಿಜಿ ವಿತರಣಾ ಕೇಂದ್ರಗಳಲ್ಲಿ ದಾಸ್ತಾನು ಕೊರತೆಯಾಗಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಪೆಟ್ರೋಲಿಯಂ ಉತ್ಪನ್ನಗಳು ಮತ್ತು ಎಲ್ಪಿಜಿ ಸಿಲಿಂಡರ್ಗಳ ನಿರಂತರ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಸರ್ಕಾರ ಭರವಸೆ ನೀಡಿದೆ. ನವದೆಹಲಿಯಲ್ಲಿ ನಡೆದ ಅಂತರ್ ಸಚಿವಾಲಯದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಧಿಕಾರಿಗಳು, ಪೆಟ್ರೋಲ್, ಡೀಸೆಲ್ ಮತ್ತು ಎಲ್ಪಿಜಿ ಖರೀದಿಯ ವಿಷಯದಲ್ಲಿ ಸಾರ್ವಜನಿಕರು ಆತಂಕಕ್ಕೆ ಒಳಗಾಗಬಾರದು ಹಾಗೂ ಅಧಿಕೃತ ಮೂಲಗಳ ಮಾಹಿತಿಯನ್ನು ಮಾತ್ರ ನಂಬಬೇಕು ಎಂದು ಮನವಿ ಮಾಡಿದ್ದಾರೆ. ದೇಶದಲ್ಲಿ ಪ್ರಬಲ ಸಂಶೋಧನೆ ಮತ್ತು ನಾವೀನ್ಯತೆಯ ವ್ಯವಸ್ಥೆ ನಿರ್ಮಿಸಲು ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಪುನರುಚ್ಚರಿಸಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಐಐಟಿ ಮದ್ರಾಸ್ ತಂತ್ರಜ್ಞಾನ ಶೃಂಗಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಸಂಶೋಧನಾ ಕ್ಷೇತ್ರವು ಕೇವಲ ಪಿಎಚ್ಡಿ ಪ್ರಬಂಧಗಳು ಅಥವಾ ಶೈಕ್ಷಣಿಕ ಪ್ರಕಟಣೆಗಳಿಗೆ ಸೀಮಿತವಾಗಬಾರದು ಎಂದು ಆಶಿಸಿದರು. ಸಂಶೋಧನೆಗಳು ಸಮಾಜಕ್ಕೆ ಪ್ರಯೋಜನಕಾರಿಯಾದ ಮತ್ತು ಕಾರ್ಯರೂಪಕ್ಕೆ ತರಬಹುದಾದ ಆವಿಷ್ಕಾರಗಳಾಗಿ ಪರಿವರ್ತನೆಯಾಗಬೇಕು. ಆ ಮೂಲಕ ವಿಕಸಿತ ಭಾರತದ ಗುರಿ ತಲುಪಲು ಪೂರಕವಾದ ಫಲಿತಾಂಶಗಳನ್ನು ನೀಡುವತ್ತ ನಾವು ಗಮನಹರಿಸಬೇಕು ಎಂದು ಸಚಿವರು ಒತ್ತು ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ

0: ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪಶ್ಚಿಮ ಏಷ್ಯಾದ ಸಂಘರ್ಷವು 2027 ಮುಂದುವರಿದರೆ ಜಾಗತಿಕ ಆರ್ಥಿಕತೆಯು ಅತ್ಯಂತ ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗಬಹುದು ಎಂದು ಅಂತಾರಾಷ್ಟೀಯ ಹಣಕಾಸು ನಿಧಿ IMF ಎಚ್ಚರಿಸಿದೆ. ಈ ಸಂಘರ್ಷದ ಹಿನ್ನೆಲೆಯಲ್ಲಿ ಕಚ್ಚಾ ತೈಲದ ಬೆಲೆಯು ಪ್ರತಿ ಬ್ಯಾರೆಲ್ಗೆ ಸುಮಾರು $125 ಏರಿಕೆಯಾಗುವ ಸಾಧ್ಯತೆ ಇದೆ ಎಂದು IMF ಅಂದಾಜಿಸಿದೆ. ಪ್ರಸ್ತುತ ಚಾಲ್ತಿಯಲ್ಲಿರುವ ದೀರ್ಘಕಾಲದ ಸಂಘರ್ಷ ತೈಲ ಬೆಲೆಗಳು $100 ಅಥವಾ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಮುಂದುವರಿಯುತ್ತಿರುವುದು ಮತ್ತು ಹೆಚ್ಚುತ್ತಿರುವ ಹಣದುಬ್ಬರದ ಒತ್ತಡಗಳು ಈಗಾಗಲೇ IMF ಪ್ರತಿಕೂಲ ಸನ್ನಿವೇಶದ ಮುನ್ಸೂಚನೆಗಳನ್ನು ಸಕ್ರಿಯಗೊಳಿಸಿವೆ ಎಂದು ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕಿ ಕ್ರಿಸ್ಟಲಿನಾ ಜಾರ್ಜಿವಾ ತಿಳಿಸಿದ್ದಾರೆ. ಈ ಪ್ರತಿಕೂಲ ಸನ್ನಿವೇಶದ ಅಡಿಯಲ್ಲಿ 2026 ಜಾಗತಿಕ ಆರ್ಥಿಕ ಬೆಳವಣಿಗೆಯ ದರ ಶೇಕಡ 2.5 ಕುಸಿಯುವ ನಿರೀಕ್ಷೆ ಇದೆ. ಇದೇ ಸಮಯದಲ್ಲಿ ಜಾಗತಿಕ ಹಣದುಬ್ಬರ ಪ್ರಮಾಣವು ಶೇಕಡ 5.4 ಏರಿಕೆಯಾಗಬಹುದು ಎಂದು IMF ವರದಿ ಮಾಡಿದೆ. ಹರ್ಮುಜ್ ಜಲಸಂಧಿಯ ನಿಯಂತ್ರಣಕ್ಕಾಗಿ ಅಮೆರಿಕ ಮತ್ತು ಇರಾನ್ ನಡುವೆ ದಾಳಿಗಳು ತೀವ್ರಗೊಂಡಿದ್ದು ಈಗಾಗಲೇ ಜಾರಿಯಲ್ಲಿದ್ದ ದುರ್ಬಲ ಕದನ ವಿರಾಮವು ಅಂತ್ಯಗೊಂಡಂತಾಗಿದೆ. ಜಲಸಂಧಿಯಲ್ಲಿ ಸಿಲುಕಿರುವ ಹಡಗುಗಳ ರಕ್ಷಣೆಗಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಾಜೆಕ್ಟ್ ಫ್ರೀಡಂ ಘೋಷಿಸಿದ ಬೆನ್ನಲ್ಲೇ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳು ನಡೆದಿವೆ. ಅಮೆರಿಕದ ದಾಳಿಯಲ್ಲಿ ಇರಾನ್ನ 6 ಮಿಲಿಟರಿ ದೋಣಿಗಳು ನಾಶವಾಗಿದ್ದು 5 ನಾಗರಿಕರು ಸಾವನ್ನಪ್ಪಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಇರಾನ್ ನಡೆಸಿದ ದಾಳಿಯಿಂದಾಗಿ UAE ತೈಲ ಬಂದರಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಈ ಸಂಘರ್ಷಕ್ಕೆ ಮಿಲಿಟರಿ ಕ್ರಮದಿಂದ ಪರಿಹಾರ ಸಾಧ್ಯವಿಲ್ಲ ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ತಿಳಿಸಿದ್ದು, ಸಂಘರ್ಷದಲ್ಲಿ ಅತಿಯಾಗಿ ತೊಡಗಿಸಿಕೊಳ್ಳದಂತೆ ಅಮೆರಿಕ ಮತ್ತು UAEಗೆ ಎಚ್ಚರಿಕೆ ನೀಡಿದ್ದಾರೆ. ಅಮೆರಿಕವು ತನ್ನ ನೌಕಾಪಡೆಯ ರಕ್ಷಣೆಯಲ್ಲಿ ವಾಣಿಜ್ಯ ಹಡಗುಗಳು ಜಲಸಂಧಿಯನ್ನು ದಾಟಿವೆ ಎಂದು ಪ್ರತಿಪಾದಿಸಿದರೆ ಇರಾನ್ ಇದನ್ನು ನಿರಾಕರಿಸಿದೆ. ಕಳೆದ ಫೆಬ್ರವರಿಯಿಂದ ನಡೆಯುತ್ತಿರುವ ಈ ಸಂಘರ್ಷದಲ್ಲಿ ಈಗಾಗಲೇ ಸಾವಿರಾರು ಜನ ಪ್ರಾಣ ಕಳೆದುಕೊಂಡಿದ್ದು, ಇತ್ತೀಚಿನ ಶಾಂತಿ ಮಾತುಕತೆಗಳು ಯಾವುದೇ ಒಪ್ಪಂದವಿಲ್ಲದೆ ಮುಕ್ತಾಯಗೊಂಡಿವೆ. ಈ ಬಾರಿಯ ಪ್ರತಿಷ್ಠಿತ ಪುಲಿಟ್ಜರ್ ಪ್ರಶಸ್ತಿಗೆ ಇಬ್ಬರು ಭಾರತದ ಪತ್ರಕರ್ತರು ಭಾಜನರಾಗಿದ್ದಾರೆ. ದೇಶದಲ್ಲಿ ನಡೆಯುತ್ತಿರುವ ಸೈಬರ್ ಅಪರಾಧಗಳ ಕುರಿತಾದ ವರದಿಗಾಗಿ ಆನಂದ್ ಆರ್ಕೆ ಮತ್ತು ಸುಪರ್ಣಾ ಶರ್ಮಾ ಅವರಿಗೆ ಇಲ್ಲಸ್ಟ್ರೇಟೆಡ್ ರಿಪೋರ್ಟಿಂಗ್ ಮತ್ತು ಕಮೆಂಟ್ರಿ ವಿಭಾಗದಲ್ಲಿ ಈ ಪ್ರಶಸ್ತಿ ಲಭಿಸಿದೆ. ಇವರು ನಟಾಲಿ ಒಬಿಕೋ ಪಿಯರ್ಸನ್ ಅವರೊಂದಿಗೆ ಬ್ಲೂಂಬರ್ಗ್ ಸಂಸ್ಥೆಗಾಗಿ ನೀಡಿದ ವರದಿಗೆ ಈ ಪ್ರಶಸ್ತಿ ಪಡೆದಿದ್ದಾರೆ. ಇದರ ಜೊತೆಗೆ ಅಮೆರಿಕದ ಗಡಿ ಕಣ್ಗಾವಲು ತಂತ್ರಜ್ಞಾನದ ಕುರಿತಾದ ತನಿಖಾ ವರದಿಗಾಗಿ ಅನೋಹ್ ಮೂಲದ ವರದಿಗಾರ ಅನಿರುದ್ಧ ಘೋಷಾಲ್ ಅವರು ಅಂತಾರಾಷ್ಟೀಯ ವರದಿಗಾರಿಕೆ ವಿಭಾಗದಲ್ಲಿ ಪ್ರಶಸ್ತಿ ಗೆದ್ದಿದ್ದಾರೆ. ಪತ್ರಿಕೋದ್ಯಮ ಕ್ಷೇತ್ರದ ಅತ್ಯುನ್ನತ ಗೌರವ ಎಂದು ಪರಿಗಣಿಸಲಾದ ಈ ಪ್ರಶಸ್ತಿಗಳನ್ನು ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯದ ಗ್ರಾಜ್ಯುಯೇಟ್ ಸ್ಕೂಲ್ ಆಫ್ ಜರ್ನಲಿಸಂ ಘೋಷಿಸಿದೆ. ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಅವರು ಫಿಲಿಪೈನ್ಸ್ನ ವಲಸೆ ಕಾರ್ಮಿಕರ ಇಲಾಖೆಯ ಕಾರ್ಯದರ್ಶಿ ಹ್ಯಾನ್ಸ್ ಲಿಯೋ ಕಾಕ್ಡಾಕ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ಮಾಹಿತಿಯನ್ನು ಹಂಚಿಕೊಂಡಿದ್ದು, ತಮ್ಮ ಭೇಟಿಯ ಅವಧಿಯಲ್ಲಿ ಉಭಯ ರಾಷ್ಟಗಳ ನಡುವಿನ ವಲಸೆ ಮತ್ತು ಸಂಚಾರಕ್ಕೆ ಸಂಬಂಧಿಸಿದಂತೆ ಅನೇಕ ಸಮಸ್ಯೆಗಳು ಮತ್ತು ಈ ಕ್ಷೇತ್ರದಲ್ಲಿನ ಸಹಕಾರದ ಕುರಿತು ಚರ್ಚಿಸಲಾಗಿದೆ ಎಂದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ದಿನಗಳ ಭಾರತ ಭೇಟಿಗಾಗಿ ಇಂದು ವಿಯೆಟ್ನಾಂ ಅಧ್ಯಕ್ಷ ಟೋಲ್ಯಾಮ್ ಬಿಹಾರಕ್ಕೆ ಆಗಮನ. ಯುಎಇಯ ಫುಜೈರಾ ಪೆಟ್ರೋಲಿಯಂ ಕೈಗಾರಿಕಾ ವಲಯದ ಮೇಲಿನ ದಾಳಿ ಖಂಡಿಸಿದ ಭಾರತ, ರಾಜತಾಂತ್ರಿಕ ಮಾರ್ಗ ಅನುಸರಿಸಲು ಕರೆ. ಭಾರತ ಜಮೈಕಾ ಸಹಭಾಗಿತ್ವದಲ್ಲಿ ಅಭಿವೃದ್ಧಿ ಸಹಕಾರವೇ ಆಧಾರ ಸ್ತಂಭ, ವಿದೇಶಾಂಗ ಸಚಿವ ಡಾ ಜೈಶಂಕರ್. ಪಶ್ಚಿಮ ಏಷ್ಯಾ ಸಂಘರ್ಷ 2027 ಮುಂದುವರಿದರೆ ಜಾಗತಿಕ ಆರ್ಥಿಕತೆಗೆ ಗಂಭೀರ ಪರಿಣಾಮ, IMF ಕಳವಳ. ಹಾಗೂ ಭಾರತದ ಇಬ್ಬರು ಪತ್ರಕರ್ತರಿಗೆ ಪ್ರತಿಷ್ಠಿತ ಪುಲಿಟ್ಜರ್ ಪ್ರಶಸ್ತಿ, ದೇಶದಲ್ಲಿ ಸೈಬರ್ ಅಪರಾಧ ಕುರಿತ ವರದಿಗಾಗಿ ಜಾಗತಿಕ ಮನ್ನಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ನಿಮ್ ಕಾರ್ಯ ನಕ್ಷಯ ವಿಧಿಸ ಹೊರಡದಿರು. ಅಧಿಕಾರಿ ನೀನಲ್ಲ, ವಿಧಿ ಬೆಪ್ಪನಲ್ಲ. ವಿಧಿಗೆ ನಿಮ್ ಕಾರ್ಯ ನಕ್ಷಯ ವಿಧಿಸ ಹೊರಡದಿರು. ಅಧಿಕಾರಿ ನೀನಲ್ಲ, ವಿಧಿ ಬೆಪ್ಪನಲ್ಲ. ಹದವರಿತು ವಿಧಿ ತಾನೆ ಕುದುರಿಸುವನೆಲ್ಲವನು ಅದಟದಿರು. ನೀನವನ ಮಂಕುತಿಮ್ಮ.
1: ಹದವರಿತು ವಿಧಿ ತಾನೆ ಕುದುರಿಸುವನೆಲ್ಲವನು ಅದಟದಿರು. ನೀನವನ ಮಂಕುತಿಮ್ಮ.

ಇರಬೇಕು. ವಿಧಿಗೆ ಕಾರ್ಯನಕ್ಷೆಯನ್ನು ಹಾಕಿಕೊಡಬೇಡ, ನೀನು ಅಧಿಕಾರಿಯಲ್ಲ. ವಿಧಿಯು ನಿನ್ನಿಂದ ಸಲಹೆಯನ್ನು ಪಡೆದು ಅವನು ಕಾರ್ಯಪ್ರವರ್ತನಾಗಲು ಅವನು ಬೆಪ್ಪನೂ ಅಲ್ಲ. ಹೀ ಈಸ್ ಅ ವೆರಿ ಇಂಟೆಲಿಜೆಂಟ್ ಕ್ರಿಯೇಟರ್, ಅವನು ಪಾಕಪ್ರವೀಣನು. ಈ ಜೀವನ ಬಾಣಲಿಯಲ್ಲಿ ಒಂದು ವಸ್ತು ಮಾತ್ರ ನೀನು, ಅದು ಹದವಾಗಿದೆ ಅಂದಾಗ, ಬೆಂದಿದೆ ಅಂದಾಗ ತೆಗೆಯುತ್ತಾನೆ. ನೀನು ಅವನನ್ನು ಗದರಿಸುವ ಗೋಜಿಗೆ ಹೋಗಬೇಡ. ಅಷ್ಟೇ ಅಲ್ಲ, ಪ್ರಾರ್ಥಿಸುವುದಷ್ಟೇ ನಿನ್ನ ಕೆಲಸ. ಅವನ ಸಮಯ ಕೂಡಿ ಬಂದಾಗ ಅವನು ಕರುಣಿಸುತ್ತಾನೆ. ಅದಕ್ಕೆ ಅನ್ಕಂಡೀಷನಲ್ ಅಕ್ಸೆಪ್ಟೆನ್ಸ್ ಆಫ್ ಎವ್ರಿಥಿಂಗ್ ಇಂಟೆಲೆಕ್ಚುವಲಿ ಗುಡ್ ಆರ್ ಬ್ಯಾಡ್. ಅಂದರೆ ಮತ್ತೊಂದೆಡೆ ದೀವಿಜಿಯವರು ಹೇಳುತ್ತಾರೆ, ತರುವುದೆಲ್ಲವನ್ನು ಸಕಾಲದಲ್ಲಿ, ಕರ್ಮಚಕ್ರಂ ಆಗತೇ ಸ್ವಾಗತಂ ಕುರ್ಯಾತ್ ಗಚ್ಛಂತಂನ ನಿವಾರಯೇತ್. ಬ್ಯಾಲೆನ್ಸ್ ಆಗಿ ಸ್ವೀಕರಿಸುವ ಜೀವನವನ್ನು ಯಾವುದು ಹೇಗೆ ಬರುತ್ತದೋ ಹಾಗೆ ಸ್ವೀಕರಿಸು. ಅಂದರೆ ಬ್ಯಾಲೆನ್ಸ್ಡ್ ಮೈಂಡ್, ಪೂರ್ವ ಕರ್ಮಾನುಸಾರವಾಗಿ ಸಮಚಿತ್ತ ಬುದ್ಧಿಯಿಂದ ಎಲ್ಲವನ್ನು ಸ್ವೀಕರಿಸುತ್ತಾ ನಡೆದರೆ ನಿನಗೆ ಯಾವ ತೊಂದರೆಯೂ ಬರಲಾರದು. ಜೀವನವನ್ನು ಸಲೀಸಾಗಿ, ಆನಂದಮಯವಾಗಿ, ಸುಖವಾಗಿ ನಡೆಸಬಹುದು.

ತಾಳಿ ಮೆಲು ಮೆಲನೊಮ್ಮೆ ಧಾಳಿ ರಭಸದಿನೊಮ್ಮೆ ಹೇಳದೆಯೇ ಕೇಳದೆಯೇ ಬಹನು ವಿಧಿರಾಯ. ತಾಳಿ ಮೆಲು ಮೆಲನೊಮ್ಮೆ ಧಾಳಿ ರಭಸದಿನೊಮ್ಮೆ ಹೇಳದೆಯೇ ಕೇಳದೆಯೇ ಬಹನು ವಿಧಿರಾಯ.

ಕೀಳ ಮೇಲಾಗಿಪನು ಮೇಲ ಕೀಳಾಗಿಪನು ತಾಳಿಮೆಯಿನಿರು ನೀನು ಮಂಕುತಿಮ್ಮ. ಕೀಳ ಮೇಲಾಗಿಪನು ಮೇಲ ಕೀಳಾಗಿಪನು ತಾಳಿಮೆಯಿನಿರು ನೀನು ಮಂಕುತಿಮ್ಮ.

0: ವಿಧಿ ಕಾರ್ಯಗಳನ್ನು ನಾವು ಊಹಿಸಲು ಸಾಧ್ಯವಿಲ್ಲ. ಅವನು ಹೇಳಿ ಕೇಳಿ ಮಾಡುವವನು ಅಲ್ಲ. ಅವನ ಪ್ರಭಾವ ಮೆಲ್ಲ ಮೆಲ್ಲಗೆ ಮಂದಮಾರುತದಂತೆ ಬರಬಹುದು, ಅಥವಾ ಸುನಾಮಿ ಹಾಗೆ ಸುಂಟರಗಾಳಿಯಂತೆ ರಭಸದಿಂದ ಬರಬಹುದು. ಚಕ್ರಾನುಗತಿಯಂತೆ ಅವನ ಲೀಲೆಯು ಕೆಳಗಿರುವವರನ್ನು ಮೇಲಕ್ಕೆತ್ತುತ್ತಾನೆ, ಮೇಲಿರುವವರನ್ನು ಕೆಳಕ್ಕೆತ್ತಾನೆ. ಜಾಯಿಂಟ್ ವೀಲ್ ನಾವು ಜಾತ್ರೆಯಲ್ಲಿ ನೋಡ್ತೀವಲ್ಲ, ಹಾಗೆ ಒಬ್ಬವನು ಮೇಲಿದ್ದವನು ಕೆಳಗೆ ಬರಲೇಬೇಕು. ಏರಿದವನು ಇಳಿದಾನು, ತಾಳಿದವನು ಬಾಳಿಯಾನು ಅಂತ ಒಂದು ಗಾದೆ ಇದೆ. ಅದೇ ರೀತಿ ನಾವು ತಾಳುವಗಿಂತ ಅನ್ಯ ತಪವಿಲ್ಲ ಅಂತ ಒಂದು ಕಡೆ ಹೇಳ್ತಾರೆ. ತಾಳುವಿಕೆಗಿಂತ ಅನ್ಯ ತಪವಿಲ್ಲ, ತಲ್ಲಣಿಸದೆರು ಕಂಡ್ಯ ತಾಳು ಮನವೇ ಅಂತ ದಾಸರು ನಮ್ಮನ್ನು ಮೇಲೆ ಮೇಲೆ ಎಚ್ಚರಿಸಿದ್ದಾರೆ. ಎಲ್ಲ ಕವಿವಾಣಿ ದಾಸವಾಣಿ ನಮ್ಮ ಎಚ್ಚರಿಸಲಿಕ್ಕೆ ಮಾತ್ರ ಇರುವುದು. ಹೀಗೆ ದೈವೇಚ್ಛೆಯೆಂದು ಬಗೆದು ದುಡುಕದೇ ಸಹಿಸಿಕೋವಂಥ ಡಿ ಬಿ ಜಿಯವರು ಒಂದು ಕಡೆ ಹೇಳ್ತಾರೆ, ಅದು ಒಳಿತು ಇದು ಕೆಟ್ಟದೆಂಬ ಹಠ ನಿನಗೇಕೆ, ಹೊದಿಸಿಹುದು ದೈವವೆಲ್ಲಕ ಒಂದು ತೆರೆಯ, ಸ್ವದೆಯ ಸೌರಭ ನಂಜ ಬಟ್ಟಲಿನಂತೆ ತೋರಿತು ವಿಧಿಯ ಬಗೆಯಂತಿಹುದು ಅಂತ ಹೇಳುತ್ತಾರೆ. ಪುರಂದರದಾಸರ ಜೀವನವನ್ನೇ ನಾವು ತೆಗೆದುಕೊಂಡರೆ, ಪುರಂದರದಾಸರು ತುಂಬ ಜಿಪುಣಾಗ್ರೇಸರನಾದ ಶ್ರೀಮಂತನಾದ ಅವನು ದಾಸನಾಗಬೇಕಾದರೆ ಒಂದು ಪತ್ನಿಯ ಒಂದು ಸಲಹೆ ಒಂದು ಇದಾಯಿತು. ದೈವ ಯಾವ ರೀತಿಯಿಂದ ಯಾವಾಗ ಯಾಗ ಮಾಡುತ್ತೆ ಅಂತ ಹೇಳೋದೇ ಕಷ್ಟ. ಪತ್ನಿಯು ತನ್ನ ಮೂಗುತಿಯನ್ನು ಸಿಗದೇ ಇದ್ದಾಗ ಬಟ್ಟಲಿನಲ್ಲಿ ವಿಷವನ್ನು ಹಾಕಿಕೊಂಡು ತಗೊಳ್ಳುವಾಗ ಅಲ್ಲಿ ಭಗವಂತನು ದಯೆಯಿಂದ ಅಲ್ಲಿ ಮತ್ತೆ ಆ ಮೂಗುತಿ ಕಾಣುವ ಹಾಗೆ ಮಾಡಿ ಅದೇ ಒಂದು ಜೀವನನ ತಿರುವಿಗೆ, ಪುರಂದರದಾಸರ ಜೀವನ ತಿರುವಿಗೆ ಕಾರಣವಾಗುತ್ತದೆ. ಹಾಗೆ ಮೀರಾಬಾಯಿ ಕೂಡ ವಿಷದ ಬಟ್ಟಲನ್ನು ಕೊಟ್ಟಾಗ ಅದು ಭಗವಂತನ ಕೃಷ್ಣನ ಬಂದು ಇದು ಅಂತ ಪ್ರಸಾದವೆಂದು ತೆಗೆದುಕೊಂಡು ತನ್ನ ಜೀವನವನ್ನೇ ಮಾರ್ಪಾಟಾಯಿತು. ಸೊ ಒಬ್ಬರ ಜೀವನದಲ್ಲಿ ಹೇಗೆ ಮಾರ್ಪಾಟಾಗುತ್ತೆ ಅಂತ ಹೇಳೋದೇ ಕಷ್ಟ. ಅದಕ್ಕೆ ವಿಧಿಯ ಆಟ ಹೀಗೆ ಅಂತ ಹೇಳಲಿಕ್ಕಾಗೋದಿಲ್ಲ.
1: ಕಗ್ಗದ ಸಿರಿ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಆರ್ ಚಂದ್ರಿಕಾ, ವ್ಯಾಖ್ಯಾನ ಡಾಕ್ಟರ್ ಎಚ್ ಎಸ್ ಘಳಿಗಿ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಮ್ಯೂಸಿಕಲಿ ಯಾರ್ಸದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಲಂಚ್ ಬಾಕ್ಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಊಟ ಮಾಡುವಂತ ಹೊತ್ತಲ್ಲಿ ಸಮಯ ಹೇಗೋಗುತ್ತೆ ಅಂತ ಮಾತಾಡುವಂತಹ ವಿಷಯ ನಂದು. ಎಷ್ಟು ಸಲ ಈ ಮಾತು ಹೇಳಿರಲ್ಲ, ನಾವು ಕೇಳಿರಲ್ಲ ಹೇಳಿ, ಸಮಯ ಹೆಂಗೋಯ್ತು ಅನ್ನೋದೇ ಗೊತ್ತಾಗಲ್ಲ, ಗೊತ್ತಾಗ್ಲಿಲ್ಲ, ಅಯ್ಯೋ ದಿನಗಳು ಹೆಂಗೋಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ ಎಷ್ಟೊಂದ್ಸಲ ಹೇಳಿರ್ತೀವಿ. ಸಮಯ ತುಂಬ ಅಮೂಲ್ಯವಾದದ್ದು, ನಾವು ಅದನ್ನು ತುಂಬ ಪೋಲ್ ಮಾಡಿರ್ತೀವಿ, ಸರಿಯಾಗಿ ಬಳಸ್ಕೊಳ್ಳದೇ ಇರ್ತೀವಿ, ಹೀಗೆಲ್ಲ ಹೇಳೋರು ಕೂಡ ತುಂಬ ಜನ ನೋಡಿರ್ತೀವಿ. ಸಮಯದ ಸದ್ಬಳಕೆ ಮಾಡ್ಕೊಳ್ಳೋಕೆ ಸಾಕಷ್ಟು ಸಲಹೆನ ಸೂತ್ರಗಳನ್ನು ಕೊಡೋರು ಸಾಕಷ್ಟು ಜನ ಇರ್ತಾರೆ. ಅದನ್ನು ಕೇಳಿದಾಗ ವಾ ಎಷ್ಟು ಉಪಯುಕ್ತ ಅಲ್ವಾ, ಇನ್ಮೇಲೆ ಹೀಗೆ ಮಾಡಬೇಕು ಅಂತ ಅಂದ್ಕೊಂಡು ನಿರ್ಧಾರ ಕೂಡ ಮಾಡ್ತೀವಿ. ಆದರೆ ಒಂದೆರಡು ದಿನ ಹಾಗೇನೆ ಮಾಡಿ ಅದಾದ್ಮೇಲೆ ಬಿಟ್ಬಿಡ್ತೀವಿ, ಕೆಲವು ದಿನ ಆದಮೇಲೆ ಮತ್ತೆ ಮಾಮೂಲು ಅದೇ ಕತೆ. ಸಮಯ ಎಲ್ಲೋಯ್ತು ಅಂತ ನಾವು ಅನ್ಕೊಳ್ಳೋ ಬದಲು ಆ ಹಂಬಲ ನಮ್ಗೆ ಇರಬೇಕು. ಅಂದ್ರೆ ಸಮಯನ ಎಲ್ಲಿ ಪೋಲ್ ಮಾಡ್ತಿದೀವಿ ಅಂತ ತಿಳ್ಕೊಳ್ಳೋ ಹಂಬಲ ಇದ್ದು ಅದನ್ನ ಸದುಪಯೋಗ ಮಾಡಿ ಸರಿಯಾಗಿ ವಿನಿಯೋಗಿಸ್ಕೊಳ್ಳಕ್ಕೆ ನಾವು ಯಾವಾಗ್ಲೂ ಸಿದ್ಧರಿರಬೇಕು. ಇದ್ರ ಬಗ್ಗೆನೇ ಒಂದಿಷ್ಟು ಮಾತುಕತೆ ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿ
1: ನುಡಿ ತೇರ ನೆಳೆದವರು ಬಾನುಲಿ ಕಲಿಗಳು. ನಾನು ಆಕಾಶವಾಣಿ ಸೇರುವುದಕ್ಕೆ ಸಾಧ್ಯನಾ, ಅದು ಒಂದು ಕನಸು ಅಂದ್ಕೊಂಡಿದ್ರು ಇವರು.
2: ಆಕಾಶವಾಣಿಗೆ ಸೇರೋದು ಅನ್ನೋದು ನನ್ನ ಊಹೆಗೆ ನಿಲುಕದ ವಿಷಯ ಆಗಿತ್ತು. ಅಲ್ಲಿಗೆ ನನ್ನ ಪ್ರವೇಶದ ಸಾಧ್ಯತೆ ಬಗ್ಗೆ ನನಗೆ ಸ್ವಲ್ಪನೂ ಒಂದು ಕಲ್ಪನೆನೇ ಇರಲಿಲ್ಲ.
1: ಸಂಗೀತ ಗುರುಗಳ ಪತಿ ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ತಾವೇ ಅಪ್ಲಿಕೇಶನ್ ತುಂಬಿ ಸೈನ್ ಮಾಡಿಸಿ ಪ್ರಯತ್ನ ಪಡು ಅಂದಾಗ ಪರೀಕ್ಷೆ ಸಂದರ್ಶನ ಎದುರಿಸಿ ಗೆದ್ದು ಬಂದವರು ಇವರು.
2: ಒಂದು ಕಾರ್ಯಕ್ರಮವನ್ನು ರೂಪಿಸಿ ಶ್ರೋತೃಗಳಿಗೆ ತಲುಪಿಸುವವರೆಗೆ ನಡೆಯುವ ಎಲ್ಲ ಪ್ರಕ್ರಿಯೆಗಳು ನನಗೆ ತುಂಬ ಖುಷಿ ಕೊಡ್ತಾ ಇತ್ತು.
1: ಯುಪಿಎಸ್ಸಿ ಸಂದರ್ಶನದಲ್ಲಿ ನಿಮಗೆ ಈ ಕೆಲಸ ಯಾಕೆ ಬೇಕು ಅಂದಾಗ ಧೈರ್ಯವಾಗಿ ನಾನು ಆತ್ಮನಿರ್ಭರ ಆಗಬೇಕು, ಸಂಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡಬೇಕು ಅಂತ ಉತ್ತರ ಕೊಟ್ಟವರು ಇವರು.
3: ನನ್ನ ವೃತ್ತಿ ಜೀವನದಲ್ಲಿ ಸಂಗೀತ, ಸಾಹಿತ್ಯ, ಗಮಕ, ಯುವಕರು, ಮಕ್ಕಳು, ಮಹಿಳೆಯರು, ಕಾರ್ಮಿಕರು, ಹಿರಿಯರು ಹೀಗೆ ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡುವಂತಹ ಅವಕಾಶ ಕೂಡಿ ಬಂದಿತ್ತು.
1: ಸಬಲೆ ಸರಣಿಯ ರೂವಾರಿ ವಿಕಾಸಿನಿಯನ್ನು ಸೃಷ್ಟಿ ಮಾಡಿದವರು.
3: ವಿಕಾಸಿನಿ ಇದ್ದಾರಾ ಅಂತ ಫೋನ್ ಕರೆ ಬರ್ತಾ ಇತ್ತು.
1: ಇಬ್ಬರು ಸಂಗೀತ ಸಾಮ್ರಾಜ್ಞಿಯರು, ಒಬ್ಬರು ಅಮೃತ ವರ್ಷಿಣಿಯ ಅಮೃತ ಕಲಶ ಹೊತ್ತು ನಿಂತರೆ ಇನ್ನೊಬ್ಬರು ದೇಶದ ಏಕೈಕ ಡಿಟಿಎಚ್ ಶಾಸ್ತ್ರೀಯ ಸಂಗೀತ ವಾಹಿನಿ ರಾಗಂ 24/7 ಜವಾಬ್ದಾರಿ ಹೊತ್ತವರು.
3: ದಿನದ 24 ಗಂಟೆಗಳ ಪ್ರಸಾರ, ಹೊಸ ಆಪ್ನ ಪ್ರಯೋಗ, ಎಲ್ಲಾ ಕೇಂದ್ರಗಳ ಜೊತೆಗಿನ ಸಮನ್ವಯತೆ ನಮಗೆ ಒಂದು ಸವಾಲೇ ಆಗಿತ್ತು ಅವಾಗ.
1: ಬಿವಿ ಪದ್ಮಾ, ಗೀತಾ ರಮಾನಂದ್. ಪದ್ಮಾ ಮಂಡ್ಯದವರು, ಗೀತಾ ಮೈಸೂರಿನವರು, ಆಕಾಶವಾಣಿಯ ಸಂಗೀತ ಕಾವೇರಿಯರು.
3: ಮ್ಯಾಥಮೆಟಿಷಿಯನ್ ಶಕುಂತಲಾ ದೇವಿ ಅವರ ಸಂದರ್ಶನವನ್ನ ಬೆಂಗಳೂರಿನಲ್ಲಿ ಮಾಡಿದ್ದನ್ನ ಇವತ್ತಿಗೂ ಮರೆಯಕ್ಕೆ ಆಗಿಲ್ಲ.
1: ಬಿವಿ ಪದ್ಮಾ,
3: ಹ್ಯೂಮನ್ ಕಂಪ್ಯೂಟರ್ ಎಂದೇ ಹೆಸರಾಗಿದ್ದಂತಹ ಶಕುಂತಲಾ ದೇವಿಯವರು ತಾವು ಪ್ರದರ್ಶನದ ಬೊಂಬೆಯಾಗಿ ತಮ್ಮ ಬಾಲ್ಯ ಹಾಳಾದಂತೆ ಬೇರೆ ಮಕ್ಕಳ ಬಾಲ್ಯ ಹಾಳಾಗಬಾರ್ದು ಅಂತ ಹೇಳಿದ್ರು. ಮಹಿಳಾ ಕಾರ್ಯಕ್ರಮದಲ್ಲಿ ಚೀನಾ ಮಂಗಳ, ಟಿ ಸುನಂದಮ್ಮ, ಸುಧಾಮೂರ್ತಿ, ಮಧುರಾ ಛತ್ರಪತಿ, ಪದ್ಮಶೇಷಾದ್ರಿ, ಮಾಲತಿ ಹೊಳ್ಳ ಹಾಗೆ ನಟಿಯರಾದಂತಹ ಬಿ ಜಯಶ್ರೀ, ಕೃಷ್ಣಕುಮಾರಿ, ಬಿ ಸರೋಜದೇವಿ ಹೀಗೆ ಅನೇಕ ಯಶಸ್ವಿ ಮಹಿಳೆಯರ ಸಂದರ್ಶನಗಳು ಹೆಜ್ಜೆ ಗುರುತು ಮೂಡಿಸಿದ್ದವು. ಸಂದರ್ಶನಗಳು, ಚರ್ಚೆಗಳು, ಸಂವಾದಗಳು, ರೂಪಕಗಳು, ನಾಟಕಗಳು, ಫ್ಯಾಮಿಲಿ ಸೀರಿಯಲ್ಸ್ ಹೀಗೆ ಅನೇಕ ಪ್ರಕಾರಗಳಲ್ಲಿ ಕಾರ್ಯಕ್ರಮ ನಿರೂಪಿಸಿ ಎಫ್ಎಂ ರೈನ್ಬೋಗೆ ಹಲವು ಆರ್ಜೆಗಳಿಗೆ ತರಬೇತಿ ಕೊಟ್ಟು ಅವರೂ ಒಳ್ಳೆಯ ಆರ್ಜೆಗಳಾಗಿದ್ದಾರೆ ಅನ್ನೋದು ಸಂತೋಷದ ವಿಷಯ.
1: ಬಿವಿ ಪದ್ಮಾ, ತಂದೆ ವೆಂಕಟಸುಬ್ಬಯ್ಯ, ತಾಯಿ ಜಯಲಕ್ಷ್ಮಮ್ಮ ಹುಟ್ಟಿದ್ದು 12 ಅಕ್ಟೋಬರ್ 1957. ಬಿಎ ಸಂಗೀತ, ಕನ್ನಡ ಸ್ನಾತಕೋತ್ತರ ಪದವಿ. ಸಾಹಿತ್ಯದಲ್ಲಿ ಅಪಾರ ಆಸಕ್ತಿ. ಆಕಾಶವಾಣಿ ಸೇರಿದ್ದು 1984. ಧಾರವಾಡ, ಬೆಂಗಳೂರು, ಮಂಗಳೂರು, ಭದ್ರಾವತಿ, ವಿವಿಧ ಭಾರತಿ, ಹಾಸನ ಕೇಂದ್ರಗಳಲ್ಲಿ ಸೇವೆ. ಬಿವಿ ಪದ್ಮಾ ಇವತ್ತಿಗೂ ಮೊದಲು ನೆನಪಿಸಿಕೊಳ್ಳುವುದು ವಿಕಾಸಿನಿ ಸರಣಿ.
3: 500 ರೂಪಾಯಿಗಳ ಬಜೆಟ್ನಿಂದ 2 ಲಕ್ಷ ಬಜೆಟ್ವರೆಗೆ ಯಾವ್ಯಾವ ಉದ್ಯಮಗಳನ್ನು ಮಾಡಬಹುದು, ಮಾರ್ಕೆಟ್ ಸರ್ವೆ, ಪ್ರಾಜೆಕ್ಟ್ ರಿಪೋರ್ಟ್, ಸಾಲ ಸೌಲಭ್ಯಗಳು ಮತ್ತು ಇನ್ನೂ ಇತರ ವಿಚಾರಗಳಿಗೆ ಯಾವ್ಯಾವ ಸಂಘ ಸಂಸ್ಥೆ, ಬ್ಯಾಂಕ್ಗಳನ್ನು ಸಂಪರ್ಕಿಸಬೇಕು, ಯಶಸ್ವಿ ಉದ್ಯಮಶೀಲರ ಸಂದರ್ಶನ ಹೀಗೆ ಅನೇಕ ವಿಷಯಗಳನ್ನು ಒಳಗೊಂಡಂತಹ ಕಾರ್ಯಕ್ರಮ ಸರಣಿ ವಿಕಾಸಿನಿ. ಎಂದೋ ಬಸ್ಸಿನಲ್ಲಿ ಭೇಟಿಯಾದ ಮಹಿಳೆ ಪದ್ಮಕಲಾ, ನಮ್ಮ ವಿಕಾಸಿನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನೆನಪನ್ನು ಮೆಲುಕು ಹಾಕಿ ಈಗಲೂ ತಮ್ಮ ಉದ್ಯಮವನ್ನು ಮುಂದುವರಿಸುತ್ತಿರುವ ಬಗ್ಗೆ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದಾಗ ನಮ್ಮ ಕಾರ್ಯಕ್ರಮದ ಸಾರ್ಥಕ್ಯವನ್ನು ಅವರಲ್ಲಿ ಗಮನಿಸಿದೆ. ಟೆಕ್ಸಾಕ್ ಮತ್ತು ಕೈಗಾರಿಕಾ ಹಾಗೂ ವಾಣಿಜ್ಯ ಇಲಾಖೆ ಜೊತೆ ಸೇರಿ ಮಾಡಿದ ಕಾರ್ಯಕ್ರಮ ಪುಸ್ತಕವಾಗಿಯೂ ಕೂಡ ಪ್ರಕಟಗೊಂಡಿತು. ವಿಕಾಸಿನಿ ಕಾರ್ಯಕ್ರಮ ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲೂ ನಡೆದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಯಶಸ್ವಿ ಮಹಿಳಾ ಉದ್ಯಮಿಗಳು ತಯಾರಿಸಿದಂತಹ

0: ವಸ್ತುಗಳ ಪ್ರದರ್ಶನವೂ ಕೂಡ ಏರ್ಪಟ್ಟಿತ್ತು.
1: ನೆನಪು ನೀನಾದ.
2: ನೆನಪು ನಿನಾದ ಧ್ವನಿ ಭಂಡಾರದ ಸಂಗೀತ ಸುರುಳಿಗಳನ್ನು ಮಾತಿನಲ್ಲಿ ಅದ್ದಿ ತೆಗೆದ ದಿಗ್ಗಜರ ಧ್ವನಿ ಜೇನು.
1: ಪ್ರಸ್ತುತಪಡಿಸುವವರು ಕಲಾ ವಿಮರ್ಶಕ ER ಸೇತುರಾಮ್.
3: ಮೈಸೂರಿನಲ್ಲಿ ಬಿಡಾರದ ಕೃಷ್ಣಪ್ಪನವರು ರಾಮ ಮಂದಿರಕ್ಕೆ ಮತ್ತು ಎಲ್ಲ ಕಡೆ ಬರೋರನ್ನೆಲ್ಲ ನಂಜನಗೂಡಿಗೂ ಕರ್ಕೊಂಡು ಬಂದು ಅಲ್ಲಾದ್ಮೇಲೆ ಇಲ್ಲಿ ಹಾಡಿಸೋರು. ಆಗ ಮೊದಲು ನನಗೆ ಪ್ರಭಾವ ಮಾಡಿದ್ದು ಬಿಡಾರನ್ ಕೃಷ್ಣಪ್ಪನವರು.
2: ಡಾಕ್ಟರ್ ದೊರೆಸ್ವಾಮಿ ಅಯ್ಯಂಗಾರ್, ಆರ್ ಕೆ ಶ್ರೀಕಂಠನ್, ಡಾಕ್ಟರ್ ಬಿ ವಿ ಕೆ ಶಾಸ್ತ್ರಿ ಮುಂತಾದವರ ಮಾತಿನ ಸರಣಿ. ಸಂಜೆ ಗಣ್ಣಿನ ಹಿನ್ನೋಟ, 80 ತುಂಬಿದ ಹಿರಿಯರ ಅನುಭವಾಮೃತ ಸರಣಿ.
4: ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರಿಗೆ ನಮಸ್ಕಾರ.
5: ನಮಸ್ಕಾರ ಸರಿ. ನೀವು ಸಂಜೆ ಗಣ್ಣಿನ ಹಿನ್ನೋಟ ಅನ್ನೋದು ಮಮ್ಮೂರ್ತಿ ರಾಯರ ಪುಸ್ತಕದ ಹೆಸರು.
4: ಅನುಮತಿ ಜೊತೆಗೆ ಮೊದಲ ಕಾರ್ಯಕ್ರಮ ಅವರದೇ ಪ್ರಸಾರ ಆಯ್ತು.
5: ಒಳ್ಳೆ ಕೆಲಸ ಮಾಡಿದ್ರಿ.
2: ಎನ್ ಮೂರ್ತಿರಾವ್, ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ, ನಿಟ್ಟೂರು ಶ್ರೀನಿವಾಸರಾವ್, ಎಚ್ ಎಲ್ ನಾಗೇಗೌಡ, ಗರ್ಗೇಶ್ವರಿ ಇವರೆಲ್ಲರ ಅಪೂರ್ವ ಸಂದರ್ಶನಗಳು. ಪದ್ಮ ವಿವಿಧ ಭಾರತಿ ನಿರ್ದೇಶಕರಾಗಿದ್ದಾಗ ಸುವರ್ಣ ಮಹೋತ್ಸವ ಸಂಭ್ರಮ, ಸುವರ್ಣ ಚಿತ್ರ ಭಾರತಿ, ಸ್ವರ್ಣ ರಿಂಗಣ, ವಿವಿಧ ಭಾರತೀಯ 50 ಪಯಣ, ಮೈಲಿಗಲ್ಲುಗಳು, ಈ ಎಲ್ಲ ಕಾರ್ಯಕ್ರಮಗಳು ಇಂದಿಗೂ ಸ್ಮರಿಸಿಕೊಳ್ಳುವಂಥದ್ದು. ಶಾಪಿಂಗ್ ಮಾಲ್.
0: ಆಗ ಶಾಪಿಂಗ್ ಮಾಲ್ ಅನ್ನೋ ಕಾರ್ಯಕ್ರಮವನ್ನ ಸೀರೆ ಚಿನ್ನ ಬೆಳ್ಳಿ ಅಂಗಡಿಗಳಿಂದ, ಹೋಟೆಲ್ ಮಾಲ್ಗಳಿಂದ ಮೊಬೈಲ್ ಮುಖಾಂತರ ನೇರ ಪ್ರಸಾರ ಮಾಡಿದ್ದು ಆ ಕಾಲಕ್ಕೆ ವಿಶೇಷ ಅನುಭವ.
2: ಆದಾಯವನ್ನು ಗಳಿಸಿಕೊಟ್ಟ ಅತ್ಯಂತ ಜನಪ್ರಿಯ ಕಾರ್ಯಕ್ರಮ.
0: ಶ್ರೋತೃಗಳ ಸಮ್ಮುಖದಲ್ಲಿ ನಡೆದಂತಹ ಸಂಗೀತ ಕಾರ್ಯಕ್ರಮಗಳು, ಮಕ್ಕಳ ಮಹಿಳೆಯರ ಹಾಗೂ ಆಕಾಶವಾಣಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದವರ ಕಾರ್ಯಕ್ರಮ, ಭದ್ರಾವತಿಯಲ್ಲಿದ್ದಾಗ ಶೃಂಗೇರಿಯಲ್ಲಿ ಹಮ್ಮಿಕೊಂಡಿದ್ದ ಎಂಎಸ್ ಶೀಲಾ ಅವರ ಸಂಗೀತ ಕಾರ್ಯಕ್ರಮ, ಬೆಂಗಳೂರಿನಲ್ಲಿ ನಡೆದಂತಹ ಆಕಾಶವಾಣಿ ಸಂಗೀತ ಸಮ್ಮೇಳನ, ಇವುಗಳನ್ನು ಆಯೋಜಿಸಿದ್ದು ಇಂದಿಗೂ ನನ್ನ ಮನಸ್ಸಿನಲ್ಲಿದೆ.
2: ಪದ್ಮಾ ತಮ್ಮ ತಂಡಕ್ಕೆ ಹುರಿದುಂಬಿಸಿ ತಾವು ಕಾರ್ಯತತ್ಪರರಾಗುತ್ತಿದ್ದರು.
0: ಒಂದು ಸಂಗೀತ ವಾಹಿನಿಯನ್ನು ಆರಂಭ ಮಾಡುವ ಸುಯೋಗ ನನಗೆ ಒದಗಿ ಬಂತು.
6: ದಿಸ್ ಇಸ್ ರಾಗಂ 24/7 DTH ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಚಾನಲ್.
0: ಆಗ ಮೊದಲು ದಕ್ಷಿಣ ಭಾರತದ ಕೇಂದ್ರಗಳಿಗೆ ಸೀಮಿತವಾದ ಬರೀ ಕರ್ನಾಟಕ ಸಂಗೀತ ಪ್ರಸಾರ ಮಾಡುವ ಕೇಂದ್ರಗಳನ್ನು ಒಟ್ಟುಗೂಡಿಸಿ ಚರ್ಚೆ ನಡೆಸ್ತಾ ಇದ್ವಿ. ಆಗ ಹಿಂದೂಸ್ತಾನಿ ಸಂಗೀತವು ಈ ವಾಹಿನಿಯಲ್ಲಿ ಪ್ರಸಾರ ಆಗಲೇಬೇಕು, ಅದು ಭಾರತದಾದ್ಯಂತ ಅಲ್ಲದೆ ಅಂತಾರಾಷ್ಟ್ರೀಯವಾಗಿಯೂ ಪ್ರಸಾರ ಆಗಬೇಕು ಅಂತ ಆದೇಶ ಬಂತು. ನಾನು ವೃತ್ತಿಯ ಸಮಯದಲ್ಲಿ ಖಾಸಗಿಯಾಗಿ ಒಮ್ಮೆ ಅಮೆರಿಕಾಗೆ ಹೋಗಿದ್ದಾಗ ಎಲ್ಲೋ ಆ ದೇಶದಲ್ಲಿ ಕಾರಿನಲ್ಲಿ ಸಂಚರಿಸ್ತಾ ಇದ್ದಾಗ ನಮ್ಮ ರಾಗಂ ವಾಹಿನಿಯ ಆ್ಯಪ್ನಲ್ಲಿ ಸಂಗೀತವನ್ನು ಕೇಳಿದಾಗ ಮೈ ರೋಮಾಂಚನಗೊಂಡಿತ್ತು.
2: ಏಷ್ಯಾ ಪೆಸಿಫಿಕ್ ಇನ್ಸ್ಟಿಟ್ಯೂಟ್ ಫಾರ್ ಬ್ರಾಡ್ಕಾಸ್ಟಿಂಗ್ ಡೆವಲಪ್ಮೆಂಟ್ ಆಯೋಜಿಸಿದ ತರಬೇತಿಯಲ್ಲಿ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದರು. ಅಲ್ಲಿ ಜರ್ಮನಿ ಪ್ರತಿನಿಧಿ ಸಹೋದ್ಯೋಗಿಗಳ ಜೊತೆ ಭಾವನಾತ್ಮಕ ಸಂಬಂಧ ಸಲ್ಲದು ಅಂದಾಗ ಅದನ್ನು ಅಲ್ಲಗಳೆದು ಚರ್ಚೆ ಮಾಡಿದ ಪದ್ಮಾ ಎಲ್ಲ ಸಹೋದ್ಯೋಗಿಗಳ ಜೊತೆ ಸೊಗಸಾದ ಬಾಂಧವ್ಯವನ್ನೇ ಹೊಂದಿದ್ದರು. ಅಮೆರಿಕಕ್ಕೆ ಭೇಟಿ ನೀಡಿದಾಗ ಅಲ್ಲಿನ ರೇಡಿಯೋ ಜಿಂದಗಿ ಕೇಂದ್ರಕ್ಕೆ ಅತಿಥಿಯಾಗಿ ಸಂದರ್ಶನ ನೀಡಿದರು.
0: ಬೆಂಗಳೂರು ಆಕಾಶವಾಣಿಯ ನಿರ್ದೇಶಕರಾಗಿದ್ದಾಗ ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ಪ್ರಸಾರಿಸುವ ಹೊಣೆಗಾರಿಕೆ ಹಾಗೆ ಸ್ವಚ್ಛ ಭಾರತ ಅಭಿಯಾನದ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಿತು. ಅಂದಿನ ಕೇಂದ್ರ ಮಂತ್ರಿಗಳಾಗಿದ್ದ ಶ್ರೀ ವೆಂಕಯ್ಯನಾಯ್ಡು ಅವರು ಬೆಂಗಳೂರು ಆಕಾಶವಾಣಿ ಕರ್ನಾಟಕದ ಇತರ ಕೇಂದ್ರಗಳ ಜೊತೆ ಮಾಡಿದಂತಹ ಸ್ವಚ್ಛ ಭಾರತ ಅಭಿಯಾನದ ಕಾರ್ಯಕ್ರಮಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಇಂದಿಗೂ ಸವಿನೆನಪೇ. ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಸ್ಟೇಷನ್ ಡೈರೆಕ್ಟರ್ ಆಗಿ ನಿವೃತ್ತಿ ಹೊಂದಿದಾಗ ತಿಟ್ಟತ್ತಿ ತಿರುಗಿ ನೋಡ್ಯಾಳು ಎನ್ನುವ ಜನಪದ ಉಕ್ತಿಯಂತೆ ಅನೇಕ ನೆನಪುಗಳು ಆಕಾಶವಾಣಿಯ ಎತ್ತರಕ್ಕೂ ದೃಷ್ಟಿ ಹಾಯಿಸುತ್ತೆ.
2: ಹೊಸ ಹಾದಿಯ ವಿಕಾಸಿನಿ, ಸ್ವರ ತರಂಗವೇರಿದ ಸಬಲ ರಾಗಂ, ಬಿ ವಿ ಪದ್ಮಾ.

0: ಗೀತಾ ರಮಾನಂದ್ ನಿನಾದ ಸದಾಶಿವ ವಾಗ್ಗೇಯ ಸಂಪದ ಮೌನದಾಚೆಯ ಬೆಳಕು ಸಂಗೀತ ರೂಪಿಣಿ ಶ್ರೀ ಚಾಮುಂಡೇಶ್ವರಿ ಸಂಸ್ಕೃತ ಕಾವ್ಯ ಸಂಗೀತ ಹರಿಭಕ್ತ ಗಾನಾಮೃತ ಉಗಾಭೋಗ ದರ್ಶನ ಅಪರೂಪ ರಾಗದರ್ಶನ ಸಮುದಾಯ ಕೃತಿ ರತ್ನಾವಳಿ ರಾಗರಸ ಚಿಂತನ ದಶವಿಧ ಗಮಕ ಪಂಚದಶ ಗಮಕ ತಾನ ವೈವಿಧ್ಯ ಸ್ವರ ಸಿಂಧು ಪ್ರಾಚೀನ ಪಲ್ಲವಿ ಗಾನರಸೋತ್ತುಂಗ ಶ್ರೀ ಶ್ಯಾಮಕೃಷ್ಣ ಆನಂದ ಪರಮಾನಂದ ಇದು ಗೀತಾರಮಾನಂದ. ಗೀತಾ ರಮಾನಂದ್ ಅವರ ಸಂಗೀತ ಸರಣಿಯ ಶೀರ್ಷಿಕೆಗಳ ಮಂತ್ರೋಚ್ಚಾರ ರೂಪ ಸ್ಮರಣೆ ಇದು.
1: ಯಾವುದೇ ಸೆಕ್ಷನ್ ಕೊಟ್ಟರು ನನಗೆ ಖಂಡಿತ ಬೇಜಾರಾಗ್ತಾ ಇರಲಿಲ್ಲ. ಯಾಕೆಂದರೆ ಎಲ್ಲ ಕಾರ್ಯಕ್ರಮದಲ್ಲೂ ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡುವಂತಹ ಅದರ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ಸಂಸ್ಕಾರವನ್ನು ನನಗೆ ಮೈಸೂರು ಆಕಾಶವಾಣಿ ಕೊಟ್ಬಿಟ್ಟಿತ್ತು. ಹಾಗಾಗಿ ಎಲ್ಲದರಲ್ಲೂ ನನಗೆ ಉತ್ಸಾಹದಿಂದಲೇ ನಾನು ಕೆಲಸ ಮಾಡಿದೆ.
0: ಬೆಂಗಳೂರು ಮೈಸೂರು ಭದ್ರಾವತಿ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸಿರುವ ಗೀತಾ ರಮಾನಂದ್ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕಾರ್ಯಕ್ರಮಗಳಿಗೆ ನೀಡಿರುವ ಕೊಡುಗೆ ಅಪಾರ.
2: ಇಂದಿನ ಸಂಪಥ ಕಾರ್ಯಕ್ರಮದಲ್ಲಿ ಕೇಳಿ ಹಿರಿಯ ಸರೋಡ್ವಾದಕರು ಸಂಶೋಧಕರೂ ಆದ ಪಂಡಿತ್ ರಾಜೀವ್ ತಾರಾನಾಥ್ ಅವರ ಸಂದರ್ಶನ.
1: ವೈವಿಧ್ಯವನ್ನು ತರಬೇಕು ಅಂತ ಒಂದು ದಿನ ಸಂಪಥ ಅಂದರೆ ಹಿರಿಯ ಸಂಗೀತಗಾರರೊಡನೆ ಹಿರಿಯ ಕಲಾವಿದರೊಡನೆ ಒಂದು ಸಂದರ್ಶನ, ಅರ್ಧ ಗಂಟೆ ಸಂದರ್ಶನ. ಆಮೇಲೆ ಸಂಗೀತದ ವಿವಿಧ ವಿಷಯಗಳ ಕುರಿತಾದ ಅಂದರೆ ಲಕ್ಷ್ಯ ಲಕ್ಷಣಕ್ಕೆ ಸಂಬಂಧಪಟ್ಟ ಸೋದಾಹರಣ ಕಾರ್ಯಕ್ರಮಗಳು, ಸಂಗೀತ ರೂಪಕಗಳು, ಇದಲ್ಲದೆ ವಿಶೇಷವಾಗಿ ವಾಗ್ಗೇಯಕಾರರ ರಚನೆಗಳನ್ನು ಒಳಗೊಂಡ ಸಂಗೀತ ಕಾರ್ಯಕ್ರಮದ ಸರಣಿಗಳನ್ನು ಪ್ರಾರಂಭ ಮಾಡಿದೆ.
3: ಸಂಸ್ಕೃತ ಕಾವ್ಯ ಸಂಗೀತ ನಿರ್ಮಾಣ ಗೀತಾ ರಮಾನಂದ.
4: ನಿನಾದ ನಿನಾದ ನಿನಾದ ವೈಣಿಕ ವಾಗ್ಗೇಯ ವಾಹಿನಿ ವಿಶೇಷ ಸಂಗೀತ ಕಾರ್ಯಕ್ರಮ ಸರಣಿ.
1: ಈ ಅಮೃತ ಕಳಶದಲ್ಲಿ ಏಳುವರೆಗೆ ಏನು ಪ್ರಸಾರ ಆಗ್ತಾ ಇತ್ತು ಅದಕ್ಕೆ ಸಾಕಷ್ಟು ಶ್ರೋತೃಗಳು ಸ್ಪಂದನೆಯನ್ನ ತಿಳಿಸ್ತಾ ಇದ್ರು.
0: ತಂದೆ ಡಿ ವಿ ಸುಬ್ಬರಾವ್ ಮೈಸೂರು ಅರಮನೆಯಲ್ಲಿ ಉದ್ಯೋಗ, ತಾಯಿ ವಿಶಾಲಾಕ್ಷಮ್ಮ ರೇಡಿಯೋ ಸಂಗೀತ ಕೇಳ್ತಾನೆ ಬೆಳೆದವರು ಗೀತಾ ರಮಾನಂದ್ ಸಂಗೀತದಲ್ಲಿ ಸ್ನಾತಕೋತ್ತರ ಪದವಿ, ವೀಣಾ ವಿದುಷಿ ಗೀತಾ ರಮಾನಂದ್. ಹುಟ್ಟಿದ್ದು 1951 ಆಗಸ್ಟ್ 14, ಆಕಾಶವಾಣಿ ಸೇರಿದ್ದು 1976. ಡಾಕ್ಟರ್ ದೊರೆಸ್ವಾಮಿ ಅಯ್ಯಂಗಾರ್, ಎಚ್ ಕೆ ನಾರಾಯಣ, ಎಚ್ ಆರ್ ಲೀಲಾವತಿ, ಡಾಕ್ಟರ್ ಆರ್ ಕೆ ಶ್ರೀಕಂಠನ್, ಎಸ್ ಕೃಷ್ಣಮೂರ್ತಿ ಮುಂತಾದ ಸಂಗೀತ ದಿಗ್ಗಜರ ಜೊತೆ ಸಹಾಯಕರಾಗಿ ಕೆಲಸ ಮಾಡಿದವರು. ಆಗ ತಂತ್ರಜ್ಞಾನ ಇಷ್ಟು ಮುಂದುವರೆದಿರಲಿಲ್ಲ, ಟ್ರ್ಯಾಕ್ ರೆಕಾರ್ಡಿಂಗ್ ಅಂತೂ ಇರಲೇ ಇಲ್ಲ. ಅಂತಹ ಸಂದರ್ಭದಲ್ಲಿ ಕಣ್ಣು ಮುಚ್ಚಿ ಕಿವಿ ತೆರೆದು ಹೃದಯ ಹೊಕ್ಕವರು ಗೀತಾ. ಬ್ಯಾಲೆನ್ಸಿಂಗ್ ಎಕ್ಸ್ಪರ್ಟ್ ಅಂತಾನೆ ಕರೀತಾ ಇದ್ರು ಸಹೋದ್ಯೋಗಿಗಳು. ಖ್ಯಾತ ಚಲನಚಿತ್ರ ಸಂಗೀತ ನಿರ್ದೇಶಕರಾದ ವಿಜಯಭಾಸ್ಕರ್, ಎಂ ರಂಗರಾವ್ ಅವರು ಒಮ್ಮೆ ಧ್ವನಿ ಮುದ್ರಣಕ್ಕೆ ಆಕಾಶವಾಣಿಗೆ ಬಂದಾಗ ಇವರ ಕೈಚಳಕಕ್ಕೆ ಮಾರು ಹೋಗಿದ್ದರು. ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರು ವೃಂದಗಾನ ಧ್ವನಿ ಮುದ್ರಣವೊಂದರಲ್ಲಿ ಇವರ ಸಮಯ ಸ್ಫೂರ್ತಿಯನ್ನು ಮೆಚ್ಚಿದರು.
1: ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರು ಕೆಲವು ಭಕ್ತಿಗೀತೆಗಳನ್ನು ಒಂದು ವೃಂದದ ಜೊತೆಗೆ ಅವರ ಜೊತೆಗೆ ರೆಕಾರ್ಡ್ ಮಾಡುವಂತಹ ಒಂದು ಕಾರ್ಯಕ್ರಮ ಆಕಾಶವಾಣಿಯಲ್ಲಿ. ವಾದ್ಯಗಳು ಎಷ್ಟಿಡಬೇಕು, ವಾಯ್ಸ್ಗಳು ಎಲ್ಲಿ ಬರುತ್ತೆ, ಆಮೇಲೆ ಆ ಬ್ಯಾಕ್ಗ್ರೌಂಡು ಯಾವ ಥರ ಬರುತ್ತೆ ಅದನ್ನು ಸಹ ನಾವೊಂದು ಮನಸ್ಸಿಗೆ ತೊಗೊಂಡ್ಬಿಡ್ತಾ ಇದ್ದೆ. ನನ್ನ ಅಭಿಪ್ರಾಯದಲ್ಲಿ ಈ ಥರ ಮಾಡಿದಾಗಲೇ ನಾವು ಸರಿಯಾಗಿ ಬ್ಯಾಲೆನ್ಸ್ ಮಾಡೋಕ್ಕಾಗತ್ತೆ ಒಂದು ಕಾಂಪ್ಲಿಕೇಟೆಡ್ ರೆಕಾರ್ಡಿಂಗ್ಸ್ ಇದ್ದಾಗ. ಹಾಗೆ ಬಾಲಮುರಳಿ ಕೃಷ್ಣ ಅವರು ರಿಹರ್ಸಲ್, ಎಂತಹ ರಿಹರ್ಸಲ್ ಅದು ಅಂತಂದರೆ ತುಂಬ ಒಂದು ಸೀರಿಯಸ್ ವಾತಾವರಣ, ಎಲ್ಲ ತನ್ಮಯರಾಗಿ ನುಡಿಸುವಂತಹ ಒಂದು ಒಳ್ಳೆ ವಾತಾವರಣನ ಕೊಟ್ಟು ರಿಹರ್ಸಲ್ ಮಾಡಿಸ್ತಾ ಇದ್ರು. ನಾನು ರಿಹರ್ಸಲ್ಲು ಮಾಡ್ತಾ ಇದ್ದಾಗ ಪೂರ್ತಿ ಹಾಡನ್ನು ರೆಕಾರ್ಡ್ ಮಾಡಿಬಿಟ್ಟೆ. ಸರಿ, ರೆಕಾರ್ಡ್ ಮಾಡಿದ್ಮೇಲೆ ಡಾಕ್ಟರ್ ಬಾಲಮುರಳಿ ಕೃಷ್ಣ ಅವ್ರಿಗೆ ಒಂದ್ಸಲ ಬ್ಯಾಲೆನ್ಸಿಂಗ್ ಸರಿಗಿದೆಯಾ ಕೇಳಿ ನೋಡಿ ಹೇಳಿಬಿಡಿ ಅಂತಂದೆ. ಇದೇ ಫೈನಲ್ ಅಂತ ಪ್ರೂವ್ ಮಾಡಿಬಿಟ್ರು. ಇನ್ನು ಧ್ವನಿ ಶಿಲ್ಪ, ಇದು ಆಕಾಶವಾಣಿ ವಾರ್ಷಿಕ ಸ್ಪರ್ಧೆಗಳಲ್ಲಿ ಎರಡನೇ ಬಹುಮಾನ ಬಂದಂತಹ ಶ್ರೀ ಎಸ್ ಕೃಷ್ಣಮೂರ್ತಿ ಅವರು ನಿರ್ಮಾಣ ಮಾಡಿದಂತಹ ರೂಪಕ. ಬ್ಯಾಲೆನ್ಸಿಂಗ್ ಎಲ್ಲ ನಿಮ್ಮದೇ ಜವಾಬ್ದಾರಿ, ನನ್ನನ್ನು ಕರೆದು ಇದು ಸರಿ ಇದೆಯಾ ಅಂತ ಕೇಳಲೇಬೇಡಿ ಅಂತ ಹೇಳಿಬಿಟ್ರು. ಆ ಒಂದು ರೂಪಕಕ್ಕೆ ರಾಷ್ಟ್ರಮಟ್ಟದಲ್ಲಿ ದ್ವಿತೀಯ

0: ನಾಳೆಗಳು ನಮಗಿರಲಿ ಪ್ರಶಸ್ತಿ ಪಡೆದ ರೂಪಕ.
1: ಕಾಲದ ಕಾಣದ ನಿಯಮ,
2: ಜನನ ಮರಣಗಳು ಕಾಲದ ಕಾಣದ ನಿಯಮ.
3: ಬಿ ವಿ ಕೆ ಶಾಸ್ತ್ರಿಯವರು ನಮ್ಮ ಆಫೀಸ್ ಗಾಡಿ ಹತ್ತುತ್ತಾ ಇದ್ರು, ಮನೆಗೆ ಹೋಗ್ತಾ ಇದ್ರು. ಅವಾಗ ನಾನು ನೋಡಿದ ತಕ್ಷಣ, ಓ ನೀ ಬಂದ್ಯಾ, ನೀನು

0: ನಾ ಇನ್ಮೇಲೆ ಮ್ಯೂಸಿಕ್ ಮ್ಯಾಗ್ಝೈನ್ ಮಾಡ್ತೀನಿ ಅಂತಂದ್ರು. ನಮ್ಮ ವೃತ್ತಿಯಲ್ಲಿ ಒಂದು ಕೆಲವು ಸಾರ್ಥಕ ಕ್ಷಣಗಳು ಅನಿಸುತ್ತಲ್ಲ, ಆ ಒಂದು ಕ್ಷಣ ಇದು.
1: ಗೀತಾ ರಮಾನಂದ್ ವೀಣೆಯಲ್ಲಿ ಟಾಪ್ ಗ್ರೇಡ್ ಕಲಾವಿದೆ. ಸಂಗೀತ ಕಚೇರಿಗಳು, ಧ್ವನಿ ಮುದ್ರಣಗಳ ಮೂಲಕ ದೇಶ ವಿದೇಶಗಳಲ್ಲಿ ಪ್ರಸಿದ್ಧರಾಗಿದ್ದಾರೆ. ವೀಣೆಯ ಕಂಪನ, ಮಾತಿನ ಸಿಂಚನ, ಗೀತೆ ಪ್ಲಸ್ ಆನಂದ, ಗೀತಾ ರಮಾನಂದ.
2: ಬಾನುಲಿ ಕಲಿಗಳು ನುಡಿಚಿತ್ರಾವಳಿ ಕೇಳಿದಿರಿ. ಕಾರ್ಯಕ್ರಮ ಪರಿಕಲ್ಪನೆ, ನಿರೂಪಣಾ ಸಾಹಿತ್ಯ, ನಿರ್ಮಾಣ ಬಿಕೆ ಸುಮತಿ, ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ.
1: ಧ್ವನಿ ಮುದ್ರಣ ಭಂಡಾರ ನೆರವು ಪುಣ್ಯವತಿ ಎಸ್ಬಿ.
2: ಸಮಗ್ರ ನಿರ್ವಹಣೆ ಡಾಕ್ಟರ್ ನಿರ್ಮಲಾ.

0: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ.
1: ನ್ಯಾಯವಾಣಿ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ರಾಬಿನ್ ಕ್ರಿಸ್ಟೋಫರ್ ಅವರು. ನಮಸ್ಕಾರ ಸರ್.
2: ನಮಸ್ತೆ ಸರ್.
1: ಈಗ ಈ ಕಾನೂನುಗಳಲ್ಲಿ ಅಥವಾ ಅಪರಾಧಗಳಲ್ಲಿ ಈ ಮೊಕದ್ದಮೆಗಳಲ್ಲಿ ಕ್ರಿಮಿನಲ್ಲು ಸಿವಿಲ್ಲು ಅಂತ ಇದನ್ನೆಲ್ಲ ವಿಭಾಗ ಮಾಡ್ತೀವಿ ನಾವು. ಸಿವಿಲ್ ಮೊಕದ್ದಮೆನಲ್ಲಿ ನ್ಯಾಯಾಲಯ ಏನೋ ಒಂದು ಆದೇಶ ಹೊರಡಿಸುತ್ತೆ, ಒಂದು ಆರ್ಡರ್. ಆ ಆದೇಶ ಪಾಲಿಸೋಕ್ಕಾಗಲ್ಲ, ಯಾವುದೇ ಆಗ್ಬೋದು, ಅದು ನೌಕರಿಗೆ ಸಂಬಂಧಪಟ್ಟಂತ ಆದೇಶ ಆಗಿರ್ಬೋದು ಅಥವಾ ವ್ಯಕ್ತಿಗೆ ಸಂಬಂಧಪಟ್ಟದಾಗಿರ್ಬೋದು, ಸಂಸ್ಥೆಗೆ ಸಂಬಂಧಪಟ್ಟದಾಗಿರ್ಬೋದು, ಏನೋ ಒಂದು ಆದೇಶ ಕೊಟ್ಬಿಡ್ತಾರೆ. ಆದರೆ ನಾವ್ಯಾಕೆ ಪಾಲನೆ ಮಾಡಬೇಕು ಅಂಥೇಳಿ ಅದಕ್ಕೆ ಪ್ರತಿರೋಧ ವ್ಯಕ್ತಪಡಿಸೋತರು ನಡೀತದೆ. ಆವಾಗ ಮುಂದಿನ ಹಂತ ಸಾಮಾನ್ಯವಾಗಿ ಈ ಕಂಟೆಂಪ್ಟ್ ಆಫ್ ಕೋರ್ಟು ಅಂತೆಲ್ಲ ಹೇಳ್ತಾರೆ ಅಂತ ನಾವು ಹೇಳ್ತೀವಿ. ಏನು ಸರ್ ಇದರ ಒಂದು ಬಗ್ಗೆ ಹೇಳಿ
2: ಸರ್. ಒಂದು ನಾವು ಸಿವಿಲ್ ಆರ್ಡರ್ ಅಥವಾ ಡಿಕ್ರಿ ಅಂತ ನಾವೇನು ಹೇಳ್ತೇವೋ ಅದು ಮಾನ್ಯ ನ್ಯಾಯಾಲಯಗಳು ಅದನ್ನ ಹೊರಡಿಸಿದಾಗ ಅದನ್ನ ಪಾಲನೆ ಮಾಡಬೇಕಾಗಿರೋದು ಬಹಳ ಮುಖ್ಯ ಆಗಿರೋದು. ಆದ್ರೆ ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲ ಪಾರ್ಟಿಗಳಾಗಿರ್ಬೋದು ಅವರು ಅದನ್ನ ಪಾಲನೆ ಮಾಡದೇ ಇರ್ಬೋದು. ಸೊ ಅಂತ ಸಂದರ್ಭದಲ್ಲಿ ಈ ಆರ್ಡರ್ ಅನ್ನ ಯಾರು ತಗೊಂಡಿದ್ದಾರೆ ಅವರ ಸ್ಥಿತಿ ಏನು ಅನ್ನೋದು ಪ್ರಶ್ನೆ ಆಗುತ್ತೆ. ಸೊ ನೀವು ಆಲ್ರೆಡಿ ಹೇಳಿದಂಗೆ ಕಂಟೆಂಪ್ಟ್ ಆಫ್ ಕೋರ್ಟ್ಸ್ ಅಂತ ಏನಿದೆಯೋ ಅದೊಂದು ಕಾಯ್ದೆ ಇದೆ. ಸೊ 1921 ನಾವು ಕಾಯ್ದೆಯನ್ನು ಮಾಡ್ಕೊಂಡಿದ್ದೇವೆ. ಸೊ ಅದರ ಪ್ರಕಾರ ಯಾವುದಾದ್ರೂ ಒಂದು ನ್ಯಾಯಾಲಯದ ಅಥವಾ ಒಂದು ನ್ಯಾಯಾಧೀಶರ ಒಂದು ಆದೇಶ ಏನಿದೆಯೋ ಆ ಆದೇಶವನ್ನ ಅವರು ಆದೇಶದ ಪ್ರಕಾರ ಅವರು ಪಾಲನೆ ಮಾಡಲಿಲ್ಲ ಅಥವಾ ಆ ಆದೇಶದ ವಿರುದ್ಧ ನಡ್ಕೊಂಡಿದ್ದಾರೆ ಅಥವಾ ಆ ಆದೇಶಕ್ಕೆ ಯಾವುದೇ ರೀತಿ ಅಂತ ಒಂದು ಇದೇ ಕೊಟ್ಟಿಲ್ಲ, ಮನ್ನಣೆ ಕೊಟ್ಟಿಲ್ಲ ಅಂತ ಒಂದು ಸನ್ನಿವೇಶಗಳಿದಾವೆ ಅಂತ ಹೇಳಿದಾಗ ಉಚ್ಚ ನ್ಯಾಯಾಲಯದಲ್ಲಿ ನಾವು ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನ ನಾವು ಮೂವ್ ಮಾಡಲಿಕ್ಕೆ ನಮಗೆ ಅವಕಾಶ ಇದೆ. ಮತ್ತೆ ಕೆಲವೊಂದು ಸಲ ಎರಡು ಪ್ರೈವೇಟ್ ಪಾರ್ಟೀಸ್ಗಳ ಮಧ್ಯೆ ಒಂದು ಆರ್ಡರ್ ಆಗಿದೆ, ಆ ಆರ್ಡರ್ ಅನ್ನು ಅವ್ರು ಫಾಲೋ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ಕಾನೂನಿನ ಅಡಿಯಲ್ಲಿ ನಮಗೆ ಎಕ್ಸಿಕ್ಯೂಷನ್ ಪಿಟಿಷನ್ ಹಾಕೊಳ್ಳೋಕೆ ಕೂಡ ಅವಕಾಶ ಇದೆ. ಉದಾಹರಣೆಗೆ ಈಗ ನಾವು ಒಂದು ಸೋಫಾವನ್ನು ತಗೊಂಡಿದ್ದೇವೆ, ಆ ಸೋಫಾದ ಕಾಲು ಸರಿ ಇಲ್ಲ, ತಗೊಂಡಾದ್ರಿಂದ ಸರಿ ಇಲ್ಲ. ಈಗ ನಾನು ಒಂದು ಗ್ರಾಹಕರ ನ್ಯಾಯಾಲಯಕ್ಕೆ ಹೋದಾಗ ಗ್ರಾಹಕರ ನ್ಯಾಯಾಲಯ ಹೇಳುತ್ತೆ ಹೌದು ಇದು ಸರಿ ಇಲ್ಲ, ನಿಮಗೆ ಇಷ್ಟು ಪರಿಹಾರ ಹಣ ಸಿಕ್ಕಲೇಬೇಕು ಅಂತ ಹೇಳುತ್ತೆ. ಈಗ ಪರಿಹಾರ ಹಣವನ್ನು ನಿಮಗೆ ಸಿಕ್ಬೇಕು ಅಂದ್ರೆ ಗ್ರಾಹಕರ ನ್ಯಾಯಾಲಯ ಹೇಳದ್ಮೇಲೂ ಕೂಡ ಹಣ ನನಗೆ ಬರೋದಿಲ್ಲ. ಸೊ ಅಂತ ಸನ್ನಿವೇಶದಲ್ಲಿ ಆಗದೆ ನಂಗೆ ಹಣ ಬರೋದೇ ಇಲ್ವಾ ಅನ್ನೋ ಪ್ರಶ್ನೆಗೆ ಇಲ್ಲ, ನಾವು ಮತ್ತೆ ಗ್ರಾಹಕರ ನ್ಯಾಯಾಲಯಕ್ಕೆ ಹೋಗಿ ನಾವು ಒಂದು ಎಕ್ಸಿಕ್ಯೂಷನ್ ಪಿಟಿಷನ್ ಹಾಕೊಂಡಾಗ ಆಗಿರತಕ್ಕಂಥ ಒಂದು ಆರ್ಡರ್ ಅನ್ನ ಯಾವ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ, ಅದಕ್ಕೆ ಪೂರಕವಾಗಿ ಕೋರ್ಟಿಂದ ಒಂದು ಅವರಿಗೆ ನೋಟಿಸ್ ಜಾರಿ ಮಾಡೋದಾಗಿರ್ಬೋದು ಅಥವಾ ಅವ್ರಿಗೆ ಇರತಕ್ಕಂಥ ಏನು ಆಸ್ತಿ ಇದೆಯೋ ಆ ಆಸ್ತಿಯನ್ನು ಅಟ್ಯಾಚ್ ಮಾಡೋದಾಗಿರ್ಬೋದು, ಇವೆಲ್ಲವೂ ಕೂಡ ತಗೊಳ್ಳೋದು ಕೂಡ ಅವಕಾಶ ಕೋರ್ಟ್ ಅಲ್ಲಿ ಇದೆ. ಮತ್ತೆ ಕೆಲವೊಂದ್ಸಲ ಸಿವಿಲ್ ಇಂಪ್ರಿಸನ್ಮೆಂಟ್ ಅಂತ ಕೂಡ ನಾವು ಕರಿತೇವೆ. ಅಂದ್ರೆ ಈಗ ಕ್ರಿಮಿನಲ್ ಮೊಕದ್ದಮೆಗಳಲ್ಲಿ ನೀವು ಏನೋ ಒಂದು ಕೃತ್ಯವನ್ನು ಎಸಗಿದ್ದೀರಾ ಅಥವಾ ನಿಮ್ಮ ಮೇಲೆ ಒಂದು ಆರೋಪ ಇದೆ, ಆ ಕಾರಣಕ್ಕೆ ನಿಮ್ಮನ್ನ ಜೈಲಲ್ಲಿ ಹಾಕ್ತಾರೆ. ಆದ್ರೆ ಒಂದು ವೇಳೆ ನೀವು ಸಿವಿಲ್ ಲಾ ಅಲ್ಲಿ ಮನಿಸಿದಾಗ ಅಲ್ಲೂ ಕೂಡ ಸಿವಿಲ್ ಇಂಪ್ರಿಸನ್ಮೆಂಟ್ ಅನ್ನೋ ಕಾನ್ಸೆಪ್ಟ್ ಇದೆ. ಸೊ ಒಂದು ವೇಳೆ ಉದಾಹರಣೆಗೆ ನೀವು ಯಾರು ಇನ್ನೊಬ್ಬರಿಗೆ ಹಣವನ್ನು ಕೊಡಬೇಕಾಗುತ್ತೆ, ಬಟ್ ನೀವು ಹಣವನ್ನು ಕೊಡೋದಕ್ಕೆ ರೆಡಿ ಇಲ್ಲ ಅಥವಾ ನನ್ನ ಹತ್ರ ಹಣನೇ ಇಲ್ಲ ಅಂತ ನೀವು ಹೇಳ್ತೀರಾ, ಅಂತ ಸಮಯದಲ್ಲಿ ಕೋರ್ಟ್ಗಳು ನ್ಯಾಯಾಲಯಗಳು ಅವರನ್ನ ಸಿವಿಲ್ ಇಂಪ್ರಿಸನ್ಮೆಂಟ್ ಕೂಡ ನಿಮ್ಮನ್ನ ಒಳಗಡೆ ಹಾಕೋದಕ್ಕೆ ಕೂಡ ಅವಕಾಶ.
1: ಅದೇ ಈ ಚೆಕ್ ಬೌನ್ಸ್ ಕೇಸ್ಗಳಲ್ಲಿ ಜೈಲಿಗೂ ಕೂಡ ಹೋಗಬೇಕಾಗತ್ತೆ ಅಂತ ಹೇಳಿ

0: ಒಂದು ಭಯ ಇದೆಯಲ್ಲ.
1: ಮತ್ತೆ ಈ ಫ್ಯಾಮಿಲಿ ಕೇಸಸ್ ಅಲ್ಲಿ ಕೂಡ ಮೇಂಟೆನೆನ್ಸ್ ಕೊಡದೆ ಇರುವಂತಹ ಸನ್ನಿವೇಶಗಳಾಗಿರ್ಬೋದು ಅಂತವ್ದು ಕೂಡ ನಾವು ಗಮನಿಸಲಿಕ್ಕೆ ಕಾಣಿಸುತ್ತೆ.
0: ಪೊಲೀಸರ ನೆರವಿನಿಂದ ಮುಂದಿನ ಕ್ರಮ ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ ಎಲ್ಲರೂ ಕೂಡ ಆದೇಶವನ್ನ ಪಾಲಿಸಲೇಬೇಕು, ಇಲ್ಲಾಂದ್ರೆ ಜೈಲಿಗಟ್ಟಬೇಕಾಗತ್ತೆ ಅಥವಾ ಇನ್ನಿತರ ಹೆಚ್ಚಿನ ಒಂದು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ, ಎದುರಿಸಬೇಕಾಗತ್ತೆ. ಅದು ಆಗಬಾರದು ಅಂತಂದ್ರೆ ಕಾನೂನು ಎಲ್ರಿಗೂ ಕೂಡ ಒಂದೇ, ಮತ್ತು ಇಲ್ಲಿ ದೊಡ್ಡವರು ಸಣ್ಣವರು ಶ್ರೀಮಂತರು ಬಡವರು ಅಂತ ಏನೂ ಇರಲ್ಲ, ಕಾನೂನು ಎಲ್ರಿಗೂ ಒಂದೇ ರೀತಿ ಇರೋದ್ರಿಂದ ದೇಶದಾದ್ಯಂತ ಏನಿದೆ ಆ ಕಾನೂನು ಒಂದೇ ಇರುತ್ತೆ. ಹಾಗಾಗಿ ನನಗೆ ನೀವು ಬಿಡಿ ಅಥವಾ ನಾನು ದೊಡ್ಡ ವ್ಯಕ್ತಿ ಇದ್ದೀನಿ ಅಂತ ಹೇಳಿ ಹೇಳಕ್ಕೆ ಬರಲ್ಲ. ಹೀಗೆ ಒಂದು ಸಿವಿಲ್ ಮೊಕದ್ದಮೆನಲ್ಲಿ ಯಾವುದೋ ಒಂದು ವ್ಯಾಜ್ಯ ಇರ್ಬೋದು, ಅದನ್ನು ಇತ್ಯರ್ಥಗೊಳಿಸಬೇಕಂತಂದಾಗ ಯಾವ ರೀತಿ ಆದೇಶ ಇರುತ್ತೆ ಆ ಆದೇಶವನ್ನು ಪಾಲನೆ ಮಾಡಲೇಬೇಕು. ಕಾನೂನಿನಡಿಯಲ್ಲಿ ಈ ಎಲ್ಲ ಕ್ರಮದ ಬಗ್ಗೆ ತಿಳಿಸಿದಿರಿ, ಮತ್ತೆ ಇಲ್ಲ ಅಂತಂದ್ರೆ ಅವರು ಮುಂದೆ ಕಠಿಣ ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ, ದಂಡ ಆಗಿರ್ಬೋದು ಜೈಲ್ ಆಗಿರ್ಬೋದು. ನಮ್ಮ ಕೇಳುಗರ ಪರವಾಗಿ ನಿಮಗೆ ತುಂಬಾ ಧನ್ಯವಾದಗಳು. ರಾಬಿನ್ ಕೃಷ್ಣಪುರ ಅವರೇ ನಮಸ್ಕಾರ.
1: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ಮ್ಯೂಸಿಕ್ ಅಲ್ಲಿ ಯಾರ್ ಸದೋ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸಮಯ ಸರಿಯಾಗಿ 3:09 ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು. ಪ್ರಶ್ನೆ ಕೇಳುವಂತ ಹೊತ್ತು ಸಮಯ ಆಗಿದೆ. ಪ್ರಶ್ನೆ ಏನು ಖಂಡಿತ ನಾನು ಹೇಳ್ತೀನಿ, ಉತ್ತರಕ್ಕೆ ನೀವು ತಯಾರಿದ್ದೀರಾ ಅಂತ ಅನ್ಕೊಳ್ತೀನಿ. ಮೊದಲನೇ ಪ್ರಶ್ನೆ ಕೇಳೋಕ್ಕೂ ಮೊದಲು ನೀವು ನಮಗೆ ಉತ್ತರಗಳನ್ನು ಸಂದೇಶದ ಮೂಲಕ ತಲುಪಿಸಬೇಕಾಗಿರೋದು 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ನಿಮ್ಮ ಉತ್ತರದಲ್ಲಿ ನಿಮ್ಮ ಹೆಸರು ಜೊತೆಗೆ ನಿಮ್ಮ ಉತ್ತರ ಇದೆರಡು ಮಾತ್ರ ಇದ್ರೆ ಸಾಕು. ನಿಮ್ಮ ಹೆಸರನ್ನ ತಪ್ಪದೆ ಮರೀದೆ ಕಳಿಸಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆನ ಕೇಳ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ, ಯುವಜನತೆಗಾಗಿ ಯೂತ್ ಒಲಿಂಪಿಕ್ ಗೇಮ್ಸ್ ಆಟಗಳನ್ನ ಯಾವ ವಯಸ್ಸಿನವರಿಗೆ ಆಯೋಜಿಸಲಾಗತ್ತೆ ಅಂತ ಪ್ರಶ್ನೆ ಇನ್ನೊಂದ್ಸಲ ಕೇಳ್ತಾ ಇದ್ದೀನಿ. ಯುವಜನತೆಗೋಸ್ಕರ ಯೂತ್ ಒಲಿಂಪಿಕ್ ಗೇಮ್ಸ್ ಈ ಆಟಗಳನ್ನ ಆಯೋಜಿಸಲಾಗುತ್ತೆ, ಯಾವ ವಯಸ್ಸಿನವರಿಗೆ ಈ ಯೂತ್ ಒಲಿಂಪಿಕ್ ಗೇಮ್ಸ್ ನ ಆಯೋಜಿಸಲಾಗತ್ತೆ ಅನ್ನೋದು ಪ್ರಶ್ನೆ. ಪ್ರಶ್ನೆಗೆ ಉತ್ತರ ನೀವು ನಮಗೆ ತಲುಪಿಸಬೇಕಾಗಿರೋದು 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಕಣ್ಣು ಕಣ್ಣು ಕಲಿತು ಇದೀಗ ಪ್ರಶ್ನೆ ಕೇಳಿಸ್ಕೊಂಡ ಕಿವಿಗಳು, ಸಾಕಷ್ಟು ಕಿವಿಗಳಿಂದ ನಮಗೆ ಅವರ ಕೈ ಮೂಲಕ ಪ್ರಶ್ನೆಗೆ ಉತ್ತರ ತಲುಪಿದೆ. ಮೊದಲನೇದು ಸರಿಯಾಗಿ ಉತ್ತರನ ಕೊಟ್ಟವರು ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಬಾಬಾ ಕಲ್ಯಾಣ್ ಬೆಂಗಳೂರು, ನೇತ್ರಾ ಕೆಂಗೇರಿ ಮತ್ತು ಅರ್ಜುನ್ ಭಟ್ ಶೃಂಗೇರಿಯಿಂದ, ಸುಬ್ರಹ್ಮಣ್ಯ ಜಯಂತ್ ಪ್ರಸನ್ನ ದಾವಣಗೆರೆ,

ಗಜಾನನ ಭಟ್ ಬೋಳನ ಮಕ್ಕಿಯಿಂದ ದೇವಿ ಸಿಂಗ್ ಸರೋಜ ಸಿಂಗ್ ಮತ್ತೆ ಶಿವಕುಮಾರ್ ಅವರು ಸ್ವಲ್ಪ ಏರುಪೇರಾಗಿದೆ. ಹೊನ್ನೂರಲ್ಲಿ ಹನುಮಂತಪುರ ಜಗಳೂರಿಂದ ಜೊತೆಗೆ ಒಂದಷ್ಟು ಜನ ತುಂಬ ಕನ್ಫ್ಯೂಷನ್ ಸ್ಟೇಟಸ್ಸಲ್ಲಿ ಇದ್ದಾರೆ. ಉಯ್ಯಾಲೆ ಆಡ್ತಾ ಇದೆ ಅವರ ಮನಸ್ಸು, ಉತ್ತರ ಸರಿಯಾಗಿ ಯಾವುದು ಅಂತ ಎರಡು ಮೂರು ಉತ್ತರಗಳನ್ನು ಕಳಿಸಿದ್ದಾರೆ. ರೂಪ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ದೀಪ್ತಿ ಆರ್ ಆರ್ ನಗರದಿಂದ, ಕಲೇಶ್ವರ ಕುಮಾರ್ ಶ್ರೀನಗರ ತುಮಕೂರು, ಮತ್ತೆ ಯಾವ ವಯಸ್ಸಿನಿಂದ ಯಾವ ವಯಸ್ಸಿನ ಯುವಜನತೆಗೆ ಅಂತ ಕೇಳಿದ್ದೆ ನಾನು. ಸೊ ಎರಡು, ಯಾವ ವಯಸ್ಸಿನಿಂದ ಯಾವ ವಯಸ್ಸಿನವರಿಗೆ ಎರಡನ್ನೂ ನೀವು ಕಳಿಸ್ಬೇಕು. ಬೆಳಗಾವಿಯಿಂದ ಮಂಜುನಾಥ್ ಇಂದ್ರಗಿ ಮತ್ತೆ ಒಂದೇ ಉತ್ತರನ ಕಳಿಸ್ದವ್ರಿಗೆ, ಅಂದರೆ ಎಲ್ಲಿಂದ ಅಂತ ಹೇಳಿದವರಿಗೆ ಅವರನ್ನ ಸರಿಯಾದ ಉತ್ತರ ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಇಲ್ಲ. ಸುಮಿತ್ರ ಸಂಡೂರು ಎರಡೆರಡು ಮೂರು ಮೂರು ಉತ್ತರಗಳನ್ನು ಕಳಿಸಿದ್ದಾರೆ. ವರಲಕ್ಷ್ಮಿ ಪೀಣ್ಯದಿಂದ, ಮತ್ತೆ ಗೀತಾ ಜೋಶಿ ಕಲಬುರಗಿಯಿಂದ, ಜಹ್ನವಿ ಅವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ದೀಪ್ತಿ ಸಂತೋಷ್, ಭೋಪ ವೆಂಕಟೇಶ್, ಮಿಥುನ್ ಮತ್ತೆ ಅವರ ಜೊತೆಗೆ ಕರೆಕ್ಟ್ ಹರಿಹರ ವಿಜ್ಞಾನ ನಗರದಿಂದ, ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶನ ಕಳಿಸಿದ್ದಾರೆ. ವನಿತಾ ಸುರೇಶ್ ಜೊತೆಗೆ ನಂಬರ್ ಎಂಡಿಂಗ್ ವಿತ್ 1548, ದಯವಿಟ್ಟು ನಿಮ್ಮ ಹೆಸರಿನ ಜೊತೆಯಲ್ಲಿ ನಿಮ್ಮ ಸಂದೇಶ ತಲುಪಲಿ. ಅನಿಲ ಬಿಷ್ಟಣ್ಣ ಮತ್ತೆ ಸುಜಾತ ಗಂಗಾಧರ ಸ್ವಾಮಿ, ಉದಯ ಕರ್ಕೇರ ಉಡುಪಿ, ಸೋಮಶೇಖರ್ ಹಂಪಸಾಗರದಿಂದ, ನಾಗೇಂದ್ರಪ್ಪ ಉಡೇವು, ಪದ್ಮಶ್ರೀಯವರ ಕುಟುಂಬ, ನವೀನ್ ಕುಮಾರ್ ಅವರು ಕೂಡ ಸರಿಯಾದ ಉತ್ತರನ ಕಳಿಸಿದರೆ ಸರಿಯಾದ ಉತ್ತರ ತಲುಪಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ಸಮಯ 3:17 ನೀವು ಕೇಳ್ತಾ ಇರೋದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಾನು ಕೇಳಿದ ಪ್ರಶ್ನೆ, ಯುವಜನತೆಗಾಗಿ ಯೂತ್ ಒಲಿಂಪಿಕ್ ಗೇಮ್ಸ್ ಆಟಗಳನ್ನ ಯಾವ ವಯಸ್ಸಿನವರಿಗೆ ಆಯೋಜಿಸಲಾಗುತ್ತೆ ಅಂತ. ಸರಿಯಾದ ಉತ್ತರ ಆಗಿತ್ತು 15-18 ವರ್ಷದ ವಯಸ್ಸಿನ ಯುವಜನತೆಗೆ ಈ ಗೇಮ್ಸ್ನ ಆಯೋಜಿಸಲಾಗುತ್ತೆ. ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅವರೇ ಈ ಆಟಗಳನ್ನು ಆಯೋಜಿಸ್ತಾರೆ. ಸಮಯ 3:17 ನೀವು ಕೇಳ್ತಾ ಇರೋದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಇನ್ನು ಮುಂದಿನ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ. ಪ್ರಶ್ನೆ ಕೇಳೋಕೆ ಮೊದಲು ಇಲ್ಲಿ ಒಂದು ಚೂರು ಒಂದು ಆಡಿಯೋ ಬಿಟ್ನ ನಾನು ಕೇಳಿಸ್ತಾ ಇದ್ದೀನಿ.

ಇದನ್ನ ಬರೆದವರು ಯಾರು ಅನ್ನೋದು ಪ್ರಶ್ನೆ, ಇದರ ಕರ್ತೃ ಇದನ್ನ ಬರೆದವರು ಯಾರು ಅನ್ನೋದು ಪ್ರಶ್ನೆ. ಪ್ರಶ್ನೆಗೆ ಉತ್ತರ ತಲುಪಿಸಬೇಕಾಗಿರೋದು 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ನಿಮ್ಮ ಉತ್ತರಗಳು ಬೇಗ ಬೇಗ ತಲುಪಲಿ. ಕೇಳ್ತಾ ಇರಿ, ಇದು ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

ನಾನು ಕೇಳಿದ್ದ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟವರು ಮೊದಲು ಜಗನ್ನಂಬಿಕಾ ಹಂಸವೇಣಿಯವರು, ಮತ್ತೆ ಸುಧಾನಾರಾಯಣ್ ಕೆ ಹಳ್ಳಿ ಬೆಂಗಳೂರಿಂದ, ಪ್ರಸನ್ನಕುಮಾರ್ ದಾವಣಗೆರೆಯಿಂದ, ಚೇತನ್ ವಿಕಾಸ್ ಮತ್ತೆ ದೀಕ್ಷಾ ಅವರ ಉತ್ತರ ಕೂಡ ಸರಿಯಾಗಿದೆ, ಜೊತೆಗೆ ವರಲಕ್ಷ್ಮಿ ಪೀಣ್ಯದಿಂದ, ಗೀತಾ ಜೋಶಿ ಕಲಬುರಗಿಯಿಂದ, ಅರ್ಪಿತಾ ಬೆಂಗಳೂರಿಂದ ಸರಿಯಾದ ಉತ್ತರವನ್ನು ಕೊಡಿದರೆ, ಬೀನಾ ವಸಂತ್ ವಸಂತಪುರದಿಂದ, ಜೊತೆಗೆ ನವೋದಯ ನಗರದಿಂದ ಪ್ರವೀಣ್ ಹೊಸಕೋಟೆ ಅವರು ಸಂದೇಶನ ಕಳಿಸಿ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಜಯಲಕ್ಷ್ಮಿ ಕೊಡಿಪಾಳ್ಯ, ಪದ್ಮಶ್ರೀಯವರ ಕುಟುಂಬದವರು, ಬೊಪ್ಪ ವೆಂಕಟೇಶ್, ಬಿಂದು ಪ್ರಕಾಶ್, ದೀಪ್ತಿ ಆರ್ ಆರ್ ನಗರ, ರವಿ ಕೆ ಅಂಬೇಡ್ಕರ್ ಚಿತ್ರದುರ್ಗದಿಂದ, ಮತ್ತೆ ಮಂಗಳ ಮೈಸೂರಿಂದ, ಉದಯ ಕರ್ಕೇರ ಉಡುಪಿಯಿಂದ ಸರಿಯಾದ ಉತ್ತರ ಕೊಟ್ಟವರು, ವೇದಾ ಶಿವಕುಮಾರ್, ನಾಗೇಂದ್ರ ಪ್ರಸಾದ್ ಅವರು ಸರಿಯಾದ ಉತ್ತರನ ಕೊಟ್ಟಿದ್ದಾರೆ, ಆಶಾ ಶ್ರೀನಿವಾಸ್ ಬಿನಿಪೇಟೆಯಿಂದ, ಜಗದೀಶ್ ಹಿರೇಮಠ್ ಬೆಳಗಾವಿಯಿಂದ, ಕುಶಾಲ್ ನಗರದಿಂದ ಜಾನ್ವಿ, ಮತ್ತೆ ರೂಪ ಪಾಂಡುರಂಗರಾವ್, ಶ್ವೇತಾ ಎಸ್ರಾವ್ ಸುಳಿಯಾದಿಂದ, ಸುಮನ್ ಕೋರಿ ಹಂಪಸಾಗರದಿಂದ, ಅನಿಲ್ ಬಿಷ್ಟನ್ನ, ಮತ್ತೆ ಚಾಮರಾಜಪೇಟೆಯಿಂದ ಸರೋಜಾ ಸಿಂಗ್, ನೇತ್ರಾ ಕೆಂಗೇರಿ, ಬಾಬಾ ಕಲ್ಯಾಣ್, ಆಶಾ ಶೆಣೈ, ದಿಲೀಪ್ ಕಲ್ಯಾಣ್ಕರ್, ಹರಿಹರನ್, ಮತ್ತೆ ನಮ್ಮ ರನ್ನಿಂಗ್ ವಿತ್ 777-19, ಜೊತೆಗೆ ಕಲೇಶ್ವರ್ ಕುಮಾರ್ ರವರು ಕೂಡ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಮಂಡಿಕಲ್ ಕೃಪಾ ಅವರ ಉತ್ತರ ಕೂಡ ಸರಿಯಾಗಿದೆ. ಹೆಚ್ ಎಲ್ ಬಸವರಾಜ್ ಗುರುರಾಜ್ ಸೋಮಿಯಾಜಿಯವರ ಉತ್ತರ ಕೂಡ ಸರಿಯಾಗಿದೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ಸಮಯ 3:24 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಾನು ಕೇಳಿದ್ದ ಪ್ರಶ್ನೆ

ಈ ಹಾಡು ಕೇಳಿದ್ರಲ್ಲ, ಈ ಆಡಿಯೋ ಬಿಟ್ಟನ್ನು ಕೇಳಿದ್ರಲ್ಲ, ಈ ಆಡಿಯೋ ಬಿಟ್ಟನ್ನು ಬರೆದವರು ಇದರ ಕರ್ತೃ ಯಾರು ಅಂತ ಸರಿಯಾದ ಉತ್ತರ ಆಗಿತ್ತು. ಕುವೆಂಪು, ಕುವೆಂಪು ಅವರು ಈ ಹಾಡನ್ನು ಬರೆದಿದ್ರು. ಸೊ ಉತ್ತರ ಸರಿಯಾಗಿ ಕೊಟ್ಟವರೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ಸಮಯ ಸರಿಯಾಗಿ 3:25, ನೀವು ಕೇಳ್ತಾ ಇರೋದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.

3.3 ಇನ್ನು ಮುಂದಿನ ಪ್ರಶ್ನೆಗೆ ಹೋಗುವಂತಹ ಸಮಯ. ತೈಪೋಸಂ ಇದು ಯಾವ ರಾಜ್ಯದ ಹಬ್ಬ? ತೈಪೋಸಂ ಇದು ಯಾವ ರಾಜ್ಯದ ಹಬ್ಬ ಅನ್ನೋದು ಪ್ರಶ್ನೆ. ಪ್ರಶ್ನೆಗೆ ಉತ್ತರನ ನೀವು ತಲುಪಿಸಬೇಕಾಗಿರೋದು 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಬೇಗ ಬೇಗ ನಿಮ್ಮ ಉತ್ತರಗಳನ್ನು ತಲುಪಿಸಿ.

ಜೋಗಯ್ಯನೇನೋ ಕರೆದಾಯ್ತು. ಈಗ ಪ್ರಶ್ನೆಗೆ ಉತ್ತರ ಕೊಟ್ಟವರು ಕೂಡ ಸಾಕಷ್ಟು ಜನ ಇದ್ದಾರೆ. ನಾನು ಕೇಳಿದ್ದ ಪ್ರಶ್ನೆ ಏನು ಅಂತ ಅಂದ್ರೆ, ತಾಯ್ಪೋಸ್ ಇದು ಯಾವ ರಾಜ್ಯದ ಹಬ್ಬ ಅಂತ ಪ್ರಶ್ನೆ ಕೇಳಿದ್ದೆ. ಯಪ್ಪಾ ಯಪ್ಪಾ, ಸಾಕಷ್ಟು ಜನರ ಉತ್ತರ ಸರಿಯಾಗಿ ಕೊಟ್ಟಿದ್ದೀರಿ. ಒಂದಷ್ಟು ಜನ ಕನ್ಫ್ಯೂಷನ್ ಕೂಡ ಮಾಡ್ಕೊಂಡಿರಿ, ಇಲ್ಲ ಅಂತ ಅಲ್ಲ, ಸೊ ಕನ್ಫ್ಯೂಷನ್ ಅಂತ ಹೇಳ್ಬೋದು ಅಥವಾ ಅದು ಮಾಹಿತಿ ಇಲ್ಲದೆ ಇರೋದು ಅಂತ ಹೇಳ್ಬೋದು, ಗೊತ್ತಿಲ್ಲ. ಮೊದಲು ಸರಿಯಾದ ಉತ್ತರನ ಕೊಟ್ಟವರು ಬಾಬಾ ಕಲ್ಯಾಣ್, ಅಭಿನಂದನೆಗಳು. ದಿಲೀಪ್ ಕಲ್ಯಾಣ್ಕರ್ ಮತ್ತೆ ಜಯಂತ್ ಸುಬ್ರಹ್ಮಣ್ಯ, ನೇತ್ರಾ ಕೆಂಗೇರಿ, ಪದ್ಮಶ್ರೀ, ಜಯಶ್ರೀ ಸುನೀಲ್, ಶ್ರೀಲಕ್ಷ್ಮಿ ಗುರುರಾಜ್, ಆಶಾ ಶ್ರೀನಿವಾಸ್, ರಘುನಾರಾಯಣ್ ಜಾಫರ್ ಮತ್ತೆ ಮಂಜುನಾಥ್ ಲಗ್ಗೆರೆ, ಜೊತೆಗೆ ಆಶ್ರಯ ಕಾಲೋನಿಯಿಂದ ಜಯಲಕ್ಷ್ಮಿ ಅವರ ಉತ್ತರ ಕೂಡ ಸರಿಯಾಗಿದೆ. ಸುಭಾನ್ ಕುರಿ ಹಂಪಸಾಗರದಿಂದ, ಮಲೇಷ್ಯಾದಿಂದ ಸಂದೇಶನ ಕಳಿಸಿದ್ದಾರೆ ಶ್ರೀನಿವಾಸ್ ಅವರು, ಧನ್ಯವಾದಗಳು. ಜೊತೆಗೆ ಭಾಗ್ಯರಮಣ್ಣ ಅವರ ಉತ್ತರ ಕೂಡ ಸರಿಯಾಗಿದೆ. ದೇವಿ ಸಿಂಗ್, ಸರೋಜಾ ಸಿಂಗ್, ಪ್ರಸನ್ನಕುಮಾರ್ ದಾವಣಗೆರೆ, ವರಲಕ್ಷ್ಮಿ, ಎಂ ಜಯಲಕ್ಷ್ಮಿ, ಸದಾಶಿವ ಹುಲ್ಗೂರ್ ಮತ್ತೆ ಹರಿಹರನ್, ಜಗಳೂರಿಂದ ವಾಸಿಂ, ಗಾಯತ್ರಿ, ಧಾರವಾಡದಿಂದ ವಾಣಿಶ್ರೀ ಸರಿಯಾದ ಉತ್ತರನ ಕೊಟ್ಟವರು, ಕಲೇಶ್ವರ್ ಕುಮಾರ್, ಅನಿಲ ಬಿಷ್ಟಣ್ಣ ಮತ್ತೆ ಇದು ಬೆಳಗಾವಿಯಿಂದ ಮಂಜುನಾಥ್ ಅವರ ಉತ್ತರ ಕೂಡ ಸರಿಯಾಗಿದೆ. ಮಣ್ಣಿಕಲ್ ಕೃಪಾ, ಇನ್ನೂ ಟೈಪಿಸ್ತಾ ಇರೋರ ಸಂಖ್ಯೆನೂ ಕೂಡ ಸಾಕಷ್ಟು ಇದೆ. ಬೀನಾ ವಸಂತ್, ರವಿ ಕೆ ಮತ್ತೆ ಗುರುರಾಜ್ ಅವರ ಕುಟುಂಬ, ಗೋಪಾಲಕೃಷ್ಣ, ಬಿಂದು ಪ್ರಕಾಶ್, ರೂಪಾ ಪಾಂಡುರಂಗರಾವ್, ಉದಯ ಕರ್ಕೇರ, ವನಿತಾ ಸುರೇಶ್, ಶ್ವೇತಾ ಎಸ್ರಾವ್, ಬೋಪಾ ವೆಂಕಟೇಶ್, ಶಿವರಾಜ್ ಅವರ ಉತ್ತರ ಸರಿಯಾಗಿದೆ. ದಿನೇಶ್ ಗುಡದೂರ್ ಮತ್ತೆ ಅರ್ಪಿತಾ, ಜೊತೆಗೆ ರಾಕೇಶ್ ಮುತ್ತಿನ್ ಅವರ ಉತ್ತರ ಕೂಡ ಸರಿಯಾಗಿದೆ. ನಾಗೇಂದ್ರಪ್ಪ ಉಡೇವು, ಹೀಗೆ ಲಿಸ್ಟ್ ಹೋಗ್ತಾನೆ ಇದೆ. ಜಗದೀಶ್ ಹಿರೇಮಠ್, ಆನಂದ್ ಅದೋನಿ ಅವರ ಉತ್ತರ ಸರಿಯಾಗಿದೆ. ಅಗಚಹಳ್ಳಿ ನಾಗಮಂಗಲ ಅನಂತಕುಮಾರ್, ಜೊತೆಗೆ ತಮಿಳುನಾಡು ಸರಿಯಾದ ಉತ್ತರ ಆಗಿತ್ತು. ಉತ್ತರ ಕೊಟ್ಟ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ತಾಯ್ಪೋಸ್ ಇದು ತಮಿಳುನಾಡಿನಲ್ಲಿ ಆಚರಿಸುವಂತಹ ಹಬ್ಬ ಆಗಿದೆ. ಸರಿಯಾದ ಉತ್ತರ ಕೊಟ್ಟ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಈ ಹಬ್ಬ ಸಾಮಾನ್ಯವಾಗಿ ಜನವರಿ ಮತ್ತು ಫೆಬ್ರವರಿ ಮಧ್ಯದಲ್ಲಿ ಬರುವಂತಹ ಹುಣ್ಣಿಮೆಯ ದಿನ ಇದನ್ನು ಆಚರಣೆ ಮಾಡ್ತೀವಿ. ಇದನ್ನು ಈ ಹುಣ್ಣಿಮೆಯ ದಿನವನ್ನು ಥೈ ಅಂತ ಹೇಳ್ತಾರೆ, ತಮಿಳಿನಲ್ಲಿ ಥೈ ಅಂತ ಹೇಳ್ತಾರೆ. ಜನವರಿ ಮತ್ತು ಫೆಬ್ರವರಿ ತಿಂಗಳ ಮಧ್ಯದಲ್ಲಿ ಬರುವಂಥ ಹುಣ್ಣಿಮೆಯನ್ನು ಥೈ ಅಂತ ಹೇಳ್ತಾರೆ. ಈ ದಿನದಂದು ಈ ಹಬ್ಬವನ್ನು ಆಚರಣೆ ಮಾಡಲಾಗತ್ತೆ. ಇದು ಶಿವ ಮತ್ತು ಪಾರ್ವತಿಯ ಮಗ ಈ ಮುರುಗನ್ ದೇವರು ಯಾರಿರ್ತಾರಲ್ಲ, ಅಂದರೆ ನಾವು ಕರ್ನಾಟಕದಲ್ಲಿ ಸುಬ್ರಹ್ಮಣ್ಯ ಅಂತ ಯಾರನ್ನ ಪೂಜಿಸ್ತೀವೋ ಅವರನ್ನೇ ಮುರುಗನ್ ಅಂತ ತಮಿಳುನಾಡಲ್ಲಿ ಪೂಜಿಸ್ತಾರೆ. ಅವರಿಗೆ ಅರ್ಪಿತವಾದ ಒಂದು ಹಬ್ಬ. ಮುರುಗನ್ ದೇವರಿಗೆ ಪಾರ್ವತಿ ದೇವಿ ವೇಲನ್ನು ಕೊಡುವಂತಹ ದಿನ ಇದು ಅಂತ ಹೇಳ್ತಾರೆ. ಸೊ ಸರಿಯಾದ ಉತ್ತರ ಕೊಟ್ಟ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ, ಸಮಯ 3:33 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಇನ್ನು ಒಂದು ವಿಶಿಷ್ಟವಾದ ಪ್ರಶ್ನೆ ಇದೊಂದು, ಗೊತ್ತಿಲ್ಲ ಎಷ್ಟು ಜನಕ್ಕೆ ಗೊತ್ತಿರುತ್ತೋ ಇಲ್ವೋ, ಆದರೂ ಹುಡುಕಿದ್ರೆ ಮೇ ಬಿ ಉತ್ತರ ಸಿಗಬಹುದು ಅನ್ಸುತ್ತೆ. ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಶ್ರೀಲಂಕಾ ದೇಶದ ಕ್ಯಾಂಡಿ ನಗರದಲ್ಲಿ ಹಲ್ಲಿಗಾಗಿ ಒಂದು ದೇವಾಲಯ ನಿರ್ಮಾಣ ಆಗಿದೆ. ನಮ್ಮ ದಂತ ಪಂಕ್ತಿ ಅಂತ ಏನು ಹೇಳ್ತೀವಲ್ಲ, ಹಲ್ಲು, ಹಲ್ಲಿಗಾಗಿ ಒಂದು ದೇವಾಲಯ ನಿರ್ಮಾಣ ಆಗಿದೆ. ಅದು ಯಾರ ಹಲ್ಲು ಅನ್ನೋದು ಪ್ರಶ್ನೆ. ಹಲ್ಲಿಗಾಗಿ ನಿರ್ಮಾಣವಾದ ದೇವಾಲಯ ಶ್ರೀಲಂಕಾದ ಕ್ಯಾಂಡಿ ನಗರದಲ್ಲಿ ಇದೆ. ಬೇಗ ಬೇಗ ಉತ್ತರವನ್ನ ಹುಡುಕಿ, ನಿಮ್ಮ ಉತ್ತರಕ್ಕಾಗಿ ನಾನು ಕಾಯ್ತಾ ಇರ್ತೀನಿ. ಕೇಳ್ತಾ ಇರಿ, ಇದು ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

ಸಮಯ 3:40 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸರಿಯಾದ ಉತ್ತರ ಜೊತೆಗೆ ತಪ್ಪಾದ ಉತ್ತರ ಸಾಕಷ್ಟು ಜನದ್ದು ಇಲ್ಲಿದೆ. ತಪ್ಪಾದ್ರೆ ತಿಳ್ಕೊಳ್ಳೋಣ, ಸರಿಯಾದ್ರೆ ಖುಷಿ ಪಡೋಣ. ಅನ್ಯಾರ್ ಪ್ರಸಾದ್, ರಾಜಾಜಿನಗರ, ಬಾಬಾ ಕಲ್ಯಾಣ್ ಮತ್ತೆ ಸುಧಾ ಅವರು ಸರಿಯಾದ ಉತ್ತರ ಕಳಿಸಿದರೆ. ಸುಧಾ ನಾರಾಯಣ್, ನಾಗರಾಜ್ ಅವರು ಕೂಡ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ರಘುನಾರಾಯಣ್ ಜೊತೆಗೆ ಸುಧಾ ಬೂದಿಹಾಳ್, ಭಾಗ್ಯರಾಮಣ್ಣ, ಬುದ್ಧಿ ವಿಜಯಪುರದಿಂದ, ಅನ್ವಿತಾ ಅವರು

ಇದೆ. ರವಿ ಚಿತ್ರದುರ್ಗದಿಂದ, ವಾಣಿಶ್ರೀ ಧಾರವಾಡದಿಂದ, ಸ್ವಲ್ಪ ಕನ್ಫ್ಯೂಷನ್ ಮಾಡಿಕೊಂಡವರು ಇದ್ದಾರೆ. ಭೀಮಪ್ಪ ದಾವಣಗೆರೆ, ಮಂಜುನಾಥ್ ಲಗ್ಗೆರೆ, ನೇತ್ರ ಕೆಂಗೇರಿ ಜೊತೆಗೆ ಜಗದೀಶ್ ಹಿರೇಮಠ್, ಗಬ್ಬೂರು ಶಿವರಾಜ್ ಅವರು ಸರಿಯಾದ ಉತ್ತರನ ಕೊಟ್ಟಿದ್ರೆ. ಧಾರವಾಡದಿಂದ ಗಾಯತ್ರಿ, ಪದ್ಮಶ್ರೀ ಮತ್ತು ದೊಡ್ಡ ಮೆಸೇಜಸ್ ನ ಕಳಿಸಿದ್ರೆ ಖಂಡಿತವಾಗ್ಲೂ ಓದಕ್ಕೆ ಸಮಯ ಇಲ್ಲ. ಇಲ್ಲಿ ಮಂಡಿಕಲ್ ಕೃಪಾ, ಶ್ರೀನಗರ, ತುಮಕೂರು, ಕಲೇಶ್ವರ್ ಕುಮಾರ್, ಅರ್ಪಿತಾ ಉತ್ತರ ಸರಿಯಾಗಿದೆ, ವಾಣಿ ರುದ್ರೇಶ್ ಅವರ ಉತ್ತರ ಸರಿಯಾಗಿದೆ, ಬೋಪ ವೆಂಕಟೇಶ್ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ, ಆಶಾ ಶ್ರೀನಿವಾಸ್ ಬಿನಿಪೇಟೆಯಿಂದ, ಅನಿಲ್ ಅವರ ಉತ್ತರ ಸರಿಯಾಗಿದೆ. ಇನ್ನು ಸಾಕಷ್ಟು ಜನರ ಲಿಸ್ಟ್ ಇದೆ, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಮಹಾದೇವಿ ಚಂದ್ರಕುಮಾರ್ ಅವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ, ಜೊತೆಗೆ ಚಂಗೊಂದಲ, ಶಂಕರ್ ಮಂಡ್ಯದಿಂದ, ವಿದ್ಯಾರಣ್ಯಪುರ ರಾಯಚೂರದಿಂದ ಸುರೇಶ್ ಅವರ ಉತ್ತರ ಕೂಡ ಸರಿಯಾಗಿದೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ನಾನು ಕೇಳಿದ ಪ್ರಶ್ನೆ ಏನು ಗೊತ್ತಾ, ಶ್ರೀಲಂಕಾ ದೇಶದ ಕ್ಯಾಂಡಿ ನಗರದಲ್ಲಿ ಹಲ್ಲಿಗಾಗಿ ಒಂದು ದೇವಾಲಯ ನಿರ್ಮಾಣ ಆಗಿದೆ, ಅದು ಯಾರ ಹಲ್ಲು ಅಂತ ಕೇಳಿದ್ದೆ. ಹಲ್ಲಿಗಾಗಿ ದೇವಾಲಯ ನಿರ್ಮಾಣ ಆಗೋದಾ, ಯಾರಪ್ಪ ಅದು ಅಂತ ನನಗೆ ಮರು ಪ್ರಶ್ನೆ ಕೇಳಿದವರು ಕೂಡ ಸಾಕಷ್ಟು ಜನ ಇದ್ದಾರೆ. ಅವರೆಲ್ಲರಿಗಾಗಿ ಈ ಉತ್ತರ ಸರಿಯಾದ ಉತ್ತರ ಆಗಿತ್ತು. ಬುದ್ಧನ ಹಲ್ಲು, ಬುದ್ಧನ ಹಲ್ಲಿನ ಅವಶೇಷಕ್ಕಾಗಿ ನಿರ್ಮಿಸಲಾದ ಅತ್ಯಂತ ಪ್ರಸಿದ್ಧ ದೇವಾಲಯ ಅಂದರೆ ಅದು ಶ್ರೀಲಂಕಾದ ಕ್ಯಾಂಡಿ ನಗರದಲ್ಲಿರೋ ಶ್ರೀದಳದ ಮಾಲಿಗಾವ ದೇವಾಲಯ, ಅಂದರೆ ಟೆಂಪಲ್ ಆಫ್ ಸೀಕ್ರೆಟ್ ಟೂತ್ ಅಂತ ಕೂಡ ಈ ದೇವಾಲಯನ ಕರೀತಾರೆ. ಈ ದೇವಾಲಯ ನಗರದ ರಾಯಲ್ ಪ್ಯಾಲೇಸ್ ಸಂಕೀರ್ಣದಲ್ಲಿ ಇದೆ. ಇದು ಬುದ್ಧನ ಎಡಭಾಗದ ಮೇಲ್ದವಡೆಯ ಹಲ್ಲು ಅಂತ ನಂಬಲಾಗುತ್ತೆ. ಒಂದು ಪವಿತ್ರ ಅವಶೇಷವನ್ನ ಶ್ರೀಲಂಕಾದ ಈ ಕ್ಯಾಂಡಿ ನಗರದಲ್ಲಿ ಉಳಿಸ್ಕೊಳ್ಳಲಾಗಿದೆ. ಈ ಹಲ್ಲಿನ ಅಂದರೆ ಈ ಬುದ್ಧ ನಿರ್ವಾಣ ಹೊಂದಿದಾಗ ಅವರ ದೇಹವನ್ನು 8 ಭಾಗಗಳಾಗಿ ವಿಂಗಡಿಸಲಾಗುತ್ತೆ. 8 ಭಾಗಗಳನ್ನು 8 ಬೇರೆ ಬೇರೆ ಸ್ಥಳಗಳಲ್ಲಿ ದೇವಾಲಯವನ್ನು ಕಟ್ಟಿ ಅಲ್ಲಿ ಇಡಲಾಗುತ್ತೆ. ಇದು ಕೂಡ ಶ್ರೀಲಂಕಾದ ಕ್ಯಾಂಡಿ ನಗರವೂ ಕೂಡ ಒಂದಾಗಿರುತ್ತೆ. ಈ ಹಲ್ಲಿನ ಅವಶೇಷವನ್ನ ಹೊಂದಿರೋರು ದೇಶವನ್ನ ಆಳುವ ಹಕ್ಕನ್ನು ಹೊಂದಿರ್ತಾರೆ ಅಂತ ಹೇಳ್ತಾರೆ. ಆದ್ರಿಂದ ಇದನ್ನ ಶ್ರೀಲಂಕಾದಲ್ಲಿ ತುಂಬಾ ಹುಷಾರಾಗಿ ಜಾಗರೂಕತೆಯಿಂದ ಕಾಪಾಡಿಕೊಳ್ತಾರಂತೆ. ಸಮಯ 3:43, ನೀವು ಕೇಳ್ತಾ ಇರೋದು ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3. ಅಯ್ಯೋ ಉತ್ತರ ಕೊಡಕ್ಕಾಗ್ಲಿಲ್ಲ ಅಂತ ಅನ್ಕೊಂಡ್ರೆ ಎಡವತ್ತಾಯ್ತು ಅಂತ ಅನ್ಕೊಳಕ್ ಹೋಗ್ಬಿಡಿ. ಎಡವಟ್

3:52 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3. ಇನ್ನು ಕೊನೆಯ ಪ್ರಶ್ನೆಯನ್ನ ಕೇಳುವಂತಹ ಸಮಯ. ಕೊನೆ ಪ್ರಶ್ನೆ, ಗಾದೆ ಮಾತನ್ನ ಪೂರ್ಣ ಮಾಡಬೇಕು ನೀವು. ಒಂದು ಲೈನ್ ಗಾದೆನ ನಾನು ಹೇಳ್ತೀನಿ, ಪೂರ್ತಿ ಮಾಡುವಂತಹ ಹೊಣೆ ನಿಮ್ದು ಕಣ್ರಿ. ಅನಿಷ್ಟ ಬರುವ ಕಾಲಕ್ಕೆ, ಈ ಗಾದೆ ಮಾತನ್ನ ನೀವು ಪೂರ್ತಿ ಮಾಡಬೇಕು. ಅನಿಷ್ಟ ಬರುವ ಕಾಲಕ್ಕೆ ಮುಂದೆ ಏನ್ರಿ? ಬೇಗ ಬೇಗ ಉತ್ತರ ಕಳಿಸಿ 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಸಮಯ ಸರಿಯಾಗಿ 3:58 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಾನು ಕೇಳಿದ ಪ್ರಶ್ನೆಗೆ ಇಲ್ಲಿ ಯಾರೂ ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಅಂತ ಅಂದರೆ ಮೇ ಬಿ ಒಂದೊಂದು ಕಡೆ ಒಂದೊಂದು ಉತ್ತರ ಬಂದಿದೆ, ಆದರೆ ಸರಿಯಾದ ಉತ್ತರ ಆಗಿತ್ತು. ಅನಿಷ್ಟ ಬರುವ ಕಾಲಕ್ಕೆ ಯಾರ ಅಪ್ಪಣೆಯೂ ಕಾಯದು, ಅನಿಷ್ಟ ಬರುವ ಕಾಲಕ್ಕೆ ಯಾರ ಅಪ್ಪಣೆಗೂ ಕಾಯದು ಅನ್ನೋದು ಈ ಗಾದೆ ಮಾತು. ಗಾದೆ ಮಾತನ್ನು ಪೂರ್ಣಗೊಳಿಸಿ ಅಂತ ಕೇಳಿದ್ದೆ. ಪ್ರಯತ್ನ ಮಾಡಿದ ಎಲ್ರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ, ಸಮಯ ಸರಿಯಾಗಿ 3:59 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಿಮ್ಮ ಜೊತೆಯಾಗಿದ್ದು ನಾನು ಮಧು ಚೈತ್ರಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್,
1: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್. ಇದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಸಮಯ ಸರಿಯಾಗಿ 4:01. ಬೆಂಗಳೂರು ಬಸ್. ಈಗ ಬಿಸ್ನೆಸ್ ಮಾಡಬೇಕು ಅಂತ ಅಂದರೆ ಅದಕ್ಕೆ ಚೆನ್ನಾಗಿ ಓದಿರಬೇಕು, ಓದು ತಲೆಗಾತಿರಬೇಕು, ಮತ್ತು ಈ ಕಲೆಗಿಲೆಯಿಂದ ಎಲ್ಲ ಹೋದರೆ ಏಯ್ ಏನೋ ಮಾಡ್ತೀಯಾ, ಮೊದಲು ಹೊಟ್ಟೆಗೆ ಹಿಟ್ಟು ನೋಡ್ಕೊ, ಆಮೇಲೆ ಕಲೆಗಿಲೆ, ನಾಟಕ, ಡ್ಯಾನ್ಸು ಅಂತೆಲ್ಲ ಅನ್ನೋರು ಸಾಕಷ್ಟು ಜನ ಇದ್ದಾರೆ. ಆದರೆ ಕಲೆಯನ್ನೇ ಅನ್ನವಾಗಿಸಿಕೊಂಡು ಕಲೆಯಲ್ಲೇ ಬದುಕ್ತಾ ಇರುವಂತಹ ಈ ವಿಶೇಷ ಪ್ರತಿಭೆ ಇವತ್ತು ನಮ್ಮ ಬೆಂಗಳೂರಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆಗ್ತಾರೆ. ಯಾರವರು ಅಂತ ನಾನು ಹೇಳೋಕ್ಕೆ ಮೊದಲು, ರಂಗಭೂಮಿ ಭರತನಾಟ್ಯ ಕಂಠದಾನ ಕಲಾವಿದ ಇವರು. ಕರೋನಾ ಅನ್ನೋ ಒಂದು ಕಾಲ ಎಲ್ರಿಗೂ ಶಾಪ, ಆದರೆ ಇವ್ರಿಗೆ ಮಾತ್ರ ಅದು ವರ. ಕೊರೋನಾದಲ್ಲಿ ಎಲ್ಲರೂ ಕಳ್ಕೊಂಡಿದ್ದೇ ಹೆಚ್ಚು, ಅಂದರೆ ಆ ಸಮಯದಲ್ಲಿ ಪಡ್ಕೊಂಡಿದ್ದೇ ಹೆಚ್ಚು. ಕರ್ನಾಟಕದ ಮನೆ ಮಾತಾಗಿರುವ ಇವರ ದನಿ ಈ ಮನದಾಳದ ಮಾತುಗಳು ಇವತ್ತು ನಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ ನಮ್ಮೊಂದಿಗೆ. ಯಾರಿವರು?
2: ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ.
1: ಸೊ ಬೆಳಗ್ಗೆಯಿಂದ ರಾತ್ರಿವರೆಗೂ ಸೀರಿಯಲ್ ನೋಡೋರು ಸಾಕಷ್ಟು ಜನ ಮನೇಲಿರ್ತಾರೆ. ಕೊರೋನಾ ಟೈಮಲ್ಲಂತೂ ಸೀರಿಯಲ್ ನೋಡಿದವರು ಇಲ್ವೇ ಇಲ್ಲ. ಅದರಲ್ಲೂ ಇಂತಹ ನಮ್ಮ ದೂರದರ್ಶನಲ್ಲೂ ಕೂಡ ಸಾಕಷ್ಟು ರಾಮಾಯಣ, ಮಹಾಭಾರತಗಳು ಸೀರಿಯಲ್ಗಳನ್ನ ನೋಡಿದವರು ಸಾಕಷ್ಟು ಜನ ಇದ್ದಾರೆ. ಹಿಂದಿಯಿಂದ ಕನ್ನಡಕ್ಕೆ ಡಬ್ ಆದಂಥ ಸೀರಿಯಲ್ಗಳು ಸಾಕಷ್ಟು ಸೀರಿಯಲ್ಗಳಿದ್ವು. ಕನ್ನಡದಲ್ಲಿ ಇಂತಹ ಧ್ವನಿನ ಕೇಳಬೇಕು ಅಂತ ಕಾಯ್ತಾ ಇದ್ದವರು ಕೂಡ ಎಷ್ಟೊಂದು ಜನ ಇದ್ರು, ಕೇಳ್ದವರು ಕೂಡ ಸುಮಾರು ಜನ ಇದ್ದಾರೆ. ಅವರು ನಿಮ್ಮೆಲ್ಲರ ವಾಯ್ಸನ್ನು, ನಿಮ್ಮ ವಾಯ್ಸನ್ನು ಅವರೆಲ್ಲರೂ ಕೂಡ ಗುರುತಿಸ್ತಾರೆ, ಗುರುತಿಸಿ ನಮಗೆ ಸಂದೇಶನ ಕಳಿಸ್ತಾರೆ. ಆದರೆ ಅದಕ್ಕೆ ಮುಂಚೆ ಅಷ್ಟರ ಮಧ್ಯದಲ್ಲಿ ನೀವು ಯಾರು ಅಂತ ನಾನು ಹೇಳ್ದೇನೆ. ಸೊ ಈ ನಾನು ಆವಾಗಲೇ ಹೇಳ್ದಂಗೆ ರಂಗಭೂಮಿ ಭರತನಾಟ್ಯ ಕಂಠದಾನ ಕಲಾವಿದರಾಗಿ ಸಾಕಷ್ಟು ಕೆಲಸನ ಮಾಡಿದ್ದೀರಾ. ನಿಮ್ಮ ವಿಷಯಗಳನ್ನು, ನಿಮ್ಮ ಪ್ರೊಫೈಲ್ನ, ನಿಮ್ಮ ಸಾಧನೆಗಳನ್ನು ನೋಡ್ತಾ ಹೋದಾಗ ನಿಜಕ್ಕೂ ತುಂಬ ಖುಷಿ ಆಯಿತು. ನೀವು ಹೇಳ್ಕೊಂಡಿದ್ದ ರೀತಿ ಮನೆಯಲ್ಲಿ ಯಾವುದೂ ಆ ತರಹದ ಹಿನ್ನೆಲೆಗಳಿಲ್ಲದೇ ಇದ್ದರೂ ಕೂಡ ಈ ಥರ ಈ ಕಲೆ ಹಿನ್ನೆಲೆ ಹೇಗೆ ಬರೋಕ್ಕೆ ಸಾಧ್ಯ ಆಯಿತು? ಆಮೇಲೆ ನಾನು ಆವಾಗಲೇ ಹೇಳ್ದಂಗೆ ಮನೆಯಲ್ಲಿ ಸಾಮಾನ್ಯವಾಗಿ ಡ್ರಾಮಾ ಮಾಡ್ತೀನಿ, ನಾ ಡ್ಯಾನ್ಸ್ ಮಾಡ್ತೀನಿ ಅಂದಾಗ ಮೊದಲು ಅನ್ನಕ್ಕೇನು ಅಂತ ನೋಡ್ಕೋ, ಆಮೇಲೆ ಇದೆಲ್ಲ ಅಂತ ಹೇಳ್ತಾರೆ. ಆದರೆ ಇದನ್ನೇ ಅನ್ನವಾಗಿಸ್ಕೊಂಡವರು ನೀವು, ಇದ್ರ ಬಗ್ಗೆ ಹೇಳಿ.
2: ಏನು ಅಂತ ಅಂದರೆ ಇದನ್ನೇ ಅನ್ನವಾಗಿಸ್ಕೋಬೇಕು, ಕಲೆಯನ್ನೇ ಅನ್ನವಾಗಿಸ್ಕೋಬೇಕು ಅಂತಂದರೆ ಅದು ಒಂದು ಡೆಸ್ಟಿನಿ, ಹಣೆ ಬರಹ ಅಂತ ಹೇಳ್ತಾರಲ್ವ, ಅದು ಇರುತ್ತೆ ಅಂತ ನನಗನ್ಸುತ್ತೆ. ಯಾಕೆ ಅಂತಂದರೆ ನಾನು ಸೈನ್ಸ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್, ನಾನು ವಿಜ್ಞಾನಿ ಆಗಬೇಕು, ಸೈಂಟಿಸ್ಟ್ ಆಗಬೇಕು ಅಂತ ಅಂದ್ಕೊಂಡು ನನ್ನ ಜೀವನದ ಪ್ರಯಾಣದಲ್ಲಿ ಆರ್ಟಿಸ್ಟ್ ಆಗಿಬಿಟ್ಟೆ.
1: ಸೊ ಕೆಮಿಸ್ಟ್ರಿ, ಬಾಟ್ನಿ, ಎನ್ವಿರಾನ್ಮೆಂಟ್ ಸೈನ್ಸ್ ಓದ್ದವರು.
2: ಹೌದು.
1: ಕಂಠದಾನ ಕಲಾ.
2: ಹೌದು.
1: ಹೇಗೆ
2: ಅಂದ್ರೆ ನನ್ನ ತಂದೆಯವರ ಮನೆ ಕಡೆ ಡ್ರಾಮಾ ಮಾಡ್ತಾ ಇದ್ದವರು ಇದ್ರು, ತಾಯಿ ಮನೆ ಕಡೆ ಸಂಗೀತದವರು ಇದ್ರು, ಆದ್ರೆ ಯಾರು ಅದನ್ನ ಪ್ರೊಫೆಷನ್ ಆಗಿ ತಗೊಂಡಿಲ್ಲ, ಒಂದು ಹವ್ಯಾಸವಾಗಿ ಇಟ್ಕೊಂಡಿದ್ರು ಅಷ್ಟೇನೆ. ಹೆಂಗೆ ಅದು ನನಗೆ ಈ ತರದ್ದು ಕಂಠದಾನಕ್ಕೆ ಬರಬೇಕು ಅನ್ನೋದು, ಈ ಕೊರೋನಾ ಟೈಮಲ್ಲಿ ಯಾ ಕೆಲಸಗಳೇ ಇರಲಿಲ್ಲ ಯಾರಿಗೂ, ಒಂದು 5-6 ತಿಂಗಳು ನಾವು ಮನೆ ಒಳಗಡೆನೆ ಇದ್ವಿ.
1: ಸರ್ ಸರ್ ಸರ್ ಒಂದೇ ಒಂದು ನಿಮಿಷ, ಏನು ಗೊತ್ತಾ, ನೀವು ಆ ಕತೆ ಹೇಳಕ್ ಮುಂಚೆ ಇಲ್ಲಿ ಸುಮಾರು ಜನ ಮೆಸೇಜ್ ಕಳಿಸಿ ಕೇಳ್ತಾ ಇದಾರೆ, ಇವರ ಅಂತ ಎಲ್ಲ ಕೇಳ್ತಾ ಇದಾರೆ. ಅದ್ರ ಜೊತೆಗೆ ಕ್ಯೂರಿಯಾಸಿಟಿ ತಡಿಯಕ್ಕಾಗ್ತಾ ಇಲ್ಲ, ಮಾತಾಡ್ತಿರೋ ವಿಷಯ ಚೆನ್ನಾಗಿದೆ, ಅವ್ರು ಯಾರು ಅಂತ ಹೇಳ್ಬಿಡಿ ಅಂತ ಹೇಳ್ತಾ ಇದಾರೆ. ಸೊ ಈ ಕೃಷ್ಣನ ದನಿ ಬಂದಿದ್ದು ಎಲ್ಲಿಂದ, ಯಾರು ನೀವು, ಹೇಳ್ಬಿಡಿ ನೀವೇನೆ.
2: ದೇವು ರೂಪಾಂತರ ಅಂತ ನಂದು ಸ್ಟೇಜ್ ನೇಮು, ತುಂಬಾ ಫೇಮಸ್ ಆಗಿದ್ದು ಕೊರೋನಾ ಟೈಮ್ನಲ್ಲಿ. ಏನಂದ್ರೆ ನಮ್ಮ ನಾಟಕದ ಟೀಮ್ ಹೆಸರು ರೂಪಾಂತರ ಅಂತ. ಕರಿ ಬಸವಯ್ಯ ಇದ್ರಲ್ಲ, ಅವರು ನನ್ನ ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್ ನಮ್ಮ ತಂಡದಲ್ಲಿ. KSDL ಚಂದ್ರು ಸರ್ ನನ್ನ ಗುರುಗಳು, ಅವರ ಒಂದು ಮಾರ್ಗದರ್ಶನದಲ್ಲಿ ಒಂದು 8 ವರ್ಷಗಳ ಕಾಲ ನಾನು ರಂಗಭೂಮಿಯನ್ನ ಅಭ್ಯಾಸ ಮಾಡಿದ್ದೆ, ನಾಟಕಗಳಲ್ಲಿ ಪಾಲ್ಗೊಳ್ತಾ ಇದ್ದೆ. ಹಾಗೆ ಒಂದಷ್ಟು ಧಾರಾವಾಹಿಗಳಲ್ಲಿ ಮಾಡಿಕೊಂಡು, ನಾಟಕಗಳು ಮಾಡಿಕೊಂಡು, ಕೊನೆಗೆ ಕಂಠದಾನಕ್ಕೋಸ್ಕರ ಒಂದು ಅವಕಾಶ ನನ್ನ ಹುಡ್ಕೊಂಡು ಬಂತು. ಆಗ ಒಂದು ಫ್ಯಾನ್ಸಿ ನೇಮ್ ಬೇಕಲ್ಲ.

0: ನಮಗೆ ಸ್ಟೇಜ್ ನೇಮ್ ಅಂತ ಬೇಕು. ಸೊ ದೇವು ರೂಪಾಂತರ ಅಂತ ಚೂಸ್ ಮಾಡಿ ಎಲ್ಲರೂ ನನ್ನ ದೇವು ದೇವು ದೇವು ದೇವು ಅಂತ ಕರೆಯೋರು. ನಮ್ಮ ಟೀಮ್ ಹೆಸರು ರೂಪಾಂತರ. ಸೊ ಯಾರಾದ್ರೂ ಕೇಳಿದಾಗ ಟೀಮ್ಗಳಲ್ಲಿ ಹೋದಾಗ ನೀವು ಎಲ್ಲಿ ದೇವು, ನೀವು ರೂಪಾಂತರದವರಲ್ವಾ, ದೇವು ರೂಪಾಂತರ ದೇವು ರೂಪಾಂತರ ಹಿಂಗ್ ಫೇಮಸ್ ಆಗೋಯ್ತದ್ದು. ಅದೇನಾಗೋಯ್ತು, ಯಾರು ನನ್ನನ್ನ ಕರೆದ್ರು ದೇವು ರೂಪಾಂತರ ದೇವು ರೂಪಾಂತರ ಹಿಂಗ್ ಬಂದ್ಬಿಡ್ತು. ಸೊ ಹಾಗಾಗಿ ಕಂಠದಾನಕ್ಕೋಸ್ಕರ ಒಂದು ಸ್ಟೇಜ್ ಕ್ರಿಯೇಟ್ ಆಯಿತು, ಅದಕ್ಕೂ ಸ್ಟೇಜ್ ನೇಮ್ ಬೇಕಾಗಿತ್ತು. ಜನ ಬಾಯಿ ಮಾತಲ್ಲಿ ಅದು ದೇವು ರೂಪಾಂತರ ಆಗಿ ನನ್ನ ಹೆಸರೇ ದೇವು ರೂಪಾಂತರ ಅಂತ ಆಗೋಗಿತ್ತು. ಒಂದು ಅಷ್ಟೇ ಇಲ್ಲ,
1: ಇದನ್ನ ನಿಮ್ ಬಾಯಲ್ಲೇ ಕೇಳ್ಬೇಕು ಅಂತ ಅನ್ಕೊಂಡಿದ್ ಯಾಕೆ ಅಂದ್ರೆ, ಆಕ್ಚುಲಿ ಅವಾಗಲೇ ನಾ ಮಾತನ್ನ ಕಟ್ ಮಾಡಿದೀವಿ ನಾವು. ಸೊ ಈ ಒಂದಿಷ್ಟು ವಿಷಯಗಳ ನಂತರ ಮತ್ತೆ ಅಲ್ಲಿಗೆ ವಾಪಸ್ ಆಗ್ತೀವಿ. ಯಾಕೆ ನೀವು ನಿಮ್ಮ ಹೆಸರನ್ನ ನಿಮ್ಮ ಬಾಯಲ್ಲೇ ಕೇಳಬೇಕು ಅಂತ ಅನ್ನಿಸ್ತು ನನಗೆ ಅಂದ್ರೆ, ನಾನು ನಿಮ್ಮ ಬಗ್ಗೆ ಹುಡುಕಿದಾಗ ಬೇರೆ ಬೇರೆ ಹೆಸರುಗಳಲ್ಲಿ ನೀವು ಕಾಣಿಸ್ತೀರಾ, ಹೇಳಿ ಸರ್ ಈ ಬೇರೆ ಬೇರೆ ಹೆಸರುಗಳ ಬಗ್ಗೆ ಹೇಳಿ.
0: ಹಾ, ಯಾಕೆ ಅಂತ ಅಂದ್ರೆ, ನನಗೆ ಒಂದು ಕರೋನಾ ಟೈಮಲ್ಲಿ ಸ್ವಲ್ಪ ಹುಷಾರಿರಲಿಲ್ಲ. ಆ್ಯಕ್ಚುಲಿ ನನಗೆ ಇನ್ಫೆಕ್ಷನ್ ಆಗಿತ್ತು. ಆ ಟೈಮ್ನಲ್ಲಿ ನನ್ನ ಫ್ರೆಂಡು ಮಾಧುರಿ ಶಿವಣಗಿ ಅಂತ ಒಬ್ಬರು ನನ್ನ ಕ್ಲಾಸ್ಮೇಟು, ಡ್ರಾಮಾದಲ್ಲಿ ನಾನು ಮಾಸ್ಟರ್ ಡಿಗ್ರಿ ಮಾಡ್ತಾ ಇದ್ದೆ ಆ ಟೈಮಲ್ಲಿ, ಸುಮ್ಮನೆ ಹಿಂಗೆ ನ್ಯೂಮರಾಲಜಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅವರು ನಂದು ಡೇಟ್ ಆಫ್ ಬರ್ತ್ ಅದೆಲ್ಲ ತಗೊಂಡು ನೋಡಿದ್ರು. ನನಗೆ ಅವ್ರ ಸರ್ ಡಾಕ್ಟರ್ ಖೇದ್ಕರ್ ಅಂತ, ಅವರು ಮಹಾರಾಷ್ಟ್ರದಲ್ಲಿರೋದು, ನೀನು ಪಿ ಎಚ್ ಡಿ ಮಾಡ್ತೀಯಪ್ಪ ಅಂತ ಅಂತ ಅಂದರು. ಆಮೇಲೆ ಸ್ವಲ್ಪ ಕಾರ್ಮಿಕದು ಪ್ಯಾಟರ್ನ್ ಎಲ್ಲ ನಿನ್ಗೆ ಜಾಸ್ತಿ ಇದೆ, ಲೈಫಲ್ಲಿ ಮುಂದಕ್ಕೆ ಹೋಗ್ಬೇಕು ಅಂತಂದ್ರೆ ಯು ಹ್ಯಾವ್ ಟು ಡೂ ಸಮ್ ಚೇಂಜಸ್ ಇನ್ ಯುವರ್ ಚಾರ್ಟಲ್ಲಿ ಚೇಂಜ್ ಮಾಡ್ಕೋಬೇಕು, ಅದೇನೋ ಸಮ್ ಚೇಂಜಸ್ ಅಂತ ಹೇಳಿದರು. ಒಂದು ಇಮೇಲ್ ಐಡಿನ ನನಗೆ ಡಿಸೈನ್ ಮಾಡಿಕೊಟ್ರು. ಮಾಡಿಕೊಟ್ರೆ ನಾನು ಅದರಲ್ಲಿ ಪಿ ಎಚ್ ಡಿ ಎಂಟ್ರೆನ್ಸ್ ಎಕ್ಸಾಮ್ಗೆ ಹಾಕಿದ್ರೆ ಇದ್ದಿದ್ದೆ ಒಂದೇ ಸೀಟು. ಆ್ಯಕ್ಚುಲಿ ಐ ಗಾಟ್ ದಟ್ ಸೀಟ್. ಅವ್ರು ಹೇಳಿದ್ರು ನೀನು ಪಿ ಎಚ್ ಡಿ ಖಂಡಿತ ಮಾಡ್ತೀಯ ಅಂತ. ನಾನು ಎಕ್ಸಾಮ್ ಬರೆಯೋದಕ್ಕೂ ಹೋಗ್ತಿರ್ಲಿಲ್ಲ. ನನ್ನ ಫ್ರೆಂಡ್ ಫೋನ್ ಮಾಡಿ ಏನಕ್ಕಪ್ಪ ನೀನು ಎಕ್ಸಾಮ್ಗೆಲ್ಲ ಅಪ್ಲೈ ಮಾಡಿಬಿಟ್ಟಿದೆ, ಬಂದು ಬರೀ ಅಂತ. ಇದು ಕಾಕತಾಳೀಯವೋ ಅಥವಾ ಅವ್ರು ಹೇಳಿದ್ದು ಎಷ್ಟು ನನಗೆ ಗೊತ್ತಿಲ್ಲ, ನನಗೆ ತುಂಬ ನಂಬಿಕೆ ಬಂತು. ಆಮೇಲೆ ಹೆಲ್ತ್ದು ಸಮಸ್ಯೆ ಆಗ್ತಾ ಇದೆ ನಿನಗೆ, ನೀನೊಂದು ಕೆಲಸ ಮಾಡು, ನಿನ್ನ ಹೆಸರನ್ನ ನೀನು ಬದಲಾವಣೆ ಮಾಡ್ಕೋಬೇಕು. ಆ ಥರ ಏನೋ ಸಂ ಆ ನಂಬರ್ಸ್ ಬುಧಯಂತ್ರ ಏನೇನೋ ಒಂದು ಅಷ್ಟು ಕೊಟ್ಟರು ನೋಡಿ, ಈಗಲೂ ಹಾಕ್ಕೊಂಡಿದ್ದೀನಿ ಅದನ್ನು ನಾನು. ದೂರದರ್ಶನ್ ಗ್ರೇಡಿಂಗ್ಗೆ ನಂದು ಒಂದು 2014 ಅಪ್ಲೈ ಮಾಡಿದ್ದಾಗ ರಿಜೆಕ್ಟ್ ಆಗಿತ್ತು. ಇವ್ರ ಇಮೇಲ್ ಐ ಡಿ ನನಗೆ ಕ್ರಿಯೇಟ್ ಮಾಡಿಕೊಟ್ಟಿದ್ದು, ಅದ್ರ ಮುಖಾಂತರ ಹಾಕಿದ್ರೆ ಏನಕ್ಕೆ ಹಾಕಿದ್ರು ನನಗೆ ಏನಾಗ್ತಿತ್ತು, ಪಾಸಿಟಿವ್ ರಿಸಲ್ಟ್ಸ್ ಬರ್ತಾ ಇತ್ತು. ಸರಿ, ಏನೇನೋ ಯಂತ್ರಗಳೆಲ್ಲ ಮೈ ಮೇಲೆ ಹಾಕೊಳ್ಳೋದು, ಎಲ್ಲ ಚೇಂಜಸ್ ಮಾಡ್ಕೊಳ್ಳೋದು ಅಂತ ನನ್ನ ಹೆಸರನ್ನು ಅಫಿಷಿಯಲಿ ನಾನು ಬದಲಾವಣೆ ಮಾಡಿಕೊಂಡೆ ಹಾಗೆ. ಸೊ ದೇವು ರೂಪಾಂತರ ಅಂತ ಜನಕ್ಕೆ ಅದು ತುಂಬ ಫೇಮಸ್ ಆಗಿತ್ತು. ಯಾರೂ ನನ್ನ ಹೆಸರು ಒರಿಜಿನಲ್ ಹೆಸರು ಗೊತ್ತಿರಲಿಲ್ಲ. ಲೀಗಲಿ ನನ್ನ ಏನು ಅಫಿಷಿಯಲಿ ನನ್ನ ಒರಿಜಿನಲ್ ಹೆಸರು ಭಾರದ್ವಾಜ್ ದಯಾನಿಧಿ.
1: ಓಕೆ, ಭಾರದ್ವಾಜ್ ದಯಾನಿಧಿ, ದೇವು ರೂಪಾಂತರ, ದೇವರಾಜ್, ಈ ಎಲ್ಲವೂ ಸಮ್ಮಿಶ್ರಣವಾಗಿ ಇದೀಗ ಸ್ಟುಡಿಯೋದಲ್ಲಿ ನಮ್ಮ ಮುಂದೆ ಕೂತಿದ್ದಾರೆ. ಇನ್ನೊಂದಷ್ಟು ಇವರ ಪ್ರತಿಭೆ ಜೊತೆಗೆ ಕಲೆಯನ್ನ ಅನ್ನವಾಗಿಸಿಕೊಂಡಿದ್ದು ಹೇಗೆ, ನಿಮಗೂ ಹೇಗೆ ಸ್ಫೂರ್ತಿಯಾಗತ್ತೆ, ಇದೆಲ್ಲವನ್ನು ಕೂಡ ಮಾತಾಡ್ತೀವಿ. ಕೇಳ್ತಾ ಇರಿ, ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಹಾಡಲ್ಲೇನೋ ಗುರಿ ಮರೆತ ಅಲೆಮಾರಿ ಅಂತ ಹೇಳಾಯ್ತು. ಆದ್ರೆ ಇಲ್ಲಿ ಗುರಿ ಇರುವ ಈ ಕಲಾವಿದರು ನಮ್ಮ ಜೊತೆಯಾಗಿದ್ದಾರೆ. ಸಮಯ ಸರಿಯಾಗಿ 4:13. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಇವತ್ತು ನಮ್ಮ ಜೊತೆಯಾಗಿರೋರು ದೇವು ರೂಪಾಂತರ. ದೇವು ರೂಪಾಂತರ ಅವರು ಸಾಕಷ್ಟು ನೀವು ರಾಮ ಕೃಷ್ಣ ಅಂತ ನೋಡಿದ ಕೂಡಲೇ ಇವರ ದನಿಯನ್ನ ಕೇಳ್ತೀವಿ. ದೇವು ಅವರೇ, ನೀವು ಹೇಳ್ತಾ ಇದ್ರಿ, ನಾನು ಅವಾಗಲೇ ಕೇಳಿದ ಪ್ರಶ್ನೆನ ಒಂದು ಬ್ರೇಕ್ ಮಾಡಿದ್ರಿ. ಕಲೆಯನ್ನ ಅನ್ನವಾಗಿಸ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಾ ಇದ್ರಿ. ಎಷ್ಟೊಂದು ಜನಕ್ಕೆ, ಎಷ್ಟೊಂದು ಮನೆಗಳಲ್ಲಿ ಇದಕ್ಕೆ ಒಪ್ಕೊಳ್ಳಲ್ಲ, ಏ ಬೇಡ ಅಂತ. ನಿಮ್ಮ ಮನೇಲಿ ಇದರ ರಿಯಾಕ್ಷನ್ ಹೇಗಿತ್ತು, ಮತ್ತೆ ಈ ಕಲೆಯನ್ನ ಅನ್ನವಾಗಿಸ್ಕೊಳ್ಳೋದ್ರ ಬಗ್ಗೆ ಹೇಳಿ ಸರ್.
1: ಕಲೆಯನ್ನ ಖಂಡಿತ, ಕಲೆಯನ್ನು ನಂಬಿದ್ರೆ ಅದು ನಮ್ಮ ಕೈ ಬಿಡಲ್ಲ. ಯಾಕೆಂದ್ರೆ ನಮಗೆ 64 ವಿದ್ಯೆಗಳಿದ್ದಿದ್ದು ನಮ್ಮ ಸನಾತನ ಧರ್ಮ ಇದು ಎಜುಕೇಷನ್ ಸಿಸ್ಟಮ್ಗೆ ಅಂತ ಬಂದಾಗ 64 ವಿದ್ಯೆಗಳನ್ನು ನಾವು ಕಲಿತಾ ಇದ್ವಿ. ಅದರಲ್ಲಿ ಕಲೆ ಕೂಡ ಆಗಿತ್ತು, ಸಂಗೀತ, ನೃತ್ಯ ಇದೆಲ್ಲ ಇತ್ತು. ಏನಾಗೋಗಿದೆ ನಮಗೆ, ಎಜುಕೇಷನ್ ಸಿಸ್ಟಮ್ ಚೇಂಜ್ ಆದಮೇಲೆ ಅದನ್ನೆಲ್ಲ ಮರೆತು ಬಿಟ್ಟಿದ್ದೀವಿ. ಕೇವಲ ಒಂದು 6-7 ಒಂದು ಟಾಪಿಕ್ಸ್ಗೆ ಮಾತ್ರ ನಾವು ಸ್ಟಿಕ್ ಆನ್ ಆಗಿಬಿಟ್ಟಿದ್ದೀವಿ. ಹಂಗಲ್ಲ, ಈಗ ನಾನು ನೋಡಿ ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದು, ಆದರೆ ಡಾನ್ಸ್ನ ಸಂಪೂರ್ಣವಾಗಿ ನನ್ನ ಜೀವನ ಅಂತ ತಗೊಂಡು ಒಂದಷ್ಟು ವರ್ಷಗಳ ಕಾಲ ಗುರು ಬಿ ಭಾನುಮತಿ ಮತ್ತು ಗುರು ಶ್ರೀಮತಿ ಶೀಲಾ ಚಂದ್ರಶೇಖರ್ ಅವರ ಗರಡಿನಲ್ಲಿ ಒಂದು 20-22 ವರ್ಷ ಡಾನ್ಸ್ ಕಲ್ತಿದ್ದೀನಿ. ಸೈಂಟಿಸ್ಟ್ ಆಗಬೇಕು ಅಂತ ಅದು ಹೆಂಗೆ ನನ್ನ ವಿಧಿ ತಿರುಗಿಸ್ಕೊಂಬಂತು ಆರ್ಟಿಸ್ಟ್ ಆಗಿಬಿಟ್ಟೆ. ಅಂದ್ರೆ ಒಂದು ಕಲೆಯನ್ನ ನಾವು ಜೀವನ ಆಗಿಸ್ಕೋಬೇಕು ಅಂತಂದ್ರೆ ಪರಿಶ್ರಮ ಬೇಕಾಗುತ್ತೆ,
0: ನಿರಂತರವಾದ ಸಾಧನೆ ಮತ್ತೆ ತಾಳ್ಮೆ
1: ಬೇಕಾಗುತ್ತೆ, ಪರಿಶ್ರಮ ಬೇಕಾಗುತ್ತೆ ಮತ್ತೆ ತಾಳ್ಮೆ ಬೇಕಾಗುತ್ತೆ. ನಂಬಿಕೆ ಯಾವತ್ತು ಕಳ್ಕೋಬಾರ್ದು. ಈಗ ನೋಡಿ, ನಾನು ಡಾನ್ಸ್ ಕ್ಲಾಸಸ್ ಮಾಡ್ತೀನಿ, ಅಷ್ಟೊಂದಷ್ಟು ಸ್ಟೂಡೆಂಟ್ಸ್ಗೆ ನಾನು ನೃತ್ಯ ಏನೋ ಅಭ್ಯಾಸವನ್ನ ಕೊಡ್ತೀನಿ. ಶಾಲೆ ಇದೆ, ನಂದೇ ಒಂದು ಶಾಲೆ ಇದೆ, ಒಂದು 20-25 ಜನ ನನಗೆ ಶಿಷ್ಯರಿದ್ದಾರೆ. ಅದರಿಂದ ನನಗೆ ಜೀವನಕ್ಕೆ ಏನು ಬೇಕೋ ಏನು ಕಷ್ಟ ಆಗಲ್ಲ, ಖಂಡಿತ ಕಷ್ಟ ಆಗಲ್ಲ. ಇದನ್ನ ಇನ್ನೊಂದು ಮಟ್ಟಕ್ಕೆ ನಾವು ತಗೊಂಡು ಹೋಗ್ಬೋದು. ಎಲ್ಲಾ ಕಡೆ ದೇಶ ವಿದೇಶಗಳಲ್ಲಿ ನಾವು ನೃತ್ಯ ಕಾರ್ಯಕ್ರಮಗಳನ್ನ ಕೊಡಬಹುದು, ಕಾರ್ಪೊರೇಟ್ ಅಲ್ಲಿ ನಾವು ನೃತ್ಯ ಕಾರ್ಯಕ್ರಮಗಳನ್ನ ಕೊಡಬಹುದು. ಆಮೇಲೆ ನೃತ್ಯದಿಂದ ಏನೇನು ಸಾಧ್ಯತೆಗಳಿದೆ ಅದನ್ನೆಲ್ಲ ಬೇರೆ ಬೇರೆ ಆಯಾಮಗಳಲ್ಲಿ ನಾವು ತಗೊಂಡು ಹೋಗ್ಬೋದು. ರಿಸರ್ಚ್ ಮಾಡ್ಕೊಂಡು ಹೋದ್ರೆ ಬೇರೆ ಬೇರೆ ತರ ನಮ್ಗೆ ಇದು ತೆಗೆದಿಡುತ್ತೆ. ಈಗ ರಿಸರ್ಚ್ ಮಾಡೋರಿಗೆ ಸರ್ಕಾರ ಪೇ ಮಾಡುತ್ತೆ. ನೀವು ಡಾನ್ಸೇ ಮಾಡಬೇಕು ಅಂತ ಏನು ಇಲ್ಲ, ಅದ್ರ ಬಗ್ಗೆ ರಿಸರ್ಚ್ ಮಾಡಿದ್ರೆ ಜೂನಿಯರ್ ಫೆಲೋಶಿಪ್ ಇದೆ, ಸೀನಿಯರ್ ಫೆಲೋಶಿಪ್ ಇದೆ, ನಮ್ಮ ಸರ್ಕಾರ ನಮಗೆ ದುಡ್ಡು ಕೊಡುತ್ತೆ. ಡಾನ್ಸ್ ಕ್ಲಾಸಸ್ ಮಾಡಿದ್ರೆ ನಮಗೆ ದುಡ್ಡು ಬರುತ್ತೆ. ನಾವೇ ಪ್ರದರ್ಶನ ಕೊಟ್ರೆ

0: ನಿಮಗೆ ಪೇಮೆಂಟ್ ಕೊಡ್ತಾರೆ, ಕಾಲೇಜುಗಳಲ್ಲಿ ಹೋಗಿ ಪಾಠ ಮಾಡಿದ್ರೆ ಪೇಮೆಂಟ್ ಕೊಡ್ತಾರೆ, ಸ್ಕೂಲ್ಗಳಲ್ಲಿ ಸ್ಕೂಲ್ ಡೇಗಳು ಮಾಡಿದ್ರೆ ಪೇಮೆಂಟ್ ಕೊಡ್ತಾರೆ. ಎಷ್ಟು ತರ ಆಯಾಮಗಳಿದೆ ನಾವು ಡಾನ್ಸ್ ಮಾಡಿದ್ರೆ ಅಂತ, ಅಷ್ಟು ತರದ ಆಯಾಮಗಳಿದೆ. ಅಷ್ಟು ಬೇಡವಾ, ನಿಮ್ ದೇವಸ್ಥಾನಗಳಲ್ಲಿ ಹೋಗಿ ನೃತ್ಯ ಸೇವೆ ಮಾಡಿದ್ರೆ ಪೇಮೆಂಟ್ ಕೊಡ್ತಾರೆ. ಈಗ ಈ ನಡುವೆ ಏನಾಗೋಗ್ಬಿಟ್ಟಿದೆ, ನೃತ್ಯಗಾರರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೇವೆ ತರ ಮಾಡಿ ನಾವೇನು ಪೇಮೆಂಟ್ ಕೊಡಲ್ಲ ಸ್ಟಾರ್ಟ್ ಆಗಿದೆ. ಆದ್ರೆ ನಾನು ಹೇಳ್ತೀನಿ, ನೃತ್ಯ ಸೇವೆಗೆ ಅಂತ ನಮ್ಮನ್ನ ಕರೆದು 10 ನಿಮಿಷ ಡಾನ್ಸ್ ಮಾಡಿ 10,000 ಕೊಟ್ಟಿರೋದು ಕೂಡ ಹಿಸ್ಟ್ರಿ ಇದೆ ನನ್ನ ಹತ್ರ. ನಾನೇ ತಗೊಂಡಿದ್ದೀನಿ ಪೇಮೆಂಟ್ 10 ನಿಮಿಷಕ್ಕೆ 10,000 ರೂಪಾಯಿ. ಕೆಲವರು ಜೀವನಾಂಶ ಹೆಂಗಿರುತ್ತೆ ಅಂದ್ರೆ 10,000 ರೂಪಾಯಿಗೆ ತಿಂಗಳೆಲ್ಲ ದುಡಿತಾರೆ. ಆದ್ರೆ ದೇವಸ್ಥಾನಗಳಿಗೆ ನಮ್ಮನ್ನ ಕರೆದು 10 ನಿಮಿಷ ನೃತ್ಯಂ ಅವಧಾರಯಾತ್, ನೃತ್ಯ ಸೇವೆ ಮಾಡಿ ಅಂತ ಹೇಳಿ ನಮ್ ಕೈನಲ್ಲಿ 10 ನಿಮಿಷ ನೃತ್ಯ ಮಾಡಿಸ್ಕೊಂಡು 10,000 ರೂಪಾಯಿ ನನಗೆ ರೆಮ್ಯುನರೇಷನ್ ಕೊಟ್ಟು ಕಳಿಸಿರೋದು ಉಂಟು. ಸೊ ನೃತ್ಯವನ್ನ ನಂಬಿಕೊಂಡ್ರೆ, ನಾವು ಡಾನ್ಸ್ ಅನ್ನ ನಂಬಿಕೊಂಡ್ರೆ ಖಂಡಿತ ಏನು ಕಷ್ಟ ಆಗಲ್ಲ. ಆದ್ರೆ ಏನನ್ನುತ್ತೆ, ಮದುವೆ ಅಂತ ಬಂದಾಗ ಒಬ್ಬ ಹುಡುಗ ನೃತ್ಯ ಮಾಡ್ತಾನೆ ಅಂದ್ರೆ, ನಿಮ್ ಹುಡುಗ ಜೀವನಕ್ಕೋಸ್ಕರ ಏನ್ ಮಾಡ್ತಿದ್ದಾನೆ ಅಂದ್ರೆ ಡಾನ್ಸ್ ಮಾಡ್ತಾನೆ ಅಂತ ಅಂದ್ರೆ ಅನ್ಸುತ್ತೆ, ಒಪ್ಕೊಳ್ಳಲ್ಲ. ಆಮೇಲೆ ಈ ತರ ಎಸ್ಪೆಷಲಿ ಕ್ಲಾಸಿಕಲ್ ಡಾನ್ಸ್ ನಲ್ಲಿ ಇದಾರೆ ಅಂತ ಅಂದ್ರೆ ಪುರುಷರನ್ನ ಪುರುಷರಂತಾನೆ ಪರಿಗಣಿಸಲ್ಲ. ತುಂಬಾ ಜನ ಅವನು ಏನೋ ಏನೋ ಕುಣಿಯಕ್ ಹೋಗ್ತಾನೆ, ಅದು ಹುಡುಗರದ್ದು ಏನೋ ಪ್ರೊಫೆಷನ್ ಅಲ್ಲ, ಕೆಲಸ ಅಲ್ಲ ಅನ್ನೋ ತರದಲ್ಲಿ ಮೈಂಡ್ ಸೆಟ್ ಇದೆ ಜನದ್ದು. ಆದ್ರೆ ಚೆನ್ನಾಗಿ ದುಡ್ದು ಬಿಟ್ಟ, ಒಂದು ಉತ್ತಮವಾಗಿ ದುಡ್ಡು ಮಾಡ್ಕೊಂಡು, ಒಂದು ಮನೆ ಮಾಡ್ಕೊಂಡು, ಕಾರ್ ಇಟ್ಕೊಂಡು ಚೆನ್ನಾಗಿದ್ದಾನೆ, ಲಕ್ಸುರಿಯಸ್ ಆಗಿದ್ದಾನೆ ಅಂತಂದ್ರೆ ಅಲ್ಲಿ ಆ ಮಾತು ಬರೋದಿಲ್ಲ. ಆದ್ರೆ ಕಲ್ತಿರೋ ವಿದ್ಯೆ ಇದೆ ಅಲ್ಲ, ಯಾವತ್ತು ಕೈ ಬಿಡಲ್ಲ ರೀ.
1: ಕರೆಕ್ಟ್,
0: ಯಾವತ್ತು ಕೈ ಬಿಡಲ್ಲ.
1: ಆಮೇಲೆ ವಿದ್ಯೆ ಇಲ್ಲಿಂದ ನೀವು ಒಂದು ಅಕಾಡೆಮಿ ಶುರು ಮಾಡ್ತೀರಾ, ಸಾಕಷ್ಟು ಕಡೆ ಹೋಗಿ ಡಾನ್ಸ್ ಕ್ಲಾಸಸ್ ನ ಅಲ್ಲಿ ಟೀಚ್ ಮಾಡ್ತೀರಾ, ಬೇರೆ ಕಡೆ ಟೀಚ್ ಮಾಡ್ತೀರಾ ಅಂತೆಲ್ಲ ಅಂದಾಗ, ಬರೀ ನೀವು ಒಬ್ಬರೇ ಬೆಳೆಯೋದು ಅಂತ ಅಲ್ಲ, ಜೊತೆಲಿರೋರ್ನು ಬೆಳೆಸೋ ಅಂತ ಸಾಕಷ್ಟು ಪ್ರಮೇಯಗಳು ಇರುತ್ತೆ. ಸೊ ನಿಮ್ಮ ಜೊತೆಲೂ ಕೂಡ ಆತರ ಸಾಕಷ್ಟು ಜನ ಬೆಳೆದವ್ರು ಇದಾರಾ?
0: ಖಂಡಿತ ಇದಾರೆ. ಅಂದ್ರೆ ನಾವೆಲ್ಲ ಒಟ್ಟಿಗೆ ಬೆಳೀತಾ ಇದೀವಿ. ಡಾಕ್ಟರ್ ರಕ್ಷಾ ಜೈರಾಮ್ ಅಂತ ಇದಾರೆ, ನಾನು ಡಾಕ್ಟರ್ ರಕ್ಷಾ, ಮೇಲೆ ಸುಷ್ಮಾ ರಾವ್ ಅಂತ ಅವ್ರು ಫೇಮಸ್, ನಿಮ್ಗೆ ಗೊತ್ತಿರಬಹುದು, ಪ್ರೈವೇಟ್ ಚಾನಲ್ ನಲ್ಲಿ ಅವರು ಆಂಕರಿಂಗ್ ಮಾಡ್ತಾರೆ, ಧಾರಾವಾಹಿಗಳಲ್ಲಿ ಆಕ್ಟ್ ಮಾಡ್ತಾರೆ. ನಾವೆಲ್ಲ ಒಟ್ಟಿಗೆ ನೃತ್ಯನ ಕಲಿತಾ ಇದೀವಿ. ಬೇಬಿ ಬೆಳೀತಾ ಇರೋ ಆಯಾಮ ಬೇರೆ ಬೇರೆ. ಒಬ್ರು ಕೆಲವರು ನೃತ್ಯದಲ್ಲೇ ಇದಾರೆ, ಕೆಲವರು ಎಂಟರ್ಟೈನ್ಮೆಂಟ್ ಕಡೆ ಬಂದ್ಬಿಟ್ಟಿದ್ದಾರೆ, ಧಾರಾವಾಹಿಗಳಲ್ಲಿ ಆಕ್ಟ್ ಮಾಡ್ತಾ ಇದಾರೆ, ಕೆಲವರು ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾ ಇದಾರೆ. ಇವಾಗ ಶ್ರೀಧರ್ ಸರ್ ನೃತ್ಯದಿಂದಾನೇ ಬೆಳವಣಿಗೆ ಹಾಕೊಂಡು ಬೇರೆ ಬೇರೆ ಆಯಾಮಗಳಲ್ಲಿ ಅವ್ರ ಜೀವನವನ್ನ ಕಟ್ಕೊಂಡಿದ್ದಾರೆ. ಸೊ ಕಲೆ ಯಾವತ್ತೂ ಕೈ ಬಿಡಲ್ಲ. ಅದನ್ನ ಸರಿಯಾಗಿ ಕಲಿತು ಅದನ್ನ ಹೇಗೆ ಬಳಸ್ಕೊಂಡು ನಾವು ಮುಂದಕ್ಕೆ ಹೋಗ್ಬೇಕು ಅನ್ನುವಂತ ಯೋಚನೆ ನಮ್ಮಲ್ಲಿ ಸಮಯಕ್ಕೆ ಸರಿಯಾಗಿ ಮೂಡಬೇಕು. ತಪ್ಪು ಯೋಚನೆ ಮಾಡಿಬಿಟ್ಟು, ತಪ್ಪು ನಿರ್ಧಾರ ತಗೊಂಡ್ಬಿಟ್ಟು ನಮ್ಗೆ ಇದರಲ್ಲಿ ಏನು ವರ್ಕೌಟ್ ಆಗ್ತಾ ಇಲ್ಲ ಅಂತಂದ್ರೆ ಅದು ನಮ್ಮದೇ ತಪ್ಪಾಗಿರುತ್ತೆ.
1: ಓಕೆ, ಇಲ್ಲಿ ಒಬ್ರು ಪ್ರಶ್ನೆ ಕೇಳಿದ್ರು, ಅಂದ್ರೆ ಪ್ರಶ್ನೆಗಿಂತ ಅವರು ಹೇಳಿದ್ದಾರೆ, ರಾಕೇಶ್ ಅಂತ ಸಂದೇಶನ ಕಳಿಸಿ ಹೇಳ್ತಾ ಇದ್ರೆ, ನಾನು ಕೂಡ ನೃತ್ಯ ಪಟು, ಆದ್ರೆ ನೀವು ಹೇಳ್ದಂಗೆ ಮನೆಯಲ್ಲಿ ಮೊದಲು ಊಟಕ್ಕೆ ನೋಡ್ಕೊ ಆಮೇಲೆ ಡ್ಯಾನ್ಸ್ ಮಾಡೋದು ಅಂತ ಹೇಳಿದ್ರು. ನೀವು ಹೇಳ್ತಾ ಇರೋ ಮಾತುಗಳು ನಿಜಕ್ಕೂ ಯೋಗ ಧೈರ್ಯ ಕೊಡ್ತಾ ಇದೆ. ಸೊ ನಾನು ಕೆಲಸದ ಜೊತೆಯಲ್ಲಿ ಈ ನೃತ್ಯ ತರಗತಿಗಳನ್ನ ಮುಂದುವರಿಸಬಹುದಾ ಅಂತ ಕೇಳಿದ್ದಾರೆ.
0: ಖಂಡಿತ ಮುಂದುವರಿಸಿ, ನಿಮಗೆ ಎಕ್ಸ್ಟ್ರಾ ಇನ್ಕಮ್ ನಿಮಗೆ ಏನೋ ನಿಮಗೆ ಬರುತ್ತೆ. ಕ್ಲಾಸಸ್ ಮಾಡೋದ್ರಿಂದ ನಿಮಗೆ ಎಕ್ಸ್ಟ್ರಾ ಇನ್ಕಮ್, ನಿಮಗೆ ರಿಸೋರ್ಸ್ ಬರುತ್ತೆ. ಕೆಲಸ ಬೆಳಗಿಂದ ಸಂಜೆವರೆಗೂ ಕೆಲಸ ಮಾಡೋದ್ರಲ್ಲಿ ನಿಮ್ಗೆ ಅದರಲ್ಲೂ ದುಡ್ಡು ಆಗುತ್ತೆ, ಎರಡು ಕಡೆನೂ ನಿಮ್ಗೆ ಅರ್ನಿಂಗ್ ಆಗುತ್ತೆ. ನೀವಿನ್ನೂ ಸೇಫ್ ಆಗ್ತೀರಾ.
1: ಕರೆಕ್ಟ್,
0: ನೀವಿನ್ನೂ ಸೇಫ್ ಆಗ್ತೀರಾ ಮುಂದಕ್ಕೆ ವಯಸ್ಸಾದಾಗ. ನೋಡಿ, ವಯಸ್ಸಾದಾಗ ನಾವು ಯಾವುದೇ ಕೆಲಸ ಒಂದ್ ಬೆಳಗಿಂದ ಸಂಜೆವರೆಗೂ ಮಾಡೋದಕ್ಕಾಗೋದಿಲ್ಲ. ಕೂತ್ಕೊಳ್ಳಿ, ಗುರುಸ್ಥಾನ ಇರುತ್ತೆ ನಿಮಗೆ. ಗುರುಸ್ಥಾನ ಎಷ್ಟು ಜನಕ್ಕೆ ಬರುತ್ತೆ? ಪಾಠ ಮಾಡಿ ನೀವು ಮಕ್ಕಳಿಗೆ, ಗುರುಗಳೇ ಅಂತ ಬಂದು ಅವಾಗ ಮಕ್ಕಳೆಲ್ಲ ತಿಂಡಿ ತಗೊಂಬಂದು ಕೊಡ್ತವೆ. ನೀವು 80 ವಯಸ್ಸಾದಷ್ಟು ನಿಮಗೆ ವ್ಯಾಲ್ಯೂ ಜಾಸ್ತಿ. ನಮ್ ಗುರುಗಳು ಇಷ್ಟು ಎಕ್ಸ್ಪೀರಿಯನ್ಸ್ ನೃತ್ಯ ಗುರುಗಳು ನಮಗೆ. ವಯಸ್ಸಾದಷ್ಟು ರೆಮ್ಯುನರೇಷನ್ ಜಾಸ್ತಿ, ಸ್ಟೂಡೆಂಟ್ಸ್ ಬರೋದು ಜಾಸ್ತಿ.
1: ಓಕೆ, ಸೊ ಸಾಕಷ್ಟು ಮಾತುಕತೆ ಮುಂದುವರಿಯುತ್ತೆ. ನೀವು ಇದರ ಜೊತೆಗೆ ಕಂಠದಾನ ಕಲಾವಿದರು ಕೂಡ, ಇದ್ರ ಬಗ್ಗೆನೂ ಒಂದಷ್ಟು ಮಾತುಕತೆ ನಡೆಸ್ತೀವಿ. ಕೇಳ್ತಾ ಇರಿ, ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ನಾನು ಕೂಡ ಕಲೆಯಲ್ಲಿ ಒಂದಷ್ಟು ಮುಂದುವರಿಬೇಕು ಅಂತ ಇದ್ದೀನಿ, ಆದರೆ ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ ಅಂತ ಅಂದ್ರೆ, ಉತ್ತರ ಕೊಡಕ್ಕೆ ದೇವು ರೂಪಾಂತರ ಅವರು ನಮ್ಮ ಸ್ಟುಡಿಯೋಲ್ಲಿ ಇದ್ದಾರೆ. ನಿಮ್ಮ ಪ್ರಶ್ನೆಗಳನ್ನ ನಮಗೆ ತಲುಪಿಸಿ 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

0: ಯಾವಾಗ ಸ್ತ್ರೀಯ ಅಪಮಾನವಾಗುವುದು, ಯಾವಾಗ ಒಬ್ಬ ಸ್ತ್ರೀಯ ಶೋಷಣೆಯಾಗುವುದು, ಯಾವಾಗ ಒಬ್ಬ ನಾರಿಯ ಕೇಶವನ್ನು ಎಳೆಯಲಾಗುವುದು, ಆಗೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಯುದ್ಧ ಜನ್ಮ ತಾಳುವುದು, ಒಂದಲ್ಲ ಒಂದು ರೀತಿಯಲ್ಲಿ ಮಹಾಭಾರತದ ಆರಂಭವಾಗುವುದು.
1: ಈ ದನಿಯನ್ನ ನಾವು ಪ್ರತಿದಿನ ಟಿವಿಗಳಲ್ಲಿ ಕೇಳ್ತಾನೆ ಇರ್ತೀವಿ. ಹೌದು, ಇವತ್ತು ನಮ್ಮ ಜೊತೆಯಾಗಿರೋದು ಭಾರದ್ವಾಜ್ ದಯಾನಿಧಿ ದೇವು ರೂಪಾಂತರ ಅವರು. ಇದೀಗ ನಮಗೆ ಎಲ್ಲೋ ಎಲ್ಲಿ ನೋಡಿದ್ರು ಭಾರದ್ವಾಜ್ ದಯಾನಿಧಿ ಅನ್ನೋ ಹೆಸರಲ್ಲಿ ಲಭ್ಯವಾಗ್ತಾರೆ. ಭಾರದ್ವಾಜ್ ದಯಾನಿಧಿ ಅವರು ನಮ್ಮ ಜೊತೆಯಲ್ಲಿ ಸಾಕಷ್ಟು ವಿಷಯಗಳನ್ನು ಮಾತಾಡ್ತಾ ಇದ್ರು. ನೀವು ಈಗ ಹೇಳಿಟ್ಟ ಇಲ್ಲೋ, ಹೆಣ್ಣನ್ನು ಪೂಜಿಸುವಂತಹ ಭೂಮಿ ನಮ್ಮ ಭರತ ಭೂಮಿ. ನೀವು ಹೇಳ್ತಾ ಇದ್ರಿ ಹೆಣ್ಮಕ್ಕಳಿಗೆ ಎಷ್ಟೆಲ್ಲ ಕಲೆಗಳಿರುತ್ತೆ, ಅದರಲ್ಲೂ ಈಗಿನ ಕಾಲದಲ್ಲಿ ಹೆಣ್ಮಕ್ಕಳು ಬಿಸ್ನೆಸ್ ಮಾಡುವಂತಹ ಆ ಕಡೆಗೆ ಒಲವು ತೋರಿಸಿರೋದು ತುಂಬ ಹೆಚ್ಚಾಗಿದೆ. ಸೊ ಏನೋ ಒಂದು ಕಲಿಬೇಕು, ಒಂದು ಆರ್ಟಲ್ಲಿ ಆಸಕ್ತಿ ಇರುತ್ತೆ, ದುಡಿಲೇಬೇಕು ಅನ್ನುವಂತಹ ಪ್ರಮೇಯ ಇರುತ್ತೆ, ಅದರ ಜೊತೆಗೆ ಮನೆ ನೋಡ್ಕೊಳ್ಬೇಕಾಗಿರುತ್ತೆ. ಮಲ್ಟಿ ಟಾಸ್ಕಿಂಗ್ ಬಗ್ಗೆ ಮಾತಾಡ್ತಾ ಇದ್ರಿ ನೀವು, ಮಲ್ಟಿ ಟಾಸ್ಕಿಂಗ್ ಹೆಣ್ಮಕ್ಕಳು ಇವ್ರನ್ನ ಟ್ರೈನ್ ಮಾಡಿರೋದ್ರ ಬಗ್ಗೆ ನಿಮಗೆ ತುಂಬ ಪ್ರೌಡ್ ಫೀಲಿಂಗ್ ಇದೆ, ಹೇಳಿ ಸರ್.
0: ನನಗೆ ಪಾಠ ಮಾಡ್ತಾ ಇದ್ದೀನಿ ಹೆಣ್ಮಕ್ಕಳಿಗೆ ಅಂತ ತುಂಬ ಒಂದು ಗರ್ವ ಇದೆ. ಯಾಕೆ ಅಂತಂದ್ರೆ ನಮ್ಮದು ಮಾತೃಪ್ರಧಾನ ಸಮಾಜ, ಇಲ್ಲಿ ತಾಯಿನೇ ಮನೆಗೆ ದೊಡ್ಡವರು, ಒಂದು ಸಂಸಾರವನ್ನ ಕಟ್ಟುವಂಥದ್ದು ತಾಯಿಯ ಕೆಲಸ. ಹುಡುಗ ಏನ್ ಮಾಡ್ಬೋದು, ದುಡ್ಕೊಂಡು ಬಂದು ದುಡ್ಡನ್ನ ಕೊಟ್ಬಿಡ್ಬೋದು, ಆದ್ರೆ ಯಾವ್ಯಾವ ಒಂದು ಸೆಕ್ಷನ್ಸ್ ಇರುತ್ತೆ, ರೇಷನ್ಗೆ ಇಷ್ಟು ಖರ್ಚು ಮಾಡಬೇಕು, ಮನೆಗೆ ಕರೆಂಟ್ಗೆ ಇಷ್ಟು ದುಡ್ಡು ಕಟ್ಟಬೇಕು, ಬಾಡಿಗೆಗೆ ಇಷ್ಟು ದುಡ್ಡು ಕಟ್ಟಬೇಕು, ಆ ಮಕ್ಕಳಿಗೆ ಇಷ್ಟು ದುಡ್ಡು ಫೀಸ್ ಕಟ್ಟಬೇಕು, ಎಲ್ಲವನ್ನ ಡಿವೈಡ್ ಮಾಡಿ ಪ್ಲಾನ್ ಹಾಕೋದು ತಾಯಿನೇ ಮನೆಯಲ್ಲಿ. ಸೊ ಒಂದು ಏನು ಮನಸ್ಥಿತಿಗಳು ಏನೇನೋ ಇರುತ್ತೆ, ಅತ್ತೆದೊಂದು ಮನಸ್ಥಿತಿ ಇರುತ್ತೆ, ಗಂಡನದೊಂದು ಮನಸ್ಥಿತಿ ಇರುತ್ತೆ, ಎಲ್ಲರೂ ಮನಸ್ಥಿತಿ ಇರುತ್ತೆ, ಅವುಗಳನ್ನೆಲ್ಲ ಸಹಿಸಿಕೊಂಡು ಎಲ್ಲರನ್ನೂ ಒಟ್ಟು ಕೂಡಿಸ್ಕೊಂಡು ಒಂದು ಸಂಸಾರ ಕ್ರಿಯೇಟ್ ಆಗೋದೇ ಒಂದು ಹೆಣ್ಣಿನಿಂದ. ಸೊ ಆ ಹೆಣ್ಣಿಗೆ ಮಲ್ಟಿ ಟಾಸ್ಕಿಂಗ್ ಕೆಪಾಸಿಟಿ ಬೇಕಲ್ಲ,
1: ಕರೆಕ್ಟ್
0: ಅಲ್ವಾ? ಎಷ್ಟು ಮೈಂಡ್ ಸೆಟ್ಗಳ ಜೊತೆ ಡೀಲ್ ಮಾಡೋ ಒಂದಷ್ಟು ತಾಳ್ಮೆ ಬೇಕು, ಹೇಗೆ ನಡ್ಸ್ಕೊಂಡು ಹೋಗ್ಬೇಕು, ಯಾರಿಗೂನು ಡ್ಯಾಮೇಜ್ ಆಗಬಾರ್ದು, ಅಷ್ಟು ಮಲ್ಟಿ ಟಾಸ್ಕಿಂಗ್ ಕೆಪಾಸಿಟಿ ಬೇಕು ಅಂತ ಅಂದಾಗ ನೃತ್ಯ ಅದನ್ನ ಅವ್ರಿಗೆ ಕಲಿಸ್ಕೊಡುತ್ತೆ. ನೃತ್ಯ ಕಲಿಸ್ಕೊಡುತ್ತೆ, ಸಂಗೀತ ಕಲಿಸ್ಕೊಡುತ್ತೆ, ತಾಳ್ಮೆ. ನೃತ್ಯ ಕಲ್ತಿರೋ ಹೆಣ್ಮಕ್ಳನ್ನ ನೋಡಿ ಮಾತಾಡೋ ರೀತಿ ತುಂಬಾ ಸಾಫ್ಟ್ ಆಗಿರುತ್ತೆ, ತುಂಬಾ ಸಾಫ್ಟ್ ಆಗಿರುತ್ತೆ. ಏನಕ್ಕೆ ನಮ್ ನೋಡಿ ಡಾನ್ಸ್ಗೆ ಭರತನಾಟ್ಯಕ್ಕೆ ಹೆಣ್ಮಕ್ಳ ಕೆಲಸ ಅಪ್ಪ ಅಂತ ಅದು ಅಂತ ಅಂತಾರೆ, ಯಾರು ಗಂಡ್ಮಕ್ಳಿಗೆ ಸಪೋರ್ಟ್ ಮಾಡಲ್ವಾ ಭರತನಾಟ್ಯ ಕಲಿಯೋದಕ್ಕೆ? ಅವ್ರ ಬಾಯಿನಲ್ಲಿ ಏನ್ ಬರುತ್ತೆ ಡಿಫಾಲ್ಟ್ ಆಗಿ? ಹೆಣ್ಮಕ್ಳು ಕಲಿಯೋದು. ಅದು ಯಾಕೆ ಭರತನಾಟ್ಯನ ಹೆಣ್ಮಕ್ಳೇ ಕಲಿಬೇಕು ಹೇಳಿ, ಯಾಕೆ ಕಲಿಬೇಕು? ಡಾನ್ಸ್ ಅಲ್ಲಿ ಡಿಸಿಪ್ಲಿನ್ ಇದೆ, ಡಿಸಿಪ್ಲಿನ್ ಇದೆ, ಸಂಗೀತ ಇದೆ, ಶಾಸ್ತ್ರಗಳಿದೆ, ವೇದಗಳಿದೆ, ಇಷ್ಟು ವಿಚಾರ ಒಂದು ಹೆಣ್ಣು ಕಲಿತಾಳೆ ಅಂತ ಅಂದ್ರೆ ಯಾಕೆ ಕಲಿತಾಳೆ, ಯಾತಕ್ಕೋಸ್ಕರ ನೀವು ಕಲಿಸ್ಬೇಕು ಅಂದ್ರೆ, ಮದುವೆ ಮಾಡಿಕೊಟ್ಟು ಇನ್ನೊಂದು ಮನೆಗೆ ಹೋದಾಗ ಇಷ್ಟು ವಿಚಾರಗಳು ಗೊತ್ತಿದ್ದಾಗ ಇಷ್ಟು ವಿಚಾರಗಳನ್ನು ಶಿ ಕ್ಯಾನ್ ಏಬಲ್ ಟು ಹ್ಯಾಂಡಲ್, ಅಂದ್ರೆ ಅಷ್ಟು ವಿಚಾರಗಳು ಒಂದೊಂದು ವ್ಯಕ್ತಿ ತರ ಅಲ್ಲಿ, ಅಷ್ಟು ವ್ಯಕ್ತಿಗಳನ್ನ ಕೂಡಿಸಿ ಯಾಕೆ ಒಂದು ಸಂಸಾರವನ್ನು ನಡೆಸಿಕೊಂಡು ಹೋಗುವಂತ ತಾಕತ್ತು ಆ ಹೆಣ್ಣು ಮಗುಗೆ ಬರಲಿ, ಆ ಸಂಸಾರವನ್ನ ಬಿಗಿಯಾಗಿ ಹಿಡಿದು ಇಟ್ಕೊಳ್ಳಿ ಅನ್ನೋ ಒಂದು ಏನೋ ಒಂದು ಬೇಸಿಕ್ ಎಜುಕೇಶನ್ ಇದು ಡಾನ್ಸ್. ಹಲವಾರು ವರ್ಷ ಪ್ರಾಕ್ಟೀಸ್ ಮಾಡಿದಾಗ ಆ ಮಕ್ಕಳಿಗೆ ನಿಜವಾಗಿರೋ ಗುರು ಹತ್ರ ಕಲಿಬೇಕು, ಯಾರ ಹತ್ರನೋ ಕಲಿಬಾರ್ದು. ಸುಮ್ಮನೆ ಡಾನ್ಸ್ ಹೇಳ್ಕೊಟ್ವಾ, ಫೀಸ್ ತಗೊಂಡ್ವಾ, ಹೋಗ್ಯ, ಈ ತರ ಗುರುಗಳ ಹತ್ರ ಅಲ್ಲ. ಸರಿಯಾಗಿರೋ ಎಜುಕೇಶನ್ ಕೊಡುವಂತ ಗುರು ಹತ್ರ ಕಲಿತಾಗ ಏನಾಗುತ್ತೆ, ಆ ಮಗು ಜೀವನ ಹೇಳಿಲ್ವಾ, ಒಂದು ಮಗು ನನ್ನ ಸೊಸೆ ಬಂದಿದ್ದಾಳಪ್ಪ ನಮ್ಮ ಮನೆಗೆ, ನನ್ನ ತಾಯಿ ತರ ನೋಡ್ಕೋತಾಳೆ ಅಂತ ಅತ್ತೆ ಹೊಗಳ್ತಾ ಇರ್ತಾಳೆ. ಅವ್ರ ಗಂಡ ಇನ್ನೊಬ್ಬ ಹೇಳ್ತಾನೆ ಈ ತರ ಹೆಂಡತಿ ಸಿಕ್ಬೇಕು ನಮ್ಗೆ, ತುಂಬಾ ಜನದ ಮನೆಯಲ್ಲಿ ಪಾಪ ಆ ಹೆಂಗಸು ಎಲ್ಲ ಮಾಡ್ತಿರುತ್ತೆ, ಮಕ್ಕಳಿಗೆ ಎಜುಕೇಶನ್ ನೋಡ್ಕೊಂತಿರುತ್ತೆ, ಅಡುಗೆ ಮಾಡ್ಕೊಟ್ಟಿರುತ್ತೆ, ಆಮೇಲೆ ಕೆಲವು ಮನೆಗಳೆಲ್ಲ ಹೆಣ್ಮಗಳಿಗೆ ಎಲ್ಲ ಮಾಡ್ಕೊಂಡು ಅಡುಗೆ ಮಾಡ್ಬೇಕು ಅಂದ್ರೆ ಹುಚ್ಚು, ರೀ ಇದ್ರಲ್ಲಿ ರುಚಿಯಾಗಿದ್ಯಾ, ಚೆನ್ನಾಗಿದೆ ಅಂದ್ಬಿಟ್ರೆ ಅಷ್ಟು ಖುಷಿ, ಆ ಹುಡುಗಿ ತಿನ್ನುತ್ತೋ ತಿನ್ನಲ್ವೋ ಅಷ್ಟು ಖುಷಿ. ಇದೆಲ್ಲ ಈ ಸಂಸ್ಕಾರ ಹೇಗೆ ಬರುತ್ತೆ ಅಂತಂದ್ರೆ ಕಲೆಯಿಂದನೇ ಬರೋದು ಈ ಸಂಸ್ಕಾರ.
1: ನೀವು ಹೇಳುವಾಗ ನನಗೆ ಇನ್ನೊಂದು ನೆನಪಾಗಿದೆ ಏನು ಅಂದ್ರೆ, ಹಿರಿಯರು ಹೇಳೋ ಒಂದು ಮಾತಿದೆ, ಇವಾಗಿನ ಕಾಲದಲ್ಲಿ ಹೆಣ್ಮಕ್ಳು ಹೊರಗಡೆ ದುಡಿಯಕ್ಕೆ ಹೋಗ್ತಾರೆ, ದುಡಿದ ದುಡ್ಡಲ್ಲಿ ಅಂದ್ರೆ ಅವ್ರದೇ ಆದಂತಹ ಒಂದು ಹೊಸ ವಾತಾವರಣ ನಿರ್ಮಾಣ ಆಗಿದೆ, ಅವರ ಹೊಸತನಗಳಿಗೆ ಒಕ್ಕೊಳ್ಳುವಂಥದ್ದು. ಅಂದ್ರೆ ನೀನು ದುಡ್ದಿದ ದುಡ್ಡನ್ನ ಖರ್ಚು ಹೆಂಗ್ ಮಾಡ್ತೀಯ ಅನ್ನಕ್ಕಿಂತನೂ ನಿನ್ನ ಮನೆಯಲ್ಲಿರೋ ಏನು ಆಸ್ತಿ ಪಾಸ್ತಿ ಅಥವಾ ಏನಿದೆಯೋ ಅದನ್ನ ಉಳಿಸ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಅಂದ್ರೆ ನೀನ್ ಹೊರಗಡೆ ಹೋಗಿ ದುಡ್ದು ಏನ್ ಸಂಪಾದನೆ ಮಾಡ್ತೀಯೋ ನಿನ್ ಮನೆಯಲ್ಲಿ ಅಡುಗೆ ಮಾಡಿ ವೇಸ್ಟ್ ಮಾಡಿದ್ರೆ ಉಪಯೋಗ ಇಲ್ಲ ಅಂತ. ಈ ಎಲ್ಲಾ ಕಲೆಗಳಿಂದಲೂ ಇವೆಲ್ಲದನ್ನು ಕಲಿಬಹುದು ಅಂತ.
0: ಓ ಖಂಡಿತವಾಗ್ಲೂ. ಆಮೇಲೆ ನಾನು ಒಂದು ಆ್ಯಡ್ ಮಾಡೋಕೆ ಇಷ್ಟಪಡ್ತೀನಿ, ಈಗ ಹೆಣ್ಮಕ್ಳನ್ನ ನಾವು ಓದೋಕ್ ಕಳಿಸ್ಬಿಟ್ಟಿದೀವಿ, ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ತಲೆನಿಲ್ಲಲ್ಲ ಅಂತೆಲ್ಲ ಮಾತಾಡ್ತಾರೆ, ಆದ್ರೆ ಯಾಕೆ ಹೆಣ್ಮಕ್ಳನ್ನ ಓದಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆನೂ ಜನಕ್ಕೆ ಗೊತ್ತಿರಬೇಕು. ಯಾಕೆ ಅಂತ ಅಂದ್ರೆ ನಾವು ಒಂದು 80s ಅಲ್ಲಿ 90s ಅಲ್ಲಿ ನೋಡಿದಾಗ ತುಂಬಾ ಏನಾಗೋದು, ವಿಚ್ಛೇದನಗಳಾಗೋದು. ಹೆಣ್ಮಕ್ಳಿಗೆ ಒಂದು ಸೆಕ್ಯೂರಿಟಿ ಇರಲಿಲ್ಲ, ಅವಳು ಇನ್ ಕೇಸ್ ಈ ತರ ಸಮಸ್ಯೆ ಅಥವಾ ಗಂಡ ತೀರ್ಕೊಂಡ್ಬಿಡ್ತಾ ಇದ್ದ, ಈ ತರ ಹೆಣ್ಮಕ್ಳಿಗೆ ಏನಾದ್ರೂ ಸಮಸ್ಯೆ ಆದಾಗ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳಿ ಅಂತ ಹೇಳಿ ಎಜುಕೇಶನ್ ಅನ್ನ ಕೊಡಿಸೋದಕ್ಕೆ ಶುರು ಮಾಡಿದ್ರು. ಈಗಲೂ ಅಷ್ಟೇನೆ, ತುಂಬಾ ಜನ ಹೆಣ್ಮಕ್ಳು ಹಂಗಂತಾರೆ, ಓದಿದ ತಕ್ಷಣ ತಲೆ ಕೆಟ್ಟೋಗಿದೆ, ನಾನು ಹೆಚ್ಚು ಅಂತ ಕೆಲವರು ಇರಬಹುದೇನೋ, ಆದ್ರೆ ನನ್ನ ಸರ್ಕಲ್ ಅಲ್ಲಿ ನಾನು ಏನ್ ನೋಡ್ತಾ ಇದ್ದೀನಿ ಅಂತಂದ್ರೆ, ಪಾಪ ಬೆಳಗಿಂದ ಸಂಜೆವರೆಗೂ ಆ ಹೆಣ್ಣು ಕೆಲಸ ಮಾಡ್ಕೊಂಡ್ ಬರ್ತಾಳೆ, ಅವಳಿಗೆ ಏನೋ ಅವ್ರ ಮನೆಯಲ್ಲಿ ಡಾನ್ಸ್ ಕಲ್ಸಿರಕ್ಕಾಗಲ್ಲ, ಸಂಗೀತ ಕಲ್ಸಿರಕ್ಕಾಗಲ್ಲ, ಅವ್ರಿಗೆ ಕಲ್ತಿರಕ್ಕಾಗಲ್ಲ. ಆ ಹೆಣ್ಮಕ್ಳು ಪಾಪ ಕ್ಲಾಸ್ ಒಳಗಡೆ ಬಂದು ಅವ್ರ ಮಕ್ಕಳನ್ನ ಡಾನ್ಸ್ಗೆ ಕಲಿಸ್ತಾರೆ. ನಾನು ಏನೇನ್ ಮಾಡಕ್ ಆಗ್ಲಿಲ್ಲ, ನಾನು ಏನೇನ್ ಹ್ಯಾಂಡಲ್ ಮಾಡಕ್ ಆಗ್ಲಿಲ್ಲ, ಅದನ್ನ ನನ್ನ ಹೆಣ್ಮಗು ಮಾಡ್ಲಿ ಅಂತ ಪಾಪ ಹೆಣ್ಮಕ್ಳು ದುಡ್ಕೊಂಡ್ ಬಂದು ಅವ್ರ ಮಕ್ಕಳಲ್ಲೇ ಅದನ್ನೆಲ್ಲ ಮತ್ತೆ ರೀಬಿಲ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಗೊತ್ತು ನಮ್ಗೆ ಏನೇನ್ ಬೇಕಾಗಿತ್ತು ಅದು ನಮ್ಮ ಜೀವನದಲ್ಲಿ ಸಿಕ್ಲಿಲ್ಲ, ನಮ್ಮ ಮುಂದಿನ ಪೀಳಿಗೆಗೆ ಅದು ಸಿಕ್ಲಿ ಅಂತ ಕಷ್ಟ ಪಡ್ತಾರೆ. ಹೆಣ್ಮಕ್ಳು ಎಲ್ಲೂ ತಲೆನಿಲ್ಲಲ್ಲ ಹಂಗೆಲ್ಲ ಖಂಡಿತ ಇಲ್ಲ. ಅವ್ರವ್ರವ್ರು ಕಷ್ಟ ಪಟ್ಕೊಂಡು ನಮ್ಗೆ ಏನೇನ್ ಸೇರ್ಬೇಕಾಗಿತ್ತು ಅದು ನಮ್ಮ ಮಕ್ಕಳ ಮುಖಾಂತರ ನಾವು ನೋಡ್ಕೋತೀವಿ ಅಂತ ಪಾಪ ಹಾಗ ಮುಂದುವರಿಸ್ತಾ ಇದಾರೆ ಆ ಒಂದು ಸಂಸ್ಕೃತಿನ. ಅದಕ್ಕೋಸ್ಕರ ಹೆಣ್ಮಕ್ಳು ನಿಜವಾಗ್ಲು ನಾನು ತುಂಬಾನೇ ನನ್ಗೆ ಏನೋ ಅಭಿಮಾನ, ಅದಕ್ಕೋಸ್ಕರ ನಾನು ಹಿಂಗ್ ಮಾತಾಡ್ತಾ ಇದ್ದೀನಿ ಅದ್ರ ಬಗ್ಗೆ.
1: ಓಕೆ, ನಿಮ್ಮ ಸಾಕಷ್ಟು ಜನ ಅಭಿಮಾನಿಗಳ ಸಂದೇಶ ಈಗಾಗಲೇ ಬಂದಿದೆ. ಮಹಾಭಾರತ ಸೀರಿಯಲ್ ಪ್ರತಿ ಸಲನೂ ನಾನು ನೋಡ್ತಾ ಇರ್ತೀನಿ. ಧ್ವನಿ ನಿಂದೆ ಅಂತ ಕೇಳಿ ಇವತ್ತು ನಿಮ್ಮ ಸಂದರ್ಶನ ಕೇಳಿ ತುಂಬಾ ಖುಷಿ ಆಯ್ತು ಅಂತ ಮಹೇಶ್ ಮಂಡ್ಯದಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ರೆ.
0: ಧನ್ಯವಾದಗಳು ಮಹೇಶ್.
1: ಮತ್ತೆ ಒಬ್ಬ ವೆಂಕಟೇಶ್ ಅವರು ಹೇಳ್ತಾ ಇದ್ರೆ, ನಾವು ಸ್ಕ್ರೀನ್ ಮೇಲೆ ಹೀರೋಗಳನ್ನ ನೋಡ್ತೀವಿ, ಅವರು ಹೇಳುವಂತ ಸೂಪರ್ ಹಿಟ್ ಡೈಲಾಗ್ ಗಳನ್ನ ಕೇಳಿರ್ತೀವಿ, ಆದ್ರೆ ಆ ಡೈಲಾಗ್ ಗಳ ಹಿಂದಿರುವ ನಿಮ್ಮ ಕಂಠದಾನದ ಶಕ್ತಿ ನಿಜಕ್ಕೂ ನಾವು ನಿಮ್ಗೆ ನಮಿಸ್ಬೇಕು. ಧನ್ಯವಾದ ನಿಮ್ಗೆ. ಯಾವತ್ತು ಮರೆಯಕ್ ಆಗದೆ ಇರುವಂತಹ ಕಲೆಗಳು ಇವೆಲ್ಲನೂ ಅಂತ.
0: ಧನ್ಯವಾದಗಳು ಸರ್, ಧನ್ಯವಾದಗಳು.
1: ಅವ್ರ ಜೊತೆಗೆ ದೇವರ ಸಂದರ್ಶನ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಖುಷಿ ಆಯ್ತು ಅಂತ ಸೋಮಶೇಖರ್ ಹಂಪಸಾಗರ್ದಿಂದ ಸಂದರ್ಶನ
0: ಕಲಿಸಿದ್ದಾರೆ.
1: ಕಲಾವಿದರಾದ ದೇವ ರೂಪಾಂತರ ಅವರ ಸಂದರ್ಶನ ಕೇಳಿ ತುಂಬಾ ಖುಷಿ ಆಯ್ತು. ಇನ್ನಷ್ಟು ಹೆಚ್ಚೆಚ್ಚು ಕಲಿಯುವಂತಹ ಆಸಕ್ತಿ ನಮಗೂ ಇರೋದ್ರಿಂದ ಅವಕಾಶ ಏನಾದ್ರೂ ಇದೆಯಾ ಅಂತ ವೇದ ಹಾಸಂದಿದ್ದ ಸಂದೇಶನ ಕಳಿಸಿ ಹೇಳ್ತಾ ಇದ್ರೆ. ಇಲ್ಲಿ ಇನ್ನೊಬ್ರು ಭಾಗ್ಯ ಅಂತ, ನಾನು ಬ್ಲೈಂಡ್ ಈಗಾಗ್ಲೇ ಒಂದು ವಿಷಯದ ಮೇಲೆ PhD ಮಾಡ್ತಾ ಇದ್ದೀನಿ, ನಿಮ್ ಮಾತ್ರ ಬಂದು ಕಲಿಬೇಕು ಅಂತ ಕೇಳ್ತಾ ಇದಾರೆ. ಸೊ ಗುರು ಅಂದಿದ ತಕ್ಷಣ ಆ ಗುರು ಸ್ಥಾನಕ್ಕೆ ನಮ್ಮ ಕೇಳುಗರು ಕೂಡ ನಿಮ್ಮನ್ನ ಏರ್ಸಿದ್ದಾರೆ. ಸೊ ಹೀಗೆ ಸಾಕಷ್ಟು ಜನರ ಸಂದೇಶ ತಲುಪ್ತಾ ಇದೆ. ಮತ್ತಷ್ಟು ಪ್ರಶ್ನೆಗಳಿದ್ರೆ ನೀವು ಕೂಡ ನಮ್ಗೆ ಕೇಳಬಹುದು. ದೇವು ಅವರ ಕಂಠದಾನದ ಬಗ್ಗೆ ಒಂದಷ್ಟು ಮಾತುಕತೆ ನಡೆಯುತ್ತೆ ಇನ್ನ ಮುಂದಿನ ನಮ್ಮ ಸೆಗ್ಮೆಂಟ್ಗಳಲ್ಲಿ. ನೀವು ಕೇಳ್ತಾ ಇರೋದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ನಾವು ಕೂಡ ಪ್ರಾರ್ಥಿಸ್ತೀವಿ ಎಲ್ಲ ಹೆಣ್ಮಕ್ಕಳು ಗಂಡ್ಮಕ್ಕಳು ಎಲ್ಲರೂ ಇಂತಹ ಕಲೆಯಲ್ಲಿ ಮತ್ತಷ್ಟು ಮಗದಷ್ಟು ಬೆಳೀಲಿ. ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮದ ಉದ್ದೇಶವೂ ಕೂಡ ಕನ್ನಡಿಗರು ಮತ್ತಷ್ಟು ಮಗದಷ್ಟು ಹೆಚ್ಚೆಚ್ಚು ಬೆಳೀಲಿ ಅನ್ನೋದೇ ನಮ್ಮ ಉದ್ದೇಶ ಆಗಿರೋದ್ರಿಂದ ದೇವು ರೂಪಾಂತರ ಭಾರದ್ವಾಜ್ ದಯಾನಿಧಿ ಅವರು ಇವತ್ತು ನಮ್ಮ ಜೊತೆಯಾಗಿದ್ದಾರೆ. ಸಾಕಷ್ಟು ವಿಷಯಗಳನ್ನ ಮಾತಾಡ್ತಾ ಇದ್ರಿ ದೇವು ಅವರೇ, ಏನಂತ ಕರಿಬೇಕು ಅಂತ ಗೊತ್ತಾಗ್ತಾ ಇಲ್ಲ, ದಯಾನಿಧಿ ಅಂತ ಕರಿಬೇಕು. ಸೊ ಒಟ್ಟಲ್ಲಿ ಕಲಾವಿದರಾಗಿ ಇವತ್ತು ಬಂದು ನಮ್ಮ ಸ್ಟುಡಿಯೋದಲ್ಲಿ ಕೂತಿದ್ದೀರಾ. ಇಲ್ಲಿ ಸಾಕಷ್ಟು ಜನ ಆಕಾಶವಾಣಿಲಿ ಇಂತಹ ಕಲಾವಿದರು ಕಲಾವಿದರಿಗೆ ಆಶ್ರಯ ತಾಣ ತವರು ಮನೆ ಅಂತ ಅನ್ಸ್ಕೊಂಡಿರೋದು ಆಕಾಶವಾಣಿ. ಡಬ್ಬಿಂಗ್ ಬಗ್ಗೆ ಮಾತಾಡೋದಾದ್ರೆ ಡಬ್ಬಿಂಗ್ ಅಲ್ಲಿ ಎಷ್ಟೆಲ್ಲ ಆಪರ್ಚುನಿಟೀಸ್ ಇದೆ, ಹೇಗೆ ಮುಂದುವರಿಬಹುದು?
1: ಡಬ್ಬಿಂಗ್ ಅಂತ ಬಂದಾಗ ಈಗ ಆಪರ್ಚುನಿಟೀಸ್ ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ. ಆಕ್ಚುಲಿ ಮೊದಲು ಏನಾಗ್ತಾ ಇತ್ತು, ಧಾರಾವಾಹಿಗಳಿಗೆ ಡಬ್ಬಿಂಗ್ ಮಾಡ್ತಾ ಇದ್ರು. ಈಗ ಕೆಲವು ನೆಟ್ವರ್ಕ್ಸ್ಗೆಲ್ಲ ಹೋದಾಗ
0: ಓಟಿಟಿ ಪ್ಲಾಟ್ಫಾರ್ಮ್
1: ಸಂಪೂರ್ಣವಾಗಿ ಆ ಧಾರಾವಾಹಿಗೆಲ್ಲ ಪ್ರತಿಯೊಂದು ಪಾತ್ರವೂ ಡಬ್ಬಿಂಗ್ ಮಾಡ್ಬೇಕಾಗಿ ಬರ್ತಿತ್ತು. ಈಗ ಓಟಿಟಿ ಪ್ಲಾಟ್ಫಾರ್ಮ್ ಬಂದಿದೆ, ಈ ಮೈಕ್ರೋ ಡ್ರಾಮಾಸ್ ಬಂದಿದೆ, ಆಮೇಲೆ ಏನು ಸಿಲ್ವರ್ ಸ್ಕ್ರೀನ್ ಸಿನಿಮಾಗಳು ಬಂದಿದೆ, ಆಮೇಲೆ ಬೇರೆ ಯಾರಾದ್ರು ಪ್ರವಚನಗಳು ಮಾಡಿರ್ತಾರೆ ಗುರುಗಳು. ಇವಾಗ ಧಾರ್ಮಿಕ ಗುರುಗಳು ಕೆಲವರು ಪ್ರವಚನಗಳು ಮಾಡಿರ್ತಾರೆ, ಬೇರೆ ತುಂಬಾ ಜನಕ್ಕೆ ರೀಚ್ ಆಗ್ಬೇಕು ಅಂದಾಗ ಬೇರೆ ಬೇರೆ ಭಾಷೆಗಳಲ್ಲಿ ಅದನ್ನ ಡಬ್ಬಿಂಗ್ ಮಾಡಿಸ್ತಾರೆ. ನಾನೇ ಮಾಡಿದ್ದೀನಿ. ಸೊ ಆಪರ್ಚುನಿಟಿ ತುಂಬಾ ಆಗಿದೆ. ಏನು ಇಲ್ವಾ ನಿಮ್ಗೆ ಆ ತರದ ಯಾವ್ದು ಅವಕಾಶ ಸಿಕ್ಲಿಲ್ವಾ? ಯೂಟ್ಯೂಬ್ ಇದೆ ನಿಮ್ಗೆ, ನಾನು ಪ್ರಮೋಟ್ ಮಾಡಬಾರ್ದು. ಆಕ್ಚುಲಿ ಇಲ್ಲಿ ಎಷ್ಟೊಂದು ಮೀಡಿಯಾ ಇದೆ, ನೀವು ನಿಮ್ಮ ಧ್ವನಿಯನ್ನೇ ಅಲ್ಲಿ ಹಾಕಿ ನಿಮ್ದೇ ಸ್ವಂತ ಧ್ವನಿ ನೀವು ಕಂಟೆಂಟ್ ನ ಕ್ರಿಯೇಟ್ ಮಾಡಬಹುದು. ಸೈನ್ಸ್ ಬೇಸ್ಡ್ ಕ್ರಿಯೇಟ್ ಮಾಡಬಹುದು, ಧಾರ್ಮಿಕವಾಗಿ ಕ್ರಿಯೇಟ್ ಮಾಡಬಹುದು, ಚಾರಿತ್ರಿಕವಾಗಿ ಕ್ರಿಯೇಟ್ ಮಾಡಬಹುದು, ಪೌರಾಣಿಕವಾಗಿ ಕ್ರಿಯೇಟ್ ಮಾಡಬಹುದು, ಗೊತ್ತಿಲ್ದಿರೋ ಕಥೆಗಳನ್ನ ಹೇಳಬಹುದು, ಅಥವಾ ಏನೇನು ಹಿಸ್ಟ್ರಿನಲ್ಲಿ ನಡೆದಿದೆ ಗೊತ್ತಿಲ್ದಿರೋ ಅಂಶಗಳನ್ನ ಹೇಳಬಹುದು. ಕೇಳೋರು ಖಂಡಿತ ಇದ್ದಾರೆ. ಸೋಷಿಯಲ್ ಮೀಡಿಯಾ ಅಷ್ಟು ಸ್ಟ್ರಾಂಗ್ ಆಗಿ

0: ಸಾಕಷ್ಟು ಅವಕಾಶಗಳು ನಮ್ಮನ್ನು ಹುಡ್ಕೊಂಡು ಬರುತ್ತೆ. ಆದರೆ ಅದಕ್ಕೆ ನಾವು ತಯಾರಿರಬೇಕು, ನಮ್ಮ ಧ್ವನಿಯನ್ನು ನಾವು ಸರಿಯಾಗಿ ಕಾಪಾಡಿಕೊಂಡಿರಬೇಕು. ಆಮೇಲೆ ನನಗೆ ಆ ಪಾತ್ರನೇ ಸಿಗಬೇಕಾಗಿತ್ತು ಅಂತ ಅನ್ನೋ ಥರ ನ್ಯಾರೋ ಮೈಂಡ್ ಇರಬಾರ್ದು, ಸಂಕುಚಿತ ಮನೋಭಾವನೆ ಇರಬಾರ್ದು. ನಮ್ಮ ಧ್ವನಿಗೆ ಯಾವ ಪಾತ್ರ ಏನು ಸರಿ ಹೊಂದುತ್ತೆ ಅಂತ ನಮಗೂ ಸಹ ಗೊತ್ತಿರಬೇಕು. ಆಡಿಷನ್ಸ್ ಕೊಡೋದಕ್ಕೆ ಹೋಗಬೇಕು, ಅದಕ್ಕೆ ಟೆಸ್ಟ್, ವಾಯ್ಸ್ ಟೆಸ್ಟ್ ಮಾಡ್ತಾರೆ, ಅದಕ್ಕೆ ಹೋಗಬೇಕಾಗತ್ತೆ. ಅದಕ್ಕೆ ಮುಂಚೆ ಸ್ವಲ್ಪ ರಂಗಭೂಮಿಯ ತಚ್ಚಿದ್ದಾಗ ತುಂಬಾನೇ ಓಪನ್ ಅಪ್ ಆಗಿ ನಾವು ಇರ್ತೀವಿ. ಏನೋ ಒಂದು ಪಾತ್ರವನ್ನು ಹೇಗೆ ಬಿಲ್ಡ್ ಮಾಡಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು, ಆ ಪಾತ್ರದ ಏರಿಳಿತ ಹೆಂಗಿರಬೇಕು, ಧ್ವನಿಯಲ್ಲಿ ಏರಿಳಿತ ಹೇಗಿರಬೇಕು, ಈ ಥರದ್ದೆಲ್ಲ ಒಂದಷ್ಟು ಕಲ್ತ್ಕೊಂಡಾಗ ಏನಾಗುತ್ತೆ, ತುಂಬ ನಮಗೆ ಹುಮ್ಮಸ್ಸು, ಆ ಧೈರ್ಯ ಬಂದ್ಬಿಡುತ್ತೆ, ಓ ನಾನು ಡಬ್ಬಿಂಗ್ ಫೀಲ್ಡ್ಗೆ ಖಂಡಿತ ಹೋಗಬಹುದು. ಆಮೇಲೆ ನಮ್ಮದು ಡಬ್ಬಿಂಗ್ದೇನೇ ಒಂದು ಏನೋ ಒಂದು ಗ್ರೂಪ್ ಇದೆ ಆ್ಯಕ್ಚುಲಿ, ಸಂಸ್ಥೆ, ಅಲ್ಲಿ ನೋಂದಾಯಿಸ್ಕೋಬೇಕು. ನಾನು ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕಲಾವಿದರ ಸಂಘ ಇದೆ, ಅಲ್ಲಿ ನೋಂದಾಯಿಸ್ಕೊಂಡ್ರೆ ಡಬ್ಬಿಂಗ್ ಆಪರ್ಚುನಿಟೀಸ್ ಒಂದಷ್ಟು ಪ್ರೊಡಕ್ಷನ್ ಹೌಸ್ಗಳಿಗೆ ಅವ್ರು ನಮ್ಮ ನಂಬರನ್ನು ಕಳಿಸ್ಕೊಡ್ತಾರೆ. ಸೊ ಪ್ರೊಫೆಷ್ನಲಿ ಬರಬೇಕು ಅಂದಾಗ ಒಂದು ಸ್ವಲ್ಪ ಅದ್ರ ಬಗ್ಗೆ ಟ್ರೈನಿಂಗ್ ತಗೊಂಡು ರಿಸರ್ಚ್ ಮಾಡಿಕೊಂಡು ಬಂದರೆ ತುಂಬ ಚೆನ್ನಾಗಿ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಂಡು ಜೀವನ ಕಟ್ಕೋಬಹುದು, ಏನು ಸಮಸ್ಯೆ ಆಗಲ್ಲ. ಡಬ್ಬಿಂಗ್ನಲ್ಲಿಯೇ ಜೀವನ ಮಾಡಿದಂಥವ್ರು ಎಷ್ಟು ಎಂತೆಂಥ ಮಹಾನ್ ಕಲಾವಿದರಿದ್ದಾರೆ. ನಮ್ಮ ಸುದರ್ಶನ್ ಸರ್ ಇದ್ದಾರೆ, ಎಷ್ಟು ಜನ ಕಲಾವಿದರಿಗೆ ಅವ್ರಿಗೂ ಧ್ವನಿಯಾಗಿದ್ದಾರೆ. ಅಷ್ಟೇ ಯಾಕೆ, ಆಕ್ಟ್ರೆಸ್ ಸುಧಾರಾಣಿ ಮೇಡಮ್ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿಗೆಲ್ಲ ಅವರು ಡಬ್ಬಿಂಗ್ ಕೊಡ್ತಾರೆ. ಸಾಯಿ ಕುಮಾರ್ ಸರ್ ಅವರೆಲ್ಲ ಡಬ್ಬಿಂಗ್ ಇಂದಾನೇ ಬಂದಂತವ್ರು ಅಲ್ವಾ. ಸೊ ಹಾಗಾಗಿ ಏನು ಸಮಸ್ಯೆ ಆಗಲ್ಲ. ಈಗ ನನಗೆ ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಕೇಳ್ತಾರೆ, ಸರ್ ಭರದ್ವಾಜ್ ಸರ್ ನಾವು ಡಬ್ಬಿಂಗ್ ಬರಬೇಕು, ನಮ್ಗೆ ಸ್ವಲ್ಪ ರೆಫರ್ ಮಾಡಿ ಅಂತ. ಖಂಡಿತ ನಾನು ರೆಫರ್ ಮಾಡ್ತೀನಿ ನಮ್ಗೆ ಕೇಳ್ದವ್ರನ್ನ. ಯಾಕೆ ಅಂತಂದ್ರೆ ದೇವರು ಪ್ರತಿಯೊಬ್ಬರಿಗೂ ಊಟ ಕೊಟ್ಟಿರ್ತಾನೆ. ನನ್ನ ಕರೆದಿದ ತಕ್ಷಣ ನನ್ನ ಅವಕಾಶವನ್ನ ಅವರು ಏನು ಕಿತ್ಕೊಳ್ಳೋದಿಲ್ಲ. ಯಾವತ್ತೂ ಭರದ್ವಾಜ್ ಇಸ್ ಭರದ್ವಾಜ್, ಯು ನೋ ಒನ್ ಕ್ಯಾನ್ ರೀಪ್ಲೇಸ್ ಭರದ್ವಾಜ್. ನಿಮ್ಮ ಊಟ ನಿಮಗೆ, ನನ್ನ ಊಟ ನನಗೆ. ಹಾಗಾಗಿ ತುಂಬಾ ಅವಕಾಶಗಳೀಗ ಜಾಸ್ತಿ ಆಗ್ಬಿಟ್ಟಿದೆ ಎಲ್ಲಾ ಕಡೆ. ಖಂಡಿತ ಬರಬಹುದು, ಎಲ್ರಿಗೂ ಜೀವನ ಇದೆ. ಆದ್ರೆ ಅದ್ರ ಜೊತೆ ಇನ್ನೊಂದು ವೃತ್ತಿಯನ್ನ ನೀವು ಪಕ್ಕದಲ್ಲಿ ಇಟ್ಕೊಂಡು ನಡ್ಸ್ಕೊಂಡು ಹೋಗಿದ್ರೆ ಯು ವಿಲ್ ಬಿ ಬೆನಿಫಿಟೆಡ್, ನಿಮ್ಗೆ ಜಾಸ್ತಿ ದುಡಿಮೆ ಆಗುತ್ತೆ. ಫೈನಲ್ ಆಗಿ ನಾವು ಈ ಪ್ರಪಂಚದಲ್ಲಿ ಜೀವನ ಮಾಡಬೇಕು ಅಂದಾಗ ದುಡಿಮೆನೆ ಇಂಪಾರ್ಟೆಂಟ್
1: ಇರಬೇಕು.
0: ಹಾಗಾಗಿ ಎರಡೆರಡು ಮೂರು ಪ್ರೊಫೆಷನ್ ನೀವು ಹ್ಯಾಂಡಲ್ ಮಾಡಿದ್ರೆ ನಿಮ್ಮಷ್ಟು ಒಳ್ಳೆಯ ವ್ಯಕ್ತಿತ್ವ ನಿಮ್ಮನ್ನ ಒಂದು ರೋಲ್ ಮಾಡಲ್ ತಗೊಂಡ್ಬಿಡ್ತಾರೆ. ಈಗ ನೋಡಿ, ನಾನು ನನ್ನ ನೃತ್ಯ ತರಗತಿಗಳನ್ನ ಮಾಡ್ತೀನಿ, ಡಬ್ಬಿಂಗ್ ಮಾಡ್ತೀನಿ, ಆಕ್ಟಿಂಗ್ ಮಾಡಕ್ಕೆ ಹೋಗ್ತೀನಿ, ಧಾರಾವಾಹಿಗಳಲ್ಲಿ ಅವಕಾಶಗಳು ಸಿಕ್ಕಾಗ ನಾನು ಪಾತ್ರವನ್ನ ಮಾಡೋದಕ್ಕೆ ಹೋಗ್ತೀನಿ, ಮೂರು ಕೆಲಸಗಳನ್ನ ಮಾಡ್ತೀನಿ. ಹಾಗೆ ನಾನು ಪಿ ಎಚ್ ಡಿ ಸಹ ಓದ್ತಾನೂ ಇದ್ದೀನಿ. ನಾನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನೃತ್ಯ ವಿಭಾಗದಲ್ಲಿ ನಾನು ಪಿ ಎಚ್ ಡಿ ವಿದ್ಯಾರ್ಥಿ. ಇನ್ನೊಂದು 6 ತಿಂಗಳು
1: ಟೈಮ್ ಹೆಂಗ್ ಮ್ಯಾನೇಜ್ ಮಾಡ್ಕೊಳ್ತೀರಾ?
0: ನಮ್ಮಲ್ಲಿ ಆ ತುಡಿತಾ ಇರಬೇಕು, ನಾನು ಎಲ್ಲ ಮಾಡೋದಕ್ಕೆ ಬರಬೇಕು. ಈಗ ನೋಡಿ, ನಾನು ಈ ಸ್ಟುಡಿಯೋಗೆ ಬರಬೇಕಾಗಿತ್ತು, ಎಲ್ಲ ಕೆಲಸವನ್ನ ಅಷ್ಟು ಆ ಟೈಮ್ ಒಳಗಡೆ ನಾನು ಕರೆಕ್ಟ್ ಆಗಿ ಡಿಸಿಪ್ಲಿನ್ಡ್ ಆಗಿ ನಾನು ಆರ್ಗನೈಸ್ ಮಾಡ್ಕೋಬೇಕು. ಮಾಡ್ಕೊಂಡಾಗ ಸಾಧ್ಯ ಆಗುತ್ತೆ. ನೋಡಿ, ನಾನು 4 ಓದ್ತಾ ಇದ್ದೀನಿ, ಡಬ್ಬಿಂಗ್ ಮಾಡ್ತೀನಿ, ಡಾನ್ಸ್ ಕ್ಲಾಸಸ್ ಮಾಡ್ತೀನಿ, ಆಕ್ಟಿಂಗ್ ಮಾಡ್ತೀನಿ. 4 ಹೇಗ್ ಮಾಡೋದಕ್ಕೆ ಸಾಧ್ಯ? ನನಗೆ ಕಲಿಸ್ಕೊಟ್ಟಿದ್ದೆ ನನ್ನ ವಿದ್ಯೆ, ಡಿಸಿಪ್ಲಿನ್. ನಮ್ಮಲ್ಲಿ ಅದೊಂದಿತ್ತು, ಶಿಸ್ತಿತ್ತು ಅಂತಂದ್ರೆ ನಾವು ಏನು ಬೇಕಾದ ಶಿಸ್ತಿರ್ಬೇಕು, ತುಡ್ತಾ ಇರಬೇಕು. ಆಮೇಲೆ ನನಗೆ ಸಂಗೀತ ಕಲಿಬೇಕು ಅಂತ ಆಸಕ್ತಿ, ವೇದ ಕಲಿಬೇಕು ಅಂತ ಆಸಕ್ತಿ, ಕೊನ್ನಕೋಲ್ ಕಲಿಬೇಕು ಅಂತ ಆಸಕ್ತಿ, ನೃತ್ಯ ಕಲಿಬೇಕು ಅಂತ ಆಸಕ್ತಿ, ಆಕ್ಟಿಂಗ್ ಕಲಿಬೇಕು ಅಂತ ಆಸಕ್ತಿ, ಏನಿದೆ ಎಲ್ಲಕ್ಕೂ ಜಾಯ್ನ್ ಆಗಿರ್ತೀನಿ. ಅದಕ್ಕೊಂದು ಸ್ವಲ್ಪ ಟೈಮ್, ಇದಕ್ಕೊಂದು ಸ್ವಲ್ಪ ಟೈಮ್, ಅದನ್ನ ಯೂಸ್ ಮಾಡ್ಕೋಬೇಕು. ನಾವು ಕರೆಕ್ಟ್ ಆಗಿ ಟೈಮ್ ಅನ್ನ ಬೈಫರ್ಕೇಟ್ ಮಾಡ್ಕೊಂಡು ಫಿಕ್ಸ್ ಮಾಡ್ಕೊಂಡ್ರೆ ಎಲ್ಲವೂ ಸಾಧ್ಯ. ಡಬ್ಬಿಂಗ್ ಫೀಲ್ಡ್ಗೆ ಯಾರ್ಯಾರು ಬರಬೇಕು ಅಂತ ಅನ್ಕೊಂಡಿದ್ದೀರಾ, ನಿಮ್ಮಲ್ಲಿ ಆ ಸ್ಕಿಲ್ ಇದೆಯಾ ಅಂತ ಮೊದಲು ನೀವು ಅದನ್ನ ಏನ್ ಮಾಡ್ಬೇಕು, ಕಂಡಿಡ್ಕೋಬೇಕು. ನನ್ಗೆ ಅದು ಗೊತ್ತಿರಲಿಲ್ಲ. ನಾನು ರಂಗಭೂಮಿ ಮಾಡ್ತಾ ಇದ್ದಿದ್ದು ಕೇಳದೆ ಬಂದಂತ ಭಾಗ್ಯ ನನಗೆ ಡಬ್ಬಿಂಗ್. ಆಯ್ತಾ, ಎಲ್ಲರ ವಿಚಾರದಲ್ಲೂ ಹಾಗಾಗುತ್ತೆ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ. ಕೆಲವರು ತರಬೇತಿ ಪಡೆದು ಬರೋದಕ್ಕೂ ಸಾಧ್ಯ. ಇವಾಗ ಅದಕ್ಕೆಲ್ಲ ಕೆಲವು ಇನ್ಸ್ಟಿಟ್ಯೂಷನ್ಗಳೆಲ್ಲ ಬಂದ್ಬಿಟ್ಟಿದೆ ಈಗ ಹಾಗೆ. ಸೊ ಬರಬೇಕು ಅನ್ನೋರಿಗೆ ಅವಕಾಶಗಳು ಹೇರಾಳವಾಗಿದೆ, ಖಂಡಿತ. ಅಷ್ಟೊಂದು ವಾಹಿನಿಗಳು ಇದೆ, ಅಷ್ಟೊಂದು ಪ್ಲಾಟ್ಫಾರ್ಮ್ಸ್ ಇದೆ, ಖಂಡಿತವಾಗ್ಲೂ ಡಬ್ಬಿಂಗ್ ಅಲ್ಲಿ ಜೀವನ ಕಟ್ಕೋಬಹುದು.
1: ಡಬ್ಬಿಂಗ್ ಅಲ್ಲಿ ಜೀವನ ಕಟ್ಕೊಳ್ಬಹುದು ಅಂತ ಹೇಳ್ತಾ ಇದ್ರ. ಸಿನಿಮಾಗಳಿಗೆ ಡಬ್ ಮಾಡಬೇಕು ಅಂದ್ರೆ 2-3-4 ಅಥವಾ 1 ವಾರದ ಸಮಯ ತಗೊಳ್ಳುತ್ತೆ. ಅದೇ ಸೀರಿಯಲ್ಗಳಿಗೆ ಡಬ್ ಮಾಡಬೇಕು ಅಂದ್ರೆ ಅದೊಂದು ಲಾಂಗ್ ಟರ್ಮ್ ಪ್ರಾಜೆಕ್ಟ್ಗಳಾಗಿರುತ್ತೆ. ಅಲ್ಲಿ ಧ್ವನಿ ಕಾಯ್ಕೊಳ್ಳೋದು ಕಷ್ಟದ ವಿಷಯ. ಧ್ವನಿ ಕಾಯ್ಕೊಳ್ಳೋ ಅಂದ್ರೆ ನಿಮ್ಗೆ ಯಾವತ್ತಾದ್ರೂ ಆ ತರದ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಮತ್ತೆ ಹೇಗೆ ಧ್ವನಿ ಕಾಯ್ಕೊಳ್ತೀರಾ ಅಲ್ಲಿ?
0: ಏನಂತ ಅಂದ್ರೆ ಸ್ವಲ್ಪ ಬೇಸಿಕ್ ಎಕ್ಸಸೈಸ್, ಥಿಯೇಟ್ರಿಕಲ್ ಎಕ್ಸಸೈಸ್ ಎಲ್ಲ ಇದೆ. ಇವಾಗ ಓವಲ್ಸ್ನ ನಾವು ಹೇಗೆ ಪ್ರೊನೌನ್ಸ್ ಮಾಡ್ತೀವಿ, ಇವಾಗ AEIOU, ಅದಕ್ಕೆಲ್ಲ ಗಂಟ್ಲಿಂದ ಇವಾಗ ನಾವು ಅಂತ ಇದ್ದಾಗ ನಾಭಿಯಿಂದ ಸ್ವರ ಹೊರಗಡೆ ಬರಬೇಕಾದ್ರೆ ನಮ್ದು ವೋಕಲ್ ಕಾರ್ಡು ಒಂದು ವೈಬ್ರೇಷನ್, ಒಂದು ಫ್ರೀಕ್ವೆನ್ಸಿನಲ್ಲಿ ಏನೋ ಸೌಂಡ್ ಅನ್ನ ಹೊರಗಡೆ ಹಾಕ್ತಾ ಇರುತ್ತೆ. ಹಾಗ ಮೂಗಿಂದ ಹೇಳಿದ್ ನಾ ಅಂತ

0: ಕೇಳಿದಾಗ ಅಥವಾ ಬ್ರ ಈ ತರ ಕೆಲವೆಲ್ಲ ಎಕ್ಸಸೈಸಸ್ಗಳಿದೆ ವೋಕಲ್ ಕಾರ್ಡ್ಗೆ ನಾವು ಟ್ರೈನಿಂಗ್ ಕೊಟ್ಕೊಳ್ಳೋದಕ್ಕೆ, ಮಾತು ಸ್ಪಷ್ಟವಾಗಿ ಬರೋದಕ್ಕೆ, ನಾಲಿಗೆ ನುಲಿಗಳು ಅಂತ ಬೇರೆ ಇದೆ. ಇವಾಗ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಆಮೇಲೆ ತ್ರ ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಈ ತರ ನಾಲಿಗೆ ನುಲಿಗಳು ಅಂತ ಇದೆ. ಆಮೇಲೆ ಆ ಇ ಉ ಈ ತರ ಅಕ್ಷರಗಳನ್ನೆಲ್ಲ ತುಂಬಾ ದೀರ್ಘವಾಗಿ ಶ್ರುತಿ ಜೊತೆ ಹೇಳ್ಕೊಂಡಾಗ ಆ ವೋಕಲ್ ಕಾರ್ಡ್ಗೆ ಆ ರೀತಿಯಾದ ತಾಕತ್ತು ಬರುತ್ತೆ. ತುಂಬಾ ಹೊತ್ತು ಒಂದು ಧ್ವನಿಯನ್ನ ಹಿಡಿದಿಟ್ಕೊಂಡು ಸ್ಟ್ರೈನ್ ಆಗದಿರ ಹೇಳುವಂತಹ ತಾಕತ್ತು ಬರುತ್ತೆ. ಸೊ ಹಾಗಾಗಿ ಕೆಲವು ಟೆಕ್ನಿಕ್ಸ್ ಅನ್ನ ನಾವು ಕಲಿಬೇಕಾಗುತ್ತೆ. ಆಮೇಲೆ ಸ್ವಲ್ಪ ಬಿಸಿನೀರು ಆವಾಗವಾಗ ಬಿಸಿನೀರು ಕುಡಿಬೇಕಾಗುತ್ತೆ. ಐಸ್ ಕ್ರೀಮ್ ತಿನ್ನೋದನ್ನ ನಾವು ಸ್ವಲ್ಪ
1: ನಿಲ್ಲಿಸಬೇಕಾಗುತ್ತೆ.
0: ಕೆಲವ್ರಿಗೆ ಏನಾಗುತ್ತೆ, ಧ್ವನಿ ಬೈ ಡಿಫಾಲ್ಟ್ ಐಸ್ ಕ್ರೀಮ್ ತಿಂದ್ರೂ ಏನಾಗಲ್ಲ. ಆದ್ರೆ 95% ಆರ್ಟಿಸ್ಟ್ಗಳಿಗೆ ಡಬ್ಬಿಂಗ್ ಮಾಡಬೇಕು, ಒಂದು ಪಾತ್ರಕ್ಕೆ ನಾವು ಡಬ್ಬಿಂಗ್ ಮಾಡಬೇಕು ಅಂತ ಅಂದಾಗ ಐಸ್ ಕ್ರೀಮ್ ಇತ್ತ ತುಂಬ ಕೂಲ್ ಆಗಿರೋ ಪದಾರ್ಥಗಳನ್ನು ತಿನ್ನೋದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಆಸಿಡಿಟಿ ಆಗುವಂತಹ ಪದಾರ್ಥಗಳನ್ನು ತಿನ್ನೋದು ಕಡಿಮೆ ಮಾಡಬೇಕು. ಈಗ ಹಸಿಮೆಣಸಿನಕಾಯಿ ತಿಂದಾಗ ಏನಾಗೋಗುತ್ತೆ, ಆಸಿಡಿಟಿ ಬಂದ್ಬಿಡುತ್ತೆ. ಅವಾಗ ಏನಾಗುತ್ತೆ, ಟೋನ್ ಅದ್ರ ಟೆಕ್ಸ್ಚರ್ ಇರುತ್ತಲ್ಲ ಅದು ಚೇಂಜ್ ಆಗುತ್ತೆ, ಏನೋ ಆಗ್ತಾ ಇದೆ ಅಂತ ಬರಕ್ ಸ್ಟಾರ್ಟ್ ಆಗುತ್ತೆ ಒಂದು ಧ್ವನಿ ಅದ್ರ ಜೊತೆ ಆ ತರ. ಸೊ ಊಟದಿಂದನೂ ನಾವು ಕಂಟ್ರೋಲ್ ಮಾಡ್ಕೋಬೇಕು. ಸೊ ಈ ತರ ಕೆಲವು ಬೇಸಿಕ್ ಥಿಂಗ್ಸ್ ಇರುತ್ತೆ ನಾವು ಈ ಒಂದು ಕ್ಷೇತ್ರಕ್ಕೆ ಬರಬೇಕು ಅನ್ಕೊಂಡಾಗ.
1: ಭಾರದ್ವಾಜ್ ದಯಾನಿಧಿ ಅವರ ಜೊತೆಲಿ ಮತ್ತಷ್ಟು ಮಾತುಕತೆ ಮುಂದುವರಿಯುತ್ತೆ. ತುಂಬಾ ಕ್ಯೂರಿಯಾಸಿಟಿ ಇದೆ ಈಗ, ಇನ್ನೂ ಏನೇನೆಲ್ಲ ಇದೆ ಈ ವಿಷಯದಲ್ಲಿ ಅಂತ ಸಾಕಷ್ಟು ವಿಷಯಗಳನ್ನ ಹೇಳ್ತಾ ಇದ್ದೀರಾ. ಮಾತುಕತೆ ಮುಂದುವರಿಯುತ್ತೆ, ಕೇಳ್ತಾ ಇರಿ. ಇದು ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

0: ಹೌದು, ಇವರ ದನಿಯ ಕಣಕಣದಲ್ಲೂ ಶಾರದೆಯೇ, ಭಾವ ಭಾವ ಭಂಗಿಯಲ್ಲೂ ಶಾರದೆಯೇ. ಕರ್ನಾಟಕದ ಮನೆ ಮಾತಾಗಿರುವ ಇವರ ಧ್ವನಿಯ ಮೂಲಕ ಭಾವವನ್ನು ಹೊಮ್ಮಿಸುವಂತಹ ಭರದ್ವಾಜ್ ದಯಾನಿಧಿ ದೇವು ರೂಪಾಂತರ ಅವರು ಇವತ್ತು ನಮ್ಮ ಜೊತೆಯಾಗಿದ್ದಾರೆ ನಮ್ಮ ಸ್ಟುಡಿಯೋಸಲ್ಲಿ. ಮತ್ತೊಮ್ಮೆ ನಿಮಗೆ ಸ್ವಾಗತ. ನಾನು ಹೇಳ್ತಾ ಸಾಕಷ್ಟು ವಿಷಯಗಳನ್ನು ಮಾತಾಡಿದ್ರಿ ಸರ್ ಅವಾಗಲಿಂದನು. ಡಬ್ಬಿಂಗಲ್ಲಿ ಕನ್ನಡ, ಸ್ಪೆಷಲಿ ಕನ್ನಡ ಡಬ್ ಮಾಡುವಾಗ ಏನೇನೆಲ್ಲ ಸವಾಲಿರುತ್ತೆ? ಯಾಕಂದರೆ ಅದು ಸಿಂಕ್ ಆಗಬೇಕು, ಸರಿಯಾಗಿ ಸಿಂಕ್ ಆಗಬೇಕು. ಮತ್ತು ನಾವು ಹೇಳ್ತಾ ಇರುವಂತಹ ಡೈಲಾಗ್ ನಮ್ಮ ಧ್ವನಿಯವರಿಗೆ ಹೊಂದ್ಕೊಳ್ಳುತ್ತಾ, ಈ ಥರದ್ದೆಲ್ಲ ಸಾಕಷ್ಟು ಸವಾಲುಗಳಿರುತ್ತೆ. ನಿಮಗೆ ಅದರ ಎಕ್ಸ್ಪೀರಿಯನ್ಸ್ ತುಂಬ ಜಾಸ್ತಿ ಇರುತ್ತೆ, ಏನೇನೆಲ್ಲ ಸವಾಲುಗಳಿರುತ್ತೆ ಸರ್?
1: ಹಾಂ, ಏನಂದರೆ ಬೇರೆ ಭಾಷೆಯ ಧಾರಾವಾಹಿಗಳನ್ನು ಕನ್ನಡಕ್ಕೆ ನಾವು ಡಬ್ ಮಾಡಬೇಕು ಅಂತ ಅಂದಾಗ ಕೆಲವು ಸಲ ಏನಾಗುತ್ತೆ, ಇವಾಗ ಆ ಪಾತ್ರದೀಗ ನಾನು ಹೋಗುತ್ತೇನೆ ಅಂತ ಒಂದು ಸೆಂಟೆನ್ಸ್ ಅಂತ ಇಟ್ಕೊಳ್ಳೋಣ. ನೇ ಅಂದಿದ ತಕ್ಷಣ ತುಟಿ ಹೆಂಗಿರುತ್ತೆ, ಓಪನ್ ಆಗಿರುತ್ತೆ, ನೇ ಹಿಂಗೆ ಓಪನ್ ಆಗಿರುತ್ತೆ. ಸೊ ಕನ್ನಡದಲ್ಲಿ ಆ ಓಪನ್ ಆಗುವ ಅಕ್ಷರ ಬರುತ್ತೆ ಆ ಅಂದಾಗ ನೇ ನೇ ನೇ. ನೋಡಿ, ಆ ಲಿಪ್ ಓಪನ್ ಆಗಿದೆಯಾ, ಆ ಹಿಂದಿ ಭಾಷೆಯಲ್ಲಿ ಓಪನ್ ಆಗಿದೆಯಾ, ಲಿಪ್ ಕ್ಲೋಸ್ ಆಗಿದೆಯಾ. ಸೊ ಓಪನ್ ಆಗೋ ತರ ಅವನು ಓಪನ್ ಆಗಿದ್ರೆ ಕೊನೆಯಲ್ಲಿ ಆ ಡೈಲಾಗ್ ಅಲ್ಲಿ ನಾವು ಓಪನ್ ಆಗೋ ತರನೇ ಪದನ ಹುಡುಕಿಯಲ್ಲಿ ಹಾಕ್ಬೇಕು, ಕರೆಕ್ಟ್ ಆಗಿ ಅರ್ಥ ಕೊಡೋ ಚಾಲೆಂಜ್. ಸ್ಕ್ರಿಪ್ಟ್ ಬರೆಯವ್ರಿಗೂ ಚಾಲೆಂಜ್. ನಾವು ಡಬ್ ಮಾಡ್ಬೇಕಾದ್ರೆ ಅಯ್ಯೋ ಇವಾಗ ಈ ಡೈಲಾಗ್ ಅಲ್ಲಿ ನಾವು ತುಟಿ ಮುಚ್ತಾ ಇದೀವಲ್ಲ, ಅಲ್ಲಿ ಆರ್ಟಿಸ್ಟ್ ತುಟಿ ಹಿಂಗೆ ಓಪನ್ ಆಗಿದಾನಲ್ಲ ಅಂದ್ಬಿಟ್ಟು ಪದಪುಂಜಗಳು ಚೆನ್ನಾಗಿ ಗೊತ್ತಿರ್ಬೇಕು ನಮಗೆ. ಕನ್ನಡದಲ್ಲಿ ಕನ್ನಡ ಸ್ಪಷ್ಟವಾಗಿದ್ದರೆ ಮಾತ್ರ ಅದೆಲ್ಲ ಮಾಡೋದಕ್ಕೆ ಸಾಧ್ಯ. ಹುಡುಕ್ಬೇಕು ಅವಾಗ ಒಂದು ಸ್ವಲ್ಪ ದಿವಸ ಹಂಗೆ ಮಾಡ್ತಾ ಮಾಡ್ತಾ ರಿಸರ್ಚ್ ಮೈಂಡ್ ಬಂದ್ಬಿಡುತ್ತೆ ನಮಗೆ. ಸೊ ಓಪನ್ ಆಗಿದೆ ಆ ಓಕೆ ಆ ಅಂತ ಹಾಕೋಣ ಅಲ್ಲಿ ಆ ಅನ್ನೋ ಥರ ಅದೇ ಅರ್ಥ ಕೊಡುವಂತಹ ಆ ಪದ ಬೇರೆ ಪದವನ್ನ ಅಲ್ಲಿ ನಾವು ಬಳಸಬೇಕಾಗತ್ತೆ. ಕ್ಲೋಸ್ ಆಗಿದ್ದಾಗ ಕ್ಲೋಸ್ ಮಾಡಬೇಕಾಗತ್ತೆ. ಆಮೇಲೆ ಹ್ಯಾಂಡ್ ಜೆಸ್ಚರ್, ಇವಾಗ ನೀನು ಅಂತ ಅಂದ್ಬಿಟ್ಟು ನೀನು ಅಂತ ಅವ್ನು ನಿಮಗೆ ಕೈ ಫಿಂಗರ್ ಹಿಂಗೆ ತೋರಿಸಿರ್ತಾನೆ, ತುಮ್ ತುಮ್ ನೀನು, ಅದಕ್ಕೆ ನು ಅಂದಾಗ ಹೂ ಅಂದಿರ್ತಾರೆ. ಆ ಜಾಗಕ್ಕೆ ನಾವು ನೀನ್ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ, ತುಮ್ ಅಂದಿರ್ತಾರೆ ತು. ನಾವು ಅದೇ ತರ ಹುಡುಕಬೇಕು, ಲಿಪ್ ಸಿಂಕ್ ಆಗೋ ತರ ಪದಗಳನ್ನ ಹುಡುಕಬೇಕು. ಕನ್ನಡ ಸ್ಪಷ್ಟವಾಗಿ ಬರಬೇಕು ಫಸ್ಟ್, ಪದಗಳು ಚೆನ್ನಾಗಿ, ಪದಕೋಶವೇ ತಲೆನಲ್ಲಿ ಚೆನ್ನಾಗಿರಬೇಕು. ಅಥವಾ ಸ್ವಲ್ಪ ದಿನ ಕಲಿಬೇಕು, ಈ ಪದ ಬಳಸೋಣ ಆ ಪದ ಬಳಸೋಣ ಅಂತ. ಅದಕ್ಕೋಸ್ಕರ ನಾವು ತಯಾರಿ ಮಾಡ್ಕೊಳ್ಳೇಬೇಕು. ನಂತರ ಸ್ಪಷ್ಟತೆ, ಏನೇನೋ ಮಾತಾಡಬಾರ್ದು, ಹೋಯ್ತಾ ಇದೀವಿ ನೀ ಬರ್ತಾ ಇದೀವಿ, ಇದು ಗ್ರಾಮ್ಯ ಭಾಷೆ ಆಗುತ್ತೆ. ಆದ್ರೆ ನಾವು ಡಬ್ಬಿಂಗ್ ಅಂತ ಬಂದಾಗ ಅದು ಗ್ರಾಮ್ಯವಾಗಿದೆಯಾ ನೋಡ್ಬೇಕು. ಭಾಷೆ ಯಾವ ಯಾವ ಒಂದು ಜನರಲ್ಲಿ ಅದು ಬರುತ್ತೆ, ಇದು ಗ್ರಾಮ್ಯವಾಗಿದೆಯಾ ಅಥವಾ ಸುಸಂಸ್ಕೃತವಾಗಿದೆಯಾ, ಅಚ್ಚ ಕನ್ನಡದಲ್ಲಿದೆಯಾ, ಮಧ್ಯಮ ಕನ್ನಡದಲ್ಲಿದೆಯಾ, ಅದನ್ನೆಲ್ಲ ನಾವು ರಿಸರ್ಚ್ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಅದೇ ತರ ನಾವು ಮಾತಾಡಬೇಕಾಗತ್ತೆ. ಆ ಪಾತ್ರ ಹೇಗೆ ಮಾತಾಡ್ತಾ ಇದೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಇಷ್ಟೆಲ್ಲ ನಾವು ಡಬ್ಬಿಂಗ್ ಮಾಡಬೇಕಾದ್ರೆ ತಲೆನಲ್ಲಿ ಇಟ್ಕೋಬೇಕಾಗತ್ತೆ.
0: ಓಕೆ ಓಕೆ. ಸೊ ಡಬ್ಬಿಂಗ್ ಮಾಡಬೇಕಾದ್ರೆ ಏನೇನೆಲ್ಲ ತಲೆಯಲ್ಲಿ ಇಟ್ಕೊಳ್ಬೇಕು, ಹೊಸ ಹೊಸ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಿಗೆ ಹೇಗೆಲ್ಲ ದನಿನ ಕೈಕೊಳ್ಬೇಕು ಅಂತ ಎಲ್ಲ ಸಾಕಷ್ಟು ವಿಷಯಗಳನ್ನ ಹೇಳಿದ್ರಿ. ಕೋವಿಡ್ ಟೈಮಲ್ಲಿ ನೀವು ಡಬ್ಬಿಂಗ್ ಮಾಡೋಕ್ಕೆ ಶುರು ಮಾಡಿದ್ರಿ, ಹೇಗೆ ನಿಮಗೆ ಈ ಆಪರ್ಚುನಿಟಿ ಸಿಕ್ತು?
1: ಹಾ, ನಾನು ರಾಮಧಾನ್ಯ ಅನ್ನುವಂತಹ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೆ, ನಾರದನ್ ರೋಲ್ ಮಾಡಿದ್ದೆ. ಆ ಒಂದು ಸಿನಿಮಾದ ಡೈರೆಕ್ಟರ್ ನಾಗೇಶ್ ಟಿ ಎನ್ ಅಂತ, ನನ್ನ

0: ಕನ್ನಡ ತುಂಬಾ ಚೆನ್ನಾಗಿದೆ ಅಂತ ಅವರಲ್ಲಿ ಗಮನಿಸಿದ್ದಾರೆ ಅಂತ ಅನ್ಸುತ್ತೆ. ನನ್ನ ಕರೆದ್ರು, ನೋಡ್ರಿ ಒಂದು ಪ್ರಾಜೆಕ್ಟ್ ಬಂದಿದೆ ಅಂದಾಗ, ಸರ್ ಏನು ಎಲ್ಲ ಲಾಕ್ಡೌನ್ ಆಗಿದೆ, ಏನ್ ಪ್ರಾಜೆಕ್ಟ್ ಆದ್ರೆ ಬನ್ರಿ ನೀವು ಹೇಳ್ತೀನಿ ಅಂತ ಅಂದ್ರು. ಆಯಾ ಬೆಳಗ್ಗೆ ಒಂದು 6 ಗಂಟೆ ಹಾಗೆ ಹಂಗೆ ಹಂಗೆ ಕದ್ದು ಮುಚ್ಚಿ ಹೋದ್ವಿ. ಹೋದ್ರೆ ಮಹಾಭಾರತ ಒಂದು ಚಾನೆಲ್ ನಲ್ಲಿ ಅದು ಟೆಲಿಕಾಸ್ಟ್ ಆಗಿತ್ತು, ತುಂಬಾ ಫೇಮಸ್ ಆಗ್ಬಿಟ್ಟಿತ್ತು. ಈಗ ನಮ್ಮ ಒಂದು ಚಾನೆಲ್ ನಲ್ಲಿ, ಕನ್ನಡದ ಚಾನೆಲ್ ನಲ್ಲಿ ಅದು ವಾಹಿನಿನಲ್ಲಿ ಕನ್ನಡಕ್ಕೆ ಡಬ್ ಮಾಡೋಣ ಅಂತ ಕರೆದ್ರು. ಭಾರದ್ವಾಜ್ ನೀವು ಒಂದು ಕೆಲಸ ಮಾಡಿ ಹೋಗಿ ನೀವು ಕೃಷ್ಣನಿಗೆ ಡಬ್ ಮಾಡಿ ಅಂತ ಅಂದ್ರು. ಸರ್ ನಾನೇನೋ ಚಿಕ್ಕ ಚಿಕ್ಕ ಪಾತ್ರಗಳು ಮಾಡ್ಕೋಬೇಕಾದ್ರೆ ನನ್ನ ಒಂದು ಧ್ವನಿಗೆ ನಾನು ಮಾಡ್ಕೊಂಡಿದ್ದೀನಿ, ಬೇರೊಬ್ಬರಿಗೆ ಮಾಡೋದು ನನಗೆ ಕಷ್ಟ ಆಗುತ್ತೆ, ಪ್ರಯತ್ನ ಪಡಪ್ಪ, ಬಂದಿರೋದನ್ನ ಯಾಕೆ ಬಿಡ್ತೀಯ. ಅಲ್ಲೊಂದು 8 ಜನ ಇದ್ರು ಆಲ್ರೆಡಿ ಆ ಪಾತ್ರಕ್ಕೆ. ಹೋದೆ, ಒಂದು 2 ನಿಮಿಷ ಅದು ವಿಡಿಯೋ ಇದ್ದಿದ್ದು, 2 ಅವರ್ ತಗೊಂಡೆ ಆಕ್ಚುಲಿ ನನಗೆ. ಅಂದ್ರೆ ಆ ಐಡಿಯಾ ಬರ್ಬೇಕಲ್ಲ, ಯೋಚನೆ ಬರ್ಬೇಕಲ್ಲ, ಆಮೇಲೆ ಪಾತ್ರ ಕೃಷ್ಣ, ಯಾರಿಗೆ ಕೃಷ್ಣ ಅಂದ್ರೆ ಇಷ್ಟ ಇಲ್ಲ ಹೇಳಿ ತಗೊಂಡೆ. ಆಮೇಲೆ ಚಾನೆಲ್ ಇಂದ ಒಂದು ಆಲ್ರೆಡಿ ಒಂದು 10 ಎಪಿಸೋಡ್ ಬೇರೆ ಯಾರೋ ಮಾಡಿದ್ರಂತೆ, ನನ್ಗೆ ಗೊತ್ತಿಲ್ಲ. ಅದೇ ನನ್ನ ಫ್ರೆಂಡೇ, ಇವಾಗ ಅವ್ರು ನನ್ನ ಫ್ರೆಂಡು, ಗೊತ್ತಿಲ್ಲ ಅಂತ ಹೇಳ್ಬಾರ್ದು ಪಾಪ. ಅವರ ಇದನ್ನ ನಾನು ಕಿಚ್ಕೊಂಡಂಗಾಯ್ತು ಅಥವಾ ನನ್ನ ಹಣೆ ಬರದಲ್ಲಿ ಕೃಷ್ಣ ಇದ್ನ ನನ್ಗೆ ಗೊತ್ತಿಲ್ಲ. ನಾನೇ ಮಾಡಬೇಕು ಅಂತ ಚಾನೆಲ್ ಇಂದ ಬಂತು. ಸೊ ಹಾಗಾಗಿ ಕೃಷ್ಣ ಬಂದಿದ್ದು. ಒಂದೆರಡು 3 ಎಪಿಸೋಡು ಏನು ಸಂಚಿಕೆಗಳಲ್ಲಿ ಧ್ವನಿ ಚೆನ್ನಾಗಿಲ್ಲ, ಬದಲಾಯಿಸಿ ಅಂತ ಎಲ್ಲ ಮಾಡ್ತಾ ಇದ್ರು. ಆಗ ಸಂಸ್ಕೃತ ಓದೋದು, ಯಾಕಂದ್ರೆ ಸಂಸ್ಕೃತದ್ದು ಶ್ಲೋಕಗಳು ಬರುತ್ತೆ, ಅದರಲ್ಲಿ ಸ್ಪಷ್ಟತೆ, ಕನ್ನಡದ ಸ್ಪಷ್ಟತೆ, ಸ್ಪಷ್ಟವಾಗಿ ಮಾತಾಡಬೇಕು ಅಂದಾಗ ಒಂದಷ್ಟು ಅಭ್ಯಾಸ ಮಾಡಬೇಕು, ನಾವೆಲ್ಲ ಓದೋದಕ್ಕೆ ಅಭ್ಯಾಸ ಮಾಡಬೇಕು. ಅದನ್ನೆಲ್ಲ ತಯಾರಿ ಮಾಡಿ 4-5 ಸಂಚಿಕೆಗಳಾದ್ಮೇಲೆ ಧ್ವನಿ ತುಂಬಾ ಚೆನ್ನಾಗಿದೆ. ಆಮೇಲೆ ನಾನೇ ಒಂದು ರಾಮನ್ಗೆ ಧ್ವನಿ ಕೊಡೋಕೆ ಹೋಗ್ಬೇಕಾದ್ರೆ ಒಬ್ರು ಸೀನಿಯರ್ ಮೋಸ್ಟ್ ಕಲಾವಿದರು ಕೂತಿದ್ರು, ಅವರು ನನಗೆ ಈ ತರ ಪೌರಾಣಿಕ ಪಾತ್ರಗಳಿಗೆ ನಾನು ಡಬ್ ಮಾಡ್ಬೇಕು ಅಂತ ತುಂಬಾ ಆಸೆನಪ್ಪ, ಭರದ್ವಾಜ್ ಈ ಮಹಾಭಾರತ ನೋಡಿದ್ಯಾ ನೀನು, ಆ ಯಾವನು ಕೊಟ್ಟಿದಾಣ ಅನ್ನೋ ಧ್ವನಿ, ಅದಕ್ಕೆ ಆ ಬಾಡಿ ಲ್ಯಾಂಗ್ವೇಜ್ಗೆ ತಕ್ಕಂಗೆ ಕೃಷ್ಣನೇ ಮಾತಾಡ್ದಂಗ ಆಗತ್ತೆ ಅಂತಂದ್ರು. ಆಂಟಿ ಅದ್ ನಾನೇ ಆಂಟಿ ಅಂದ್ರೆ, ಅಯ್ಯೋ ನೀನೇನೇನು ಹೆಂಗೋ ಮಾಡಿದೆ ಈ ತರದೆಲ್ಲ, ನಂಗೆ ತುಂಬಾ ಇಷ್ಟ ಆಯ್ತು ಆ ಕೃಷ್ಣನ್ ಹಾವಭಾವ ಏನು, ನಿಮ್ ಧ್ವನಿ ಏರಿಳಿತಗಳೇನು, ತುಂಬಾ ಇಷ್ಟಪಟ್ರು. ಹೀಗೆ ಅದಕ್ಕೊಂಚೂರು ತಯಾರಿ ಬೇಕಾಗುತ್ತೆ, ಒಂದ್ 4-5 ಸಂಚಿಕೆಗಳು ನಮ್ಗೇನಾಗ್ಬಹುದು, ಕಷ್ಟ ಆಗ್ಬಹುದು, ಆದ್ರೆ ತಯಾರಿ ಮಾಡ್ಕೊಂಡ್ಬಿಟ್ರೆ ಆ ಒಂದು ನಮಗೆ ಹೋಲ್ಡ್ ಬಂದ್ಬಿಡುತ್ತೆ ಅದ್ರ ಮೇಲೆ. ಹಾಗೆ ಬಯಸದೇ ಬಂದಂತಹ ಭಾಗ್ಯ ನನಗೆ ಅವರು ನಾಗೇಶ್ ಸರ್ ಕೊಟ್ಟಂತಹ ಒಂದು ಆಪರ್ಚುನಿಟಿ, ಅದು ನನಗೆ ಕೃಷ್ಣನೇ ನನಗೆ ನನ್ನ ಮುಖಾಂತರ ಮಾತಾಡಬೇಕು ಅಂತ ಅನ್ಸ್ಕೊಂಡಿದ್ದಾನೇನೋ ಅಂತ ಗೊತ್ತಿಲ್ಲ, ಹಾಗಾಗಿ ಅದು ಹಂಗೆ ಹುಡ್ಕೊಂಬಂತು ನನಗೆ.
1: ಸೊ ಕೊನೆಯದಾಗಿ ಒಂದೇ ಒಂದು ನಿಮಿಷದಲ್ಲಿ ನಿಮ್ಮ ನೆಕ್ಸ್ಟ್ ಯೋಜನೆಗಳು ಏನೇನಿದೆ ಹೇಳ್ಬಿಡಿ ಸರ್.
0: ಹಾಂ, ನೆಕ್ಸ್ಟ್ ಏನಂತಂದ್ರೆ ಮತ್ತೊಂದು ವಾಹಿನಿಗೆ ನಾನು ಏನು ಸ್ವಾಮಿ ವಿವೇಕಾನಂದರಿಗೆ ಧ್ವನಿಯಾಗೋದಕ್ಕೆ ಹೊರಟಿದ್ದೀನಿ, ಯಂಗ್ಸ್ಟರ್ಸ್ನೆಲ್ಲ ಹುರಿದುಂಬಿಸೋದಕ್ಕೆ. ಆ ಪಾತ್ರದ ಮುಖಾಂತರ, ಆ ಒಂದು ಪಾತ್ರದ ಧ್ವನಿಯ ಮುಖಾಂತರ ಯಂಗ್ಸ್ಟರ್ಸ್ನ ಏನು ಅವ್ರನ್ನ ಹುರಿದುಂಬಿಸಿ ಒಳ್ಳೆಯ ಮಾರ್ಗಕ್ಕೆ ಕರ್ಕೊಂಡು ಹೋಗುವಂತಹ ಒಂದು ಪಾತ್ರ ಸಿಕ್ಕಿದೆ. ಹಾಗೇನೆ ಡೈರೆಕ್ಟರ್, ಸಿನಿಮಾ ನಿರ್ದೇಶಕರು ಪ್ರವೀಣ್ ಪಿ ಆತ್ರೇಯ ಅಂತ, ಅವ್ರು ನನಗೆ ಕಾಮಿಡಿ ಜನರೇ, ಒಂದು ಹಾಸ್ಯ ಪಾತ್ರ, ಒಂದು ಕಾಮಿಡಿ ಥ್ರಿಲ್ಲರ್, ಅದಕ್ಕೆ ಹೀರೋ ಆಗಿ ನನ್ನನ್ನು ಚೂಸ್ ಮಾಡಿದ್ದಾರೆ. ಆ್ಯಕ್ಚುಲಿ ಒಂದು ಸಿನಿಮಾಗೆ ನನ್ನ ನಾಯಕ ನಟನಾಗಿ ಆ್ಯಕ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ, ಹಾಗೆ ಇನ್ನೊಂದು ಸಿನಿಮಾನು ಬಂದಿದೆ. ಅವರು ನಂದು ಒಂದು ಕಾಮಿಡಿ ಆ್ಯಕ್ಟ್ ಮಾಡಿರೋದನ್ನ ನೋಡಿದ್ರು ಭರ್ಜರಿ ಒಂದು ಶೋಸಲ್ಲಿ ನಾನು ಮಾಡಿದ್ದೆ, ಅದರಲ್ಲಿ ನನ್ನ ಕಾಮಿಡಿ ಟೈಮಿಂಗ್ ತುಂಬಾ ಚೆನ್ನಾಗಿದೆ ಅಂತ, ನಿನ್ನನ್ನು ಹೀರೋ ಮಾಡ್ತೀನಿ ಅಂತ ಒಂದು 2 ಪ್ರಾಜೆಕ್ಟ್ ಆ್ಯಕ್ಟ್ ಮಾಡೋದಕ್ಕೆ ಸಿಕ್ಕಿದೆ. ನಂತರ ಒಂದು ಡಬ್ಬಿಂಗ್ಗೋಸ್ಕರ ಸ್ವಾಮಿ ವಿವೇಕಾನಂದರ ಮುಖಾಂತರ ಜನರ ಮನಸ್ಸನ್ನ ಮುಟ್ಟೋದಕ್ಕೆ ನಾನು ಸಿದ್ಧವಾಗಿದ್ದೀನಿ.
1: ಓಕೆ, ಧನ್ಯವಾದಗಳು. ಸಾಕಷ್ಟು ವಿಷಯಗಳನ್ನು ಹೇಳಿದ್ರ, ಇಷ್ಟೊತ್ತು ನಮ್ಮ ಜೊತೆಯಾಗಿದ್ರ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
0: ಧನ್ಯವಾದಗಳು ಎಲ್ರಿಗೂ.
1: ಭಾರದ್ವಾಜ್ ದಯಾನಿಧಿ ಅವರು ಇಷ್ಟೊತ್ತು ನಮ್ಮ ಜೊತೆಯಾಗಿದ್ರು ಇವತ್ತಿನ ನಮ್ಮ ಬೆಂಗಳೂರು ಬಸ್ ಕಾರ್ಯಕ್ರಮದಲ್ಲಿ. ಎಲ್ರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಕೇಳ್ತಾ ಇರಿ ಇದು FM ರೈನ್ಬೋ, ಕನ್ನಡ ಕಾಮನವಿಲ್ಲು 101.3.

0: 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಹನ್ನೆರಡು ಪೇಲ ಇದ್ದೇ ಆಗ್ಬೇಕು ಪುನಃ ಸರ್.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 5 ಗಂಟೆ 7 ನಿಮಿಷ. ಕಾರ್ಯಕ್ರಮ ನಾನ್ ಸ್ಟಾಪ್ ಸಂಜೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ಶ್ರಾವ್ಯ ಹರುಮನೆ. ಇಂದಿನ ನಾನ್ ಸ್ಟಾಪ್ ಸಂಜೆಯ ವಿಶೇಷ ಕೈತೋಟ, ಅಂದರೆ ಕಿಚನ್ ಗಾರ್ಡನಿಂಗ್ ಅಥವಾ ಬ್ಯಾಕ್ ಯಾರ್ಡ್ ಫಾರ್ಮಿಂಗ್. ಮನೆಯ ಸುತ್ತಮುತ್ತಲಿರುವ ಖಾಲಿ ಜಾಗದಲ್ಲಿ, ಬಾಲ್ಕನಿಯಲ್ಲಿ ಅಥವಾ ಟೆರೆಸ್ ಮೇಲೆ ಕಿಚನ್ ಗಾರ್ಡನಿಂಗ್ ನೀವು ಮಾಡ್ಕೊಂಡಿದ್ರೆ ಅದರ ಕುರಿತಾಗಿ ಇಂದು ನಮ್ಮ ಜೊತೆ ಹಂಚ್ಕೋಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9489001013. ಇದೀಗ ನಿಮಗಾಗಿ ಗೀತೆ ಬೆಲ್ ಬಾಟಮ್ ಚಿತ್ರದಿಂದ, ವಿಜಯ ಪ್ರಕಾಶ್ ಅವರ ಗಾಯನದಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯ, ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ.

99 ಚಿತ್ರದ ಗೀತೆ ಅರ್ಮಾನ್ ಮಲಿಕ್ ಅವರ ಗಾಯನದಲ್ಲಿ, ಕವಿರಾಜ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ಈ ಗೀತೆನ ಕೇಳಿದ್ರಿ. ನಂತರ ದ ವಿಲನ್ ಚಿತ್ರದ ಗೀತೆ ಅರ್ಮಾನ್ ಮಲಿಕ್ ಅವರದೇ ಗಾಯನದಲ್ಲಿ ಶ್ರೇಯಾ ಘೋಷಾಲ್ ಅವರು ಧ್ವನಿಗೂಡಿಸಿದ್ರು. ಪ್ರೇಮ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಕಾರ್ಯಕ್ರಮ ನಾನ್ಸ್ಟಾಪ್ ಸಂಜೆ. ಒಂದು ಮೊಟ್ಟೆ ಕತೆ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಮಿಥುನ್ ಮುಕುಂದನ್ ಅವರ ಗಾಯನದಲ್ಲಿ ವಿಶ್ವಜಿತ್ ರಾವ್, ರಾಜ್ ಬಿ ಶೆಟ್ಟಿ ಅವರ ಸಾಹಿತ್ಯ, ಮಿಥುನ್ ಮುಕುಂದನ್ ಅವರ ಸಂಗೀತ. ಈ ಹೊತ್ತಿನ ವಿಷಯ ಕೈತೋಟ ಅಂದ್ರೆ ಕಿಚನ್ ಗಾರ್ಡನಿಂಗ್. ನಿಮ್ಮ ಮನೆಯ ಸುತ್ತಮುತ್ತಲಿರುವ ಖಾಲಿ ಜಾಗದಲ್ಲಿ ಅಥವಾ ಬಾಲ್ಕನಿಯಲ್ಲಿ ಅಥವಾ ಟೆರೆಸ್ ಮೇಲೆ ಕಿಚನ್ ಗಾರ್ಡನಿಂಗ್ ಮಾಡ್ಕೊಂಡಿದ್ರೆ ಅದರ ಕುರಿತಾಗಿ ಇಂದು ನೀವು ನಮ್ಮ ಜೊತೆ ಹಂಚ್ಕೋಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಹೆಚ್ಎಲ್ ಬಸವರಾಜು ಪುಟ್ಟಗೆರೆ ಹೊಸಹಳ್ಳಿ ಮಾಡಾಳು ಅಂಚೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೇಡಮ್, ನಾವು ನಮ್ಮ ಹೊಲದಲ್ಲಿ ಮನೆ ಕಟ್ಟಿದ್ದೀವಿ. ಸುತ್ತಲೂ ತೆಂಗು, ಬಾಳೆ, ಅಡಿಕೆ ಜೊತೆಗೆ ಮನೆಗೆ ದಿನ ಬೇಕಾಗುವ ಸೊಪ್ಪು, ಅದರ ದಂಟು, ಸಬಸ್ಕೆ, ಮೆಂತೆ, ಪಾಲಕು, ಪುದೀನ ಇಷ್ಟನ್ನು ನಮ್ಮ ಮನೆಯವರಾದ ಆಶಾ ಬೆಳೆದು ನಮ್ಮ ಆರೋಗ್ಯದ ಒಂದು ಭಾಗವೇ ಆಗಿದ್ದಾರೆ. ಪೂಜೆಗೆ ಬೇಕಾಗುವ ದಾಸವಾಳ, ನಂಜಬಟ್ಟಲು, ಇನ್ನೂ ಹಲವಾರು ರೀತಿಯ ಸಸ್ಯ ಸಂಕುಲ ನಮ್ಮ ಮನೆಯ ಸುತ್ತಲೂ ಇವೆ. ಹಾಗೆ ನೆರಳಿಗಾಗಿ ಹೊಂಗೆ ಮರ ಇವೆ. ನಮಗಂತೂ ಪರಿಸರ ತುಂಬ ಹಿತವಾಗಿದೆ ಎಂದು ತಿಳಿಸಲು ಸಂತಸ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಇದನ್ನು ಕೇಳಿ ನಮಗೂ ಸಹ ಸಂತೋಷವಾಯಿತು. ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನನ್ನ ಅಚ್ಚುಮೆಚ್ಚಿನ ಆಕಾಶವಾಣಿಗೆ ಶುಭ ಸಂಜೆ ಅಂತ. ಮಹೇಶ್ ಕುಂಬಾರ ಹೊನ್ನಾಳಿಯಿಂದ, ನಮಸ್ತೆ, ನಮ್ಮ ಮನೆ ಹಿತ್ತಲು ಜಾಗದಲ್ಲಿ ಸೊಪ್ಪು ತರಕಾರಿ ಬೆಳೆಯುತ್ತೇವೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಯ್, ಗುಡ್ ಮಾರ್ನಿಂಗ್ ಅಲ್ಲ ಈವ್ನಿಂಗ್, ನಾನು ಜಸ್ಟ್ ನೌ ಎದ್ದೆ, ಸೊ ನನಗೆ ಮಾರ್ನಿಂಗ್ ಅನಿಸ್ತಾ ಇದೆ. ನಾನು ಸುಧೀಂದ್ರ, ಮಲ್ಲೇಶ್ವರಂನಿಂದ. ಟಾಪಿಕ್ ಏನು ಅಂತ ಅರ್ಥ ಆಗಲಿಲ್ಲ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಇಂದಿನ ಈ ಹೊತ್ತಿನ ಟಾಪಿಕ್ ಕೈತೋಟ. ಹೀಗೆ ಕಿಚನ್ ಗಾರ್ಡನಿಂಗ್ ಕುರಿತಾಗಿ ಮಾತಾಡ್ತಾ ಸಾಗೋಣ. ಇದೀಗ ಗೀತೆ ಪುಷ್ಪಕ ವಿಮಾನ ಚಿತ್ರದಿಂದ, ಇಂದು ನಾಗರಾಜ್ ಅವರ ಗಾಯನದಲ್ಲಿ, ಪವನ್ ಒಡೆಯರ್ ಅವರ ಸಾಹಿತ್ಯ, ಚರಣ್ ರಾಜ್ ಅವರ ಸಂಗೀತ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ಎರಡನೇ ಸಲ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಅನೂಪ್ ಸೀಳಿನ್ ಜೆ ಅವರ ಗಾಯನದಲ್ಲಿ, ಗುರುಪ್ರಸಾದ್ ಅವರ ಸಾಹಿತ್ಯ, ಅನೂಪ್ ಸೀಳಿನ್ ಅವರದೇ ಸಂಗೀತ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಕಾರ್ಯಕ್ರಮ. ನಾನ್ ಸ್ಟಾಪ್ ಸಂಜೆ ವಿಷಯ ಕೈತೋಟ. ಕೈವಲ್ಯ ಸಾಹಿತಿ ಬೋಪಾ ವೆಂಕಟೇಶ್ ಅವರು ಬೋಧನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕೈತೋಟ ಕಿಚನ್ ಗಾರ್ಡನ್ ಮನೆಯ ಮಂದಿರದ ಸೌಂದರ್ಯ ಲಹರಿಯ ಪರಿಸರ ಸ್ನೇಹಿ ಲೋಕದ ಮಾಧುರಿ. ಕೈತೋಟದಲ್ಲಿ ಮನೆಗೆ ಬೇಕಾದ ಸೌಂದರ್ಯದ ಗಿಡಗಳು, ತರಕಾರಿ, ಹಣ್ಣು, ಹೂಗಳನ್ನು ತಾಜವಾಗಿ ಪಡೆಯಬಹುದು. ಮನೆಯ ಪರಿಸರಕ್ಕೊಂದು ಶೋಭೆ, ಆರ್ಗ್ಯಾನಿಕ್ ಪದಾರ್ಥಗಳ ಲೋಕ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಶುಭ ಸಂಜೆ ಮೇಡಮ್. ಮನೆ ಮುಂದೆ ಕೈತೋಟ ಇದ್ರೆ ಮನಸ್ಸಿಗೆ ತುಂಬಾ ಮುದ ನೀಡುತ್ತದೆ. ನಾನು ಮಾರ್ಕೆಟ್ಗೆ ಹೋಗಿ ಹೂವನ್ನು ತರುವುದಕ್ಕಿಂತ ಮನೆಯಲ್ಲಿ ಬೆಳೆಸಿದ ಹೂವನ್ನು ಕೊಯ್ದು ಬೆಳಿಗ್ಗೆ ದೇವರಿಗೆ ಪೂಜೆ ಮಾಡುವಾಗ ತುಂಬಾ ಖುಷಿ ಆಗುತ್ತದೆ ಅಂತ ಸುರೇಂದ್ರ ಅವರು ಕುಂದಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶುಭ ಸಂಜೆ ನಮ್ಮ ಮೆಚ್ಚಿನ ಆಕಾಶವಾಣಿ ಎಫ್ಎಂ ರೇಡಿಯೋಗೆ ಅಂತ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮನೆ ಪ್ಲಾಂಟ್ ಗಿಡದ ಚಪ್ಪರ ಮಧು ಒಡಗಿತ್ತಿಯಂತೆ ಕಂಗೊಳಿಸುತ್ತದೆ. ಪಕ್ಕದಲ್ಲಿ ತರಕಾರಿ ಗಿಡಗಳು ಕೂಡ ಸಂಪಾಗಿ ಬೆಳೆದಿದೆ ಅಂತ ಜವರಾಯಿ ಟೇಲರ್ ಮಂಡ್ಯ ಹೊಸಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ನೀವು ಸಹ ಹೀಗೆ ನಿಮ್ಮ ಮನೆಯ ಕೈತೋಟದ ಕುರಿತಾಗಿ ನಮಗೆ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013 9480901013. ಇದೀಗ ಮುಗುಳು ನಗೆ ಚಿತ್ರದ ಗೀತೆ, ಸೋನು ನಿಗಮ್ ಅವರ ಗಾಯನದಲ್ಲಿ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
3: ಸುಧೀಂದ್ರ ಅವರು ಮಲ್ಲೇಶ್ವರಂನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಕೈತೋಟ ಅಥವಾ ಗಾರ್ಡನಿಂಗ್ ಮಾಡೋದು ನನಗೆ ತುಂಬಾ ಇಷ್ಟ, ಆದರೆ ನನಗೆ ಯಾಕೋ ಅದನ್ನು ಸರಿಯಾಗಿ ಕಲಿಯೋಕ್ಕೆ ಆಗಲಿಲ್ಲ, ಅದರ ರೆಗ್ರೆಟ್ ಇದೆ ನನಗೆ. ಆದರೆ ನಾವು ತುಳಸಿ ಗಿಡವನ್ನು ಪ್ಲ್ಯಾಂಟ್ ಮಾಡಿದ್ವಿ, ಅದು ಆರೋಗ್ಯಕರ, ತುಂಬ ಶ್ರೇಷ್ಠ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಇದೀಗ ಗೀತೆ ನಿಮಗಾಗಿ. ಚಮಕ್ ಚಿತ್ರದಿಂದ ಚೇತನ್ ನಾಯಕ್ ಹಾಗೂ ಈಶಾ ಸುಚಿ ಅವರ ಗಾಯನದಲ್ಲಿ ಧೀರಜ್ ಅವರ ಸಾಹಿತ್ಯ, ಜುದಾ ಸ್ಯಾಂಡಿ ಅವರ ಸಂಗೀತ.

ಮೊದಲಿಗೆ ರಿಕ್ಕಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಕಾರ್ತಿಕ್ ಹಾಗೂ ಅಂಕಿತಾ ಕುಂಡು ಅವರ ಗಾಯನದಲ್ಲಿ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ. ನಂತರ ದಯವಿಟ್ಟು ಗಮನಿಸಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಪ್ರದೀಪ್ ಕುಮಾರ್ ಹಾಗೂ ಶ್ವೇತಾ ದೇವನಹಳ್ಳಿ ಅವರ ಗಾಯನದಲ್ಲಿ ಜಯಂತ್ ಕಾಯ್ಕಿಣಿ ಅವರದೇ ಸಾಹಿತ್ಯ, ಅನೂಪ್ ಸಿಲಿಂಜೆ ಅವರ ಸಂಗೀತ.

ಡಾಕ್ಟರ್ ಸಂಜಯ್ ಲೀಲಾ ಬೇಗೂರು ಸಂದೇಶವನ್ನ ಕಳಿಸಿದ್ದಾರೆ. ನಾನು ನಮ್ಮ ಮಹಡಿಯ ಮೇಲೆ ನಾನಾ ತರದ ಹೂವಿನ ಗಿಡಗಳನ್ನ ಬೆಳೆಸಿದ್ದೇನೆ. ಮಲ್ಲಿಗೆ, ದಾಸವಾಳ, ಸೇವಂತಿಗೆ, ಇನ್ನು ಹಲವಾರು ವೈವಿಧ್ಯಮಯ ಈ ಗಿಡಗಳನ್ನ ಬೆಳೆಸಿದ್ದೇನೆ. ಇದನ್ನ ದೇವರಿಗೆ ಅರ್ಪಿಸಿದಾಗ ತುಂಬಾ ಖುಷಿಯಾಗುತ್ತೆ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ನೀರಿನ ಕೊರತೆ, ಜಾಗದ ಅಭಾವ ಇದ್ರೂ ಕೈತೋಟ ಬೆಳೆಸಿರುವವರ ಮತ್ತೆ ಟೆರೆಸ್ ಗಾರ್ಡನಿಂಗ್ ಮಾಡಿರುವವರ ಉತ್ಸಾಹಕ್ಕೆ ಮೆಚ್ಚುಗೆ.

ಹೆಬ್ಬುಲಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ವಿಜಯಪ್ರಕಾಶ್ ಹಾಗೂ ಅನುರಾಧ ಭಟ್ ಅವರ ಗಾಯನದಲ್ಲಿ ಸಂತೋಷ್ ನಾಯಕ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲಿ ಮ್ಯಾಜಿಕಲಿ ಆರ್ಸ್. ಇದೀಗ ಸ್ಟುಡಿಯೋ ಸಮಯ 5:55. ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮ ಮುಗಿಸುವ ಹೊತ್ತು. ಈ ಹೊತ್ತಿನ ವಿಶೇಷ ಆಗಿತ್ತು ಕೈತೋಟ. ಕೈತೋಟದಲ್ಲಿ ವಿಧಗಳು, ಹಿತ್ತಲ ತೋಟ, ಟೆರೆಸ್ ಗಾರ್ಡನಿಂಗ್ ಅಥವಾ ವರ್ಟಿಕಲ್ ಗಾರ್ಡನಿಂಗ್. ಕೈತೋಟ ಇದೀಗ ಒಂದು ಹವ್ಯಾಸವಾಗಿ ಉಳಿದಿಲ್ಲ, ಬದಲಿಗೆ ಸುಸ್ಥಿರ ಜೀವನ ಶೈಲಿ ಅಂದರೆ ಸಸ್ಟೈನಬಲ್ ಲಿವಿಂಗ್ ಮತ್ತು ಆಹಾರ ಭದ್ರತೆಯ ಒಂದು ಪ್ರಮುಖ ಅಂಗವಾಗಿದೆ. ಭವಿಷ್ಯದ ಸ್ಮಾರ್ಟ್ ಸಿಟೀಸ್ ಪರಿಕಲ್ಪನೆಯಲ್ಲಿ ಕೈತೋಟಗಳು ಕೇವಲ ಅಲಂಕಾರಿಕ ವಸ್ತುಗಳಾಗದೆ ನಗರಗಳ ಶ್ವಾಸಕೋಶದಂತೆ ಕೆಲಸ ಮಾಡಬೇಕಿದೆ. ಪ್ರತಿಯೊಂದು ಮನೆಯು ಸ್ವಾವಲಂಬಿ ಆಹಾರ ಉತ್ಪಾದನೆಯ ಕೇಂದ್ರವಾದರೆ ಅದು ದೇಶದ ಆಹಾರ ಭದ್ರತೆ ಮತ್ತು ಹವಾಮಾನ ವೈಪರೀತ್ಯದ ವಿರುದ್ಧದ ಹೋರಾಟಕ್ಕೆ ತಳಮಟ್ಟದಿಂದ ಕೊಡುವ ದೊಡ್ಡ ಕೊಡುಗೆಯಾಗಿದೆ. ಹಸಿರು ಛಾವಣಿ ಅಂದರೆ ಗ್ರೀನ್ ರೂಫ್ಸ್ ಅಭಿಯಾನ ಇಂದಿನ ತುರ್ತು ಅಗತ್ಯವಾಗಿದೆ ಅಂತ ಹೇಳ್ತಾ ಈ ಹೊತ್ತಿನ ವಿಶೇಷ ಆಗಿತ್ತು ಕೈತೋಟ ಅಥವಾ ಟೆರೆಸ್ ಗಾರ್ಡನಿಂಗ್. ಸಂದೇಶ

ಕಳಿಸಿದವರಿಗೆಲ್ಲ ಧನ್ಯವಾದಗಳು ಅಂತ ಹೇಳ್ತಾ ಈ ಹೊತ್ತು ನಿಮ್ಮ ಜೊತೆ ಆದದ್ದು ಶ್ರಾವ್ಯ ಹರುಮನೆ. ಇದೀಗ ಕೊನೆಯದಾಗಿ ಕಾರ್ಯಕ್ರಮದಲ್ಲಿ ಗೀತೆ ಸಂತು ಸ್ಟ್ರೇಟ್ ಫಾರ್ವರ್ಡ್ ಚಿತ್ರದಿಂದ ಸೋನು ನಿಗಮ್ ಹಾಗೂ ಸುನಿತಾ ಗೋಪರಾಜು ಅವರ ಗಾಯನದಲ್ಲಿ ಗೌಸ್ಫೀರ್ ಅವರ ಸಾಹಿತ್ಯ ವಿ ಹರಿಕೃಷ್ಣ ಅವರ ಸಂಗೀತ.

0: FM Rainbow 101.3 MHz Musically yours.
1: ಮನದ ಮನೆಯ ಕಿಟಕಿಯನ್ನು ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
2: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
1: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
3: ಸಣ್ಣ ತೆರೆಯ ಧಾರಾವಾಹಿ ನೆನಪು,
1: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಇದೀಗ ಸ್ಟುಡಿಯೋ ಸಮಯ 6:10 ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಚಿಂತಲಪಲ್ಲಿ ವೆಂಕಟರಾವ್. ಕರ್ನಾಟಕದ ಸಂಗೀತ ವಿದ್ವಾಂಸರ ಪರಂಪರೆಯನ್ನ ಗಮನಿಸುವಾಗ ಕಂಡುಬರುವ ಮಹಾನ್ ವಿದ್ವಾಂಸರು ಚಿಂತಲಪಲ್ಲಿ ವೆಂಕಟರಾಯರು. ಸೌಜನ್ಯ ಸರಳತೆಯ ಮೂರ್ತಿ. ಅವರು ದೇವರ ನಾಮಗಳನ್ನ ಹಾಡುತ್ತಿದ್ರೆ ಗಂಟೆಗಟ್ಟಲೆ ಅಭಿಮಾನಿಗಳು ಕೇಳುತ್ತಿದ್ರು. ಶಿಷ್ಯಂದಿರನ್ನು ಬೆಳೆಸಿದರು. ಸಂಗೀತದಲ್ಲಿ ಅಗ್ರಸ್ಥಾನದಲ್ಲಿ ಇದ್ದವರು ಚಿಂತಲಪಲ್ಲಿ ವೆಂಕಟರಾವ್ ಅವರು. ಚಿಂತಲಪಲ್ಲಿ ಎಂದೇ ಖ್ಯಾತರು.
2: ಆವಾಗ ನಿರ್ಮಲು ಸ್ವರ ಹಾಡೋದಿಲ್ಲ, ಬರೀ ಕೀರ್ತನೆ ರಾಗ ಹಾಡಿ ಕೀರ್ತನೆ ಹಾಡಿ ಮತ್ತೆ ಸ್ವಾಮಿ ದಯಿಸ್ಕೊಂಡು ಮನಸ್ಸು ಚೆನ್ನಾಗಿ ಆ ಭಾವನೆಯಿಂದ ಹಾಡೋ ಪಂಚಿತ್ತು. ಭಾವ ಬೇಕು ಅದಕ್ಕೆ. ಮಿಕ್ಕಿನ ಮಿಕ್ಕಿನದು ಪಲ್ಲವಿ ಗಿರ್ವಿ ಹಾಡಿದಾಗ ಅವಾಗ ಕಾರ್ವೇ ಗಿರ್ಬೇಕು ನೆರವು ಗಿರುಗಳು ಮಾಡಿಕೊಂಡು ಅದಕ್ಕೆ ಬೇಕಾದ ಕೆಲಸ ಮಾಡ್ತೀವಿ. ಕೀರ್ತನೆ ಹೆಚ್ಚೆಲ್ಲ ಮಾಡ್ತಾ ಇರಲಿಲ್ಲ, ಕೀರ್ತನೆ ಹೆಚ್ಚಾಗಿ ಹಾಡ್ತಲೂ ಇರಲಿಲ್ಲ. ಲಯಕ್ಕೆ ಅಂದರೆ ಭಾವಕ್ಕೆ ಅನುಗುಣ್ಯವಾದ ಲಯದಿಂದ ಆ ಭಾವ ಪೋಷಣೆ ಮಾಡ್ತಾಯಿದ್ರು. ಭಾವಕ್ಕೆ ಹೆಚ್ಚು ಪ್ರಾಶಸ್ತ್ಯ ಇರಬೇಕು, ಲಯ ಬಿಡಬಾರ್ದು. ಆ ಲಯ ಭಾವನ ಅನುಸರಿಸಿಕೊಂಡಿರಬೇಕಾದ್ರೆ ಈ ಗಂಡಿ ಸಂಬಂಧವಾದ ಲೆಕ್ಕಗಳು ಆವಾಗ ಅಷ್ಟು ಇರಲಿಲ್ಲ. ಹೇಳಿದ್ರು ಲಯಕ್ಕೆ ಅನುಸರಿಸಿಕೊಂಡು ಭಾವಕ್ಕೆ ಇರಬಾರ್ದು. ಮುಖ್ಯವಾದ ಸಂಗೀತಕ್ಕೆ ಬೇಕಾದ

0: ಭಾವಕ್ಕೆ ಬೇಕಾದ ಸಾಹಿತ್ಯವನ್ನು ಪಾಲನೆ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಆ ಸಾಹಿತ್ಯವನ್ನು ಪಾಲನೆ ಮಾಡಿಕೊಂಡು ಭಕ್ತಿಯಿಂದ ಭಾವದಿಂದ ಹಾಡಬೇಕು. ಒಂದು ಕಚೇರಿ ಈ ಸಭಾ ಕಚೇರಿಗೆ ಏನು ಟೈಮ್ ಇಟ್ಕೊಂಡಿರೋರು ಮಿಕ್ಕಿನಂತೆ ಬೆಳಗಿಂದ ಹೋಗುತ್ತೆ ಮೂರು ಗಂಟೆ ಆಯಿತು ನಾಲ್ಕು ಗಂಟೆ ಲೆಕ್ಕವೇ ಇರಲಿ ಎಷ್ಟು ತಾಳು ಜನಗಳು ಕೇಳ್ತಾಯಿದ್ರು. ಆವಾಗಿನ ಕಾಲದಲ್ಲೇ ಆಗಿತ್ತು, ಸಾವಿರಾರು ಜನ ಇಲ್ಲ 2000 ಜನ ಕೂತ್ಕೊಂಬರು. ಆವಾಗಿನ ಶ್ರುತಿಗಳೇ ಬೇರೆ. ಆಗಿನ ಶ್ರುತಿ ಹೇಗೆ ಅಂದರೆ ತಂಬೂರಿ ಮ್ಯಾಲ ಕುದುರೆ ಬಂದಿರೋದು ಅದನ್ನು ಎಳೆದು ಬೆಳೆದು ಎಲ್ಲಿಗಂದಲ್ಲಿ ಶ್ರುತಿ ಇತ್ತು. ಆ ಶ್ರುತಿ ಯಾವಾಗ ಆ ಟೈಮ್ ಅವತ್ತಿನ ದಿನಕ್ಕೆ ಶಾರೀರಿಕ ಯಾವ ಶ್ರುತಿ ಆ ಶ್ರುತಿ ಇಟ್ಕೊಂಡು ಹಾಡೋ ಪದ್ಧತಿ ಇತ್ತು. ಆ ಮೈಕು ಇಲ್ಲ ಏನೂ ಇಲ್ಲ, ಸಾವಿರಾರು ಜನ ಕೇಳ್ತಾ ಇದ್ರು ಸ್ವಾಮಿ.
1: ಭೈರವಿ ಅಂತ ಹೇಳಿದ್ರಿ, ಆ ಭೈರವಿ ಕೊಂಚ ಆಗಿನ ಕಾಲದಲ್ಲಿ ಭೈರವಿ ಯಾವ ಮಟ್ಟದಲ್ಲಿ ಇತ್ತು ಅಂತ ಸ್ವಲ್ಪ ನಾವು ತಿಳ್ಕೊಳ್ಳೋಣ.
0: ವಯಸ್ಸಾಗಿದೆ, ನಾನು ಹಾಡಿದ್ರೆ ಅಷ್ಟು ಚೆನ್ನಾಗಿತ್ತು ಇಲ್ವೋ ನಂಗೆ ತಿಳಿದು
1: ಹಾಡಿ.

ಚಿಂತಲಪಲ್ಲಿ ಶೈಲಿ ಅಂತಾನೆ ನಾವು ಇವತ್ತು ಕರ್ನಾಟಕ ಸಂಗೀತದಲ್ಲಿ ಕೇಳ್ತೇವೆ. ಚಿಂತಲಪಲ್ಲಿ ವೆಂಕಟರಾವ್ ಅವರ ಗಾಯನದ ಸಣ್ಣ ಝಲಕ್ ಮತ್ತು ಧ್ವನಿಯನ್ನು ಆಲಿಸಿದಿರಿ ಇವತ್ತಿನ ಕನ್ನಡ ರತ್ನ ಭಂಡಾರದಲ್ಲಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

0: ಇದೀಗ ಸಮಯ ಆಗಲಿದೆ 6:20. ಕೇಳಿ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ವಿಧಾನಸಭಾ ನಿರ್ವಾಚನಸ್ಯ ಪರಿಣಾಮಾನಾಂ ಘೋಷಣಾನಂತರಂ ಪಶ್ಚಿಮ ಬಂಗ ತಮಿಳುನಾಡು ಕೇರಳಂ ಪ್ರದೇಶೇಷು ಚ ಸರ್ವಕಾರಸ್ಯ ನಿರ್ಮಾಣಾರ್ಥಂ ರಾಜನೈತಿಕ ಕ್ರಿಯಾಕಲಾಪಾನಿ ಆರಭಂತೆ. ಭಾಜಪೇತಿ ದಳಸ್ಯ ವರಿಷ್ಠ ನೇತಾ ಅಮಿತಶಾಹ ಪಶ್ಚಿಮ ಬಂಗಾಳ ರಾಜ್ಯಸ್ಯ ಕೇಂದ್ರೀಯ ಮಂತ್ರಿ ಜೆಪಿ ನಡ್ಡಾ ಚ ಅಸಮ ರಾಜ್ಯಸ್ಯ ಕೇಂದ್ರೀಯ ಪರ್ಯವೇಕ್ಷಕತ್ವೇನ ನಿಯುಕ್ತೌ ಸ್ತಃ. ಬಿಹಾರ ರಾಜ್ಯಸ್ಯ ಮಂತ್ರಿಮಂಡಲಸ್ಯ ವಿಸ್ತಾರಃ ಮೈ ಮಾಸಸ್ಯ ಸಪ್ತಮೇ ದಿನಾಂಕೇ ಭವಿಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚ ಅಸ್ಮಿನ್ ಕಾರ್ಯಕ್ರಮೇ ಭಾಗಂ ಗ್ರಹೀಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ UAE ಇತ್ಯಸ್ಯ ಫುಜೈರಾಹ್ ಕ್ಷೇತ್ರೆ ಆಕ್ರಮಣಸ್ಯ ನಿಂದಾಂ ಅಕರೋತ್ ಯತ್ರ ತ್ರಯಃ ಭಾರತೀಯ ನಾಗರಿಕಾಃ ವ್ರಣಿತಾಃ ಅಭವನ್. ಸಂಪೂರ್ಣೇ ಪಶ್ಚಿಮ ಏಷ್ಯಾ ದೇಶೇ ಶಾಂತಿಂ ಸ್ಥಿರತಾಂ ಚ ಪುನಃ ಸ್ಥಾಪಯಿತುಂ ಸಂವಾದಸ್ಯ ಕೂಟನೀತೇಶ್ಚ ಆಹ್ವಾನಂ ಅಪಿ ಅಕರೋತ್. ಅಮೆರಿಕಾ ಇರಾನ್ ದೇಶೌ ಗಲ್ಫ್ ಕ್ಷೇತ್ರೆ ನೂತನಾನಿ ಆಕ್ರಮಣಾನಿ ಆರಭತಾಂ ಯತ್ರ ಉಭೌ ಪಕ್ಷೌ ಹೊರ್ಮುಜ್ ಜಲಸಂಧಿಂ ನಿಯಂತ್ರಯಿತುಂ ಸಂಘರ್ಷರತೌ ಸ್ತಃ. ಅಪಿ ಚ IPL ಕ್ರಿಕೆಟ್ ಕ್ರೀಡಾಯಾಂ ದಿಲ್ಲಿ ಕ್ಯಾಪಿಟಲ್ಸ್ ಇತಿ ದಲಂ ದಿಲ್ಲಿ ನಗರೆ ಚೆನ್ನೈ ಸೂಪರ್ ಕಿಂಗ್ಸ್ ಇತ್ಯೇತಂ ವಿರುದ್ಧ್ಯ ಕ್ರೀಡಿಷ್ಯತಿ. ಅಥ ವಾರ್ತಾಃ ವಿಸ್ತರೇಣ. ವಿಧಾನಸಭಾ ನಿರ್ವಾಚನಾನಾಂ ಪರಿಣಾಮಾನಾಂ ಘೋಷಣಾಯಾಃ ಅನಂತರಂ ತಮಿಳುನಾಡು ಕೇರಳಂ ರಾಜ್ಯಯೋಃ ಸರ್ವಕಾರಸ್ಯ ನಿರ್ಮಾಣಾರ್ಥಂ ರಾಜನೈತಿಕ ಪ್ರಕ್ರಿಯಾಃ ಆರಬ್ಧಾಃ ಸಂತಿ. ತಮಿಳುನಾಡು ರಾಜ್ಯ ಅಭಿನೇತ್ರಿತಃ ರಾಜನೇತಾರೂಪೇಣ

0: ವಿವರ್ತಿತಃ ಸಿ ಜೋಸೆಫ್ ವಿಜಯಸ್ಯ ತಮಿಳಗ ವೆಟ್ರಿ ಕಜಗಂ ಟಿವಿಕೆ ಇತ್ಯನೇನ ದಲೇನ ಅಷ್ಟೋತ್ತರೈಕಶತಾಸನಾನಿ ಜಿತ್ವಾ ರಾಜ್ಯ ಬೃಹತ್ತಮ ದಲತ್ವೇನ ಉದ್ಭೂತಮಸ್ತಿ. ದಲಸ್ಯ ನಿರ್ವಾಚನೆ ಪ್ರಬಲ ಪ್ರದರ್ಶನಸ್ಯಾನಂತರಂ ನವನಿರ್ವಾಚಿತಾಃ ಟಿವಿಕೆತಿ ದಲಸ್ಯ ವಿಧಾಯಕಾಃ ಚೆನ್ನೈ ನಗರಸ್ಯ ಸಮೀಪೇ ಪನಾಯೂರೆ ದಲಸ್ಯ ಮುಖ್ಯಾಲಯೇ ಉಪವೇಶನೆ ಶ್ರೀ ವಿಜಯಾಯ ಔಪಚಾರಿಕ ರೂಪೇಣ ಸ್ವನೇತಾ ರೂಪೇಣ ಚಿತವಂತಃ. ಪೂರ್ವ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಇತ್ಯೇಷಃ ರಾಜ್ಯಪಾಲಾಯ ಸ್ವತ್ಯಾಗಪತ್ರಂ ಸಮರ್ಪಿತವಾನ್. ಕೇರಳ ರಾಜ್ಯ ಕಾಂಗ್ರೆಸ್ ನೇತೃತ್ವೆ ಯುಡಿಎಫ್ ದಲ ಸಮೂಹ ಸರ್ವಕಾರ ನಿರ್ಮಾಣಾಯ ಅನೌಪಚಾರಿಕ ಚರ್ಚಾಂ ಕುರ್ವನಸ್ತಿ. ಕೇರಳಸ್ಯ ಚತ್ವಾರಿಂಶದಧಿಕೈಕಶತ ವಿಧಾನಸಭಾ ಕ್ಷೇತ್ರೇಷು ದ್ವಯಧಿಕೈಕಶತ ಕ್ಷೇತ್ರೇಷು ಅದ್ಭುತಂ ವಿಜಯಂ ಪ್ರಾಪ್ಯ ಕಾಂಗ್ರೆಸ್ ನೇತೃತ್ವೆ ಯುಡಿಎಫ್ ದಲ ಸಮೂಹ ವಿಧಾಯಕ ದಲಸ್ಯ ಸಭಾಯಾಃ ಅನಂತರಂ ಮಂತ್ರಿಮಂಡಲಸ್ಯ ನಿರ್ಮಾಣಾರ್ಥಂ ರಾಜ್ಯಪಾಲೇನ ಸಹ ಮೇಲನಂ ಕರಿಷ್ಯತಿ. ಭಾಜಪೇತಿ ದಲೇನ ದಲಸ್ಯ ವರಿಷ್ಠ ನೇತಾ ಕೇಂದ್ರೀಯ ಮಂತ್ರಿ ಚ ಅಮಿತ ಶಾಹ ಪಶ್ಚಿಮ ಬಂಗಾಳ ರಾಜ್ಯೆ ವಿಧಾಯಕಾನಾಂ ಉಪವೇಶನೆ ವಿಧಾಯಕ ದಲ ಪ್ರಮುಖಸ್ಯ ನಿರ್ವಾಚನಾಯ ಕೇಂದ್ರೀಯ ಪರ್ಯವೇಕ್ಷಕ ರೂಪೇಣ ನಿಯುಕ್ತಃ. ಒಡಿಶಾ ರಾಜ್ಯಸ್ಯ ಮುಖ್ಯಮಂತ್ರಿ ಮೋಹನ ಚರಣ ಮಾಝಿ ರಾಜ್ಯಸ್ಯ ಕೇಂದ್ರೀಯ ಸಹ ಪರ್ಯವೇಕ್ಷಕ ರೂಪೇಣ ನಿಯುಕ್ತಃ ಅಸ್ತಿ. ಕೇಂದ್ರೀಯ ಮಂತ್ರಿ ಜೆಪಿ ನಡ್ಡಾಃ ಅಸಮ ರಾಜ್ಯೆ ವಿಧಾಯಕ ದಲಸ್ಯ ನೇತೃತ್ವ ನಿರ್ವಾಚನಾಯ ಕೇಂದ್ರೀಯ ಪರ್ಯವೇಕ್ಷಕ ರೂಪೇಣ ನಿಯುಕ್ತಃ ಅಸ್ತಿ. ಸಹೈವ ಹರಿಯಾಣಾ ರಾಜ್ಯಸ್ಯ ಮುಖ್ಯಮಂತ್ರಿ ನಾಯಬ್ ಸಿಂಹ ಸೈನಿ ರಾಜ್ಯಸ್ಯ ಕೇಂದ್ರೀಯ ಸಹ ಪರ್ಯವೇಕ್ಷಕ ರೂಪೇಣ ನಿಯುಕ್ತಃ ಅಸ್ತಿ. ಏತಾನಿ ನಾಮಾನಿ ಭಾಜಪಾ ಸಂಸದೀಯ ಕೇಂದ್ರೀಯ ಪರ್ಯವೇಕ್ಷಕ ಮಂಡಲೇನ ಅನುಮೋದಿತಾನಿ ಸಂತಿ. ಮುಖ್ಯಮಂತ್ರಿ ಸಮ್ರಾಟ್ ಚೌಧರಿ ವರ್ಯಸ್ಯ ನೇತೃತ್ವೆ ಬಿಹಾರ ರಾಜ್ಯಸ್ಯ ಮಂತ್ರಿಮಂಡಲಸ್ಯ ಮೈ ಮಾಸಸ್ಯ ಸಪ್ತಮೇ ದಿನಾಂಕೇ ಮಹತ್ವಪೂರ್ಣ ವಿಸ್ತಾರಃ ಭವಿಷ್ಯತಿ. ಭಾಜಪೇತಿ ದಲಸ್ಯ ರಾಜ್ಯಾಧ್ಯಕ್ಷಃ ಸಂಜಯ ಸರಾವಗಿ ಅವದತ್ ಯತ್ ಶಪಥ ಗ್ರಹಣ ಸಮಾರೋಹೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರೀಯ ಗೃಹಮಂತ್ರಿ ಅಮಿತ ಶಾಹ, ಭಾಜಪೇತಿ ದಲಸ್ಯ ಅಧ್ಯಕ್ಷಃ ನಿತಿನ ನವೀನಃ, ಜೆಡಿಯು ದಲಸ್ಯ ಅಧ್ಯಕ್ಷಃ ನಿತೀಶ ಕುಮಾರಃ, ಎನ್ಡಿಎ ದಲ ಸಮೂಹಸ್ಯ ಅನ್ಯೇ ವರಿಷ್ಠ ನೇತಾರೋಪಿ ಉಪಸ್ಥಿತಾಃ ಭವಿಷ್ಯಂತಿ. ಶ್ರೀ ಸರಾವಗಿ ಅವದತ್ ಯತ್ ಗಾಂಧಿ ಮೈದಾನ ಇತೀದಂ ಸ್ಥಾನಂ ಸಮಾರೋಹಸ್ಯ ಸ್ಥಳರೂಪೇಣ ಚಿತಮಸ್ತಿ.
1: 7 मई को गांधी मैदान में सम्राट चौधरी जी माननीय मुख्यमंत्री जी के मंत्रिमंडल का विस्तार होगा, जिसमें माननीय प्रधानमंत्री आदरणीय नरेंद्र मोदी जी, भारतीय जनता पार्टी के राष्ट्रीय अध्यक्ष आदरणीय नितिन नवीन जी, देश के गृह मंत्री आदरणीय अमित शाह जी, पूर्व मुख्यमंत्री आदरणीय नीतीश कुमार जी, एनडीए के सभी बिहार के जितने भी केंद्रीय मंत्री हैं सभी लोग उसमें सहभागी होंगे.
0: ಕಾರ್ಯಕ್ರಮಸ್ಯ ಸಜ್ಜತಾ ಪೂರ್ವಮೇವ ಪ್ರಚಲಿತಾ ಅಸ್ತಿ. ಸಹೈವ ಗಾಂಧಿ ಮೈದಾನ ಇತ್ಯತ್ರ ಸಾರ್ವಜನಿಕ ಪ್ರವೇಶಃ ಪ್ರತಿಬಂಧಿತಃ ಅಸ್ತಿ. ಪ್ರಿಯಾಃ ಶ್ರೋತಾರಃ, ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೇ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೇ ಅಪಿ ಉಪಲಬ್ಧೋ ಭವಿಷ್ಯತಿ. ಪ್ರಧಾನಮಂತ್ರಿಣ ನರೇಂದ್ರ ಮೋದಿನ ಯುಎಇ ದೇಶಸ್ಯ ಪುಜೈರಾಹ್ ಕ್ಷೇತ್ರೋಪರಿ ಕೃತಾಕ್ರಮಣಸ್ಯ ದೃಢತಯಾ ನಿಂದಾ ಕೃತಾ. ಸಾಮಾಜಿಕ ಪ್ರಸಾರ ಮಾಧ್ಯಮೆ ಶ್ರೀ ಮೋದಿ ಅವದತ್ ಯತ್ ನಾಗರಿಕಾಣಾಂ ಮೂಲ ಸೌಕರ್ಯಾಣಿ ಲಕ್ಷೀಕೃತ್ಯ ಕೃತಾಕ್ರಮಣಾತ್ಮಕಂ ಕಾರ್ಯಂ ಅಸ್ವೀಕಾರ್ಯಮಿತಿ. ಸಹ ದೃಢೀಕೃತವಾನ್ ಯತ್ ಭಾರತಂ ಯುಎಇ ಇತ್ಯನೇನ ಸಹ ದೃಢತಯಾ ಐಕ್ಯಂ ಸ್ಥಾಪಯತಿ. ಸಹೈವ ಹಿ ಸಂವಾದಸ್ಯ ಕೂಟನೀತೇಶ್ಚ ಮಾಧ್ಯಮೇನ ಸರ್ವಾಸಾಂ ಸಮಸ್ಯಾನಾಂ ಶಾಂತಿಯುತ ಸಮಾಧಾನಾಯ ಸ್ವಸಮರ್ಥನಂ ಪುನರುದ್ಘಾಟಯತಿ ಇತಿ. ಶ್ರೀ ಮೋದಿ ಅಧೋರೇಖಿತವಾನ್ ಯತ್ ಹೋರ್ಮುಜ್ ಜಲಸಂಧ್ಯಾಃ ಮಾಧ್ಯಮೇನ ಸುರಕ್ಷಿತಂ ನಿರ್ವಿಘ್ನಂ ಚ ನೌಚಾಲನಂ ಕ್ಷೇತ್ರೀಯ ಶಾಂತ್ಯರ್ಥಂ ಸ್ಥಿರತಾಯೈ ವೈಶ್ವಿಕ ಊರ್ಜಾ ಸುರಕ್ಷಾಯೈ ಚ ಮಹತ್ವಪೂರ್ಣಮಸ್ತಿ. ಇರಾನ್ ದೇಶಸ್ಯ ಡ್ರೋನ್ ಆಕ್ರಮಣಾನಂತರಂ ಯುಎಇ ದೇಶಸ್ಯ ಪುಜೈರಾಹ್ ಪೆಟ್ರೋಲಿಯಂ ಇಂಡಸ್ಟ್ರೀಸ್ ಜೋನ್ ಇತ್ಯತ್ರ ಅಗ್ನಿಪ್ರಕೋಪಾತ್ ಹ್ಯಃ ತ್ರಯಃ ಭಾರತೀಯಾಃ ನಾಗರಿಕಾಃ ವ್ರಣಿತಾಃ ಅಭವನ್. ಪೂರ್ವಂ ವಿದೇಶ ಮಂತ್ರಾಲಯಃ ಅಪಿ ಯುಎಇ ಇತ್ಯತ್ರ ಆಕ್ರಮಣಸ್ಯ ನಿಂದಾಂ ಅಕರೋತ್ ತತ್ ಅಸ್ವೀಕಾರ್ಯಂಚ ಇತಿ ಅವೋಚತ್. ಮಂತ್ರಾಲಯಃ ಏಕಸ್ಮಿನ್ ವಕ್ತವ್ಯೆ ಶತ್ರುತಾಯಾಃ ತಕ್ಷಣ ಸಮಾಪ್ತೇಃ ಆವಾಹನಂ ಅಕರೋತ್. ನಾಗರಿಕ ಸಂರಚನಾಯಾಃ ನಾಶೇನ ಸಹ ನಿಷ್ಪಾಪ ನಾಗರಿಕಾಣಾಂಚ ಲಕ್ಷೀಕರಣಸ್ಯ ನಿಂದಾಂ ಅಕರೋತ್. ಅಮೆರಿಕಾ ಇರಾನ್ ದೇಶೌ ಗಲ್ಫ್ ಕ್ಷೇತ್ರೆ ನೂತನಾನಿ ಆಕ್ರಮಣಾನಿ ಅಕುರುತಾಂ ಯೇನ ಹೋರ್ಮುಜ್ ಜಲಸಂಧ್ಯಾಃ ನಿಯಂತ್ರಣ ವಿಷಯೆ ಸಂಕಟಃ ವರ್ಧಿತಃ ಫಲತಃ ಸಂಘರ್ಷಃ ಜಲಸಂಧ್ಯಾಃ ಪರಂ ಪ್ರಸೃತೋಸ್ತಿ.

ನಮಸ್ತೆ, ಶುಭ ಸಂಜೆ. ಎಲ್ಲ ಆತ್ಮೀಯ ಕೇಳುಗರಿಗೆ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇರೋದು ನಿಮ್ಮ ಆರ್ಜೆ ಲತಾ. ಈ ದಿನದ ನಮ್ಮ ಮನಸ್ಸಿನ ಮಾತು ಏನು ಗೊತ್ತಾ? ಕೇಳಿ, ಈ ಜೀವನ ಏಳು ಬೀಳಿನ ಪಯಣ. ಸದಾ ನಮ್ಮ ಜೀವನದಲ್ಲಿ ನೆಮ್ಮದಿಯ ನಗುವಿನ ಹುಡುಕಾಟ ಇದ್ದೇ ಇರುತ್ತೆ. ಕೆಲವೊಮ್ಮೆ ಆ ಸಂತೋಷವನ್ನ ನಾವು ಪಡಿತೀವಿ, ಹಾಗೆ ಕೆಲವೊಮ್ಮೆ ಸಾಧ್ಯ ಆಗೋದಿಲ್ಲ. ಹಾಗಂತ ನಾವೇನಾದರೂ ಸುಮ್ಮನೆ ಕೂತ್ಕೊಳ್ತೀವ? ಇಲ್ಲ, ಕೂತ್ರೆ ನಮ್ಮ ಸಂತೋಷವನ್ನು ನಾವು ಪಡಿಲಿಕ್ಕಾಗತ್ತಾ? ಆಗೋದಿಲ್ಲ. ಹಾಗೆ ನಾವು ಮುಂದೆ ಸಾಗ್ತಾ ಇರಬೇಕು. ಪ್ರೀತಿ ಸ್ನೇಹನ ನಮ್ಮ ಜೀವನದಲ್ಲಿ ನಾವು ಸೇರಿಸ್ತಾ ಇರಬೇಕು.

ನಾವು ನಮ್ಮ ಸಂತೋಷನ ಒಂದೇ ದಾರಿಲಿ ಒಂದೇ ರೀತಿಯಲ್ಲಿ ಹುಡುಕ್ತಾ ಹೋದ್ರೆ ಆ ಸಂತೋಷ ಸಿಗೋದು ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೆ ನಮ್ಮ ದಾರಿನ ಅಥವಾ ನಮ್ಮ ರೀತಿನ ಬದಲಾಯಿಸ್ಕೋಬೇಕು.

ನಮ್ಮ ಜೀವನದಲ್ಲಿ ನೆಮ್ಮದಿಯ ಮುಗುಳ್ನಗೂ ಇರಬೇಕು ಅಂದರೆ ಅಲ್ಲಿ ಪ್ರೀತಿ, ನಂಬಿಕೆ, ವಿಶ್ವಾಸ ಸದಾ ಮಣಿ ಮಾಡಿರಬೇಕು. ಅತಿಯಾಸೆ, ಅಸೂಯೆ, ಕೋಪ ಆ ಮನೆಯ ಕಿಟಕಿಯಿಂದ ಆಚೆ ಹೋಗಬೇಕು. ಪ್ರೀತಿ ಮಾತ್ರ ಸ್ಥಿರವಾಗಿ ಆ ಮನೆಯಲ್ಲಿ ನೆಲೆಸಿರಬೇಕು. ಆಗ ಮಾತ್ರ ಸಂತೋಷ ನಮ್ಮ ಜೊತೆಯಾಗಿ ನಮ್ಮ ಸಂಗಾತಿಯಾಗತ್ತೆ. ಕೆಲವೊಮ್ಮೆ ಜೀವನದಲ್ಲಿ

ಆದ್ರೆ ಅದರ ನೆನಪಲ್ಲಿ ನಮ್ಮ ಮನದ ಮಾತನ್ನ ನಾವು ಕೇಳ್ತಾ ಇರಬೇಕು. ಹಾಗೆ ನಮ್ಮ ಮನದ ಸಂತಸವನ್ನ ಕಳೆಯೋದಕ್ಕಿಂತ ಜೀವನದ ಒಂದು ಸರಿ ಅರ್ಥವನ್ನ ನಾವು ಅರ್ಥ

0: ಸಾಗಿಸು.
1: ಇನ್ನು ನಮ್ಮ ಜೀವನ ಸಾಗ್ತಾ ಇರಬೇಕು. ನಮ್ಮ ಮನದ ನಗುವನ್ನ ನಾವೇ ಹುಡುಕಿ ಬೇರೆಯವ್ರಿಗೆ ನೋವುಂಟನ್ ಮಾಡದೆ ಕಷ್ಟ ಸುಖವನ್ನ ಎದುರಿಸ್ತಾ ಧೈರ್ಯದಿಂದ ಮುಗುಳ್ನಗುತ್ತಾ ಮುಂದೆ ಸಾಗೋದೇ ನಿಜವಾದ ಜೀವನ. ಏನಂತೀರಾ?

ಹಾಗೆ ಈ ನಮ್ಮ ಜೀವನದಲ್ಲಿ ನಮ್ಮ ಲೋಕ ಅನ್ನೋದು ಒಂದು ರೀತಿಯ ಮಾಯಾ ಬಜಾರ್. ಕೆಲವೊಮ್ಮೆ ಸುಖ ಸಿಗತ್ತೆ, ಕೆಲವೊಮ್ಮೆ ದುಃಖ ಸಿಗತ್ತೆ. ಎರಡನ್ನೂ ಕೂಡ ನಾವು ಸರಿಸಮಾನವಾಗಿ ಸ್ವೀಕರಿಸ್ತಾ ನಮ್ಮ ಜೀವನವನ್ನು ನಾವು ಸಾಗಿಸಲೇಬೇಕು.

ಹಾಗೆ ನಮ್ಮ ಖುಷಿಯನ್ನು, ನಮ್ಮ ಸುತ್ತಮುತ್ತಲಿನವರ, ನಮ್ಮ ಸಂಸಾರದ, ನಮ್ಮ ಸಮಾಜದ ಸಂತೋಷವನ್ನು ನಾವು ಬಯಸಿದ ಆದರೆ ಅಲ್ಲಿ ಈ ಸ್ವಾರ್ಥ, ಅಸೂಯೆ, ದುರಭಿಮಾನ ಅನ್ನೋದು ನಮ್ಮಲ್ಲಿ ಇರಬಾರ್ದು. ಯಾವಾಗಲೂ ಕೂಡ ಸ್ನೇಹಮಯವಾದಂತಹ ಪ್ರೀತಿ ಹಾಗೆ ನಿಸ್ವಾರ್ಥವಾದಂತಹ ಒಂದು ಪ್ರೇಮ ನಮ್ಮ ಜೊತೆಯಾಗಿರಬೇಕು.

0: ಇದೀಗ ಸಮಯ ಆಗಲಿದೆ 6:40 ಕೇಳಿ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಅಕ್ರಮ ಆರೋಪ, ಕಾನೂನು ಹೋರಾಟ ನಡೆಸಲು ಕಾಂಗ್ರೆಸ್ ನಿರ್ಧಾರ. ಶಾಸಕ ಡಿಎನ್ ಜೀವರಾಜ್ ವಿರುದ್ಧ ದಾಖಲಾಗಿದ್ದ ಕ್ರಿಮಿನಲ್ ಪ್ರಕರಣಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ, ಮಧ್ಯಪ್ರವೇಶಿಸುವಂತೆ ರಾಜ್ಯಪಾಲರಿಗೆ ಬಿಜೆಪಿ ಮನವಿ. ಬೌರಿಂಗ್ ಆಸ್ಪತ್ರೆ ದುರಂತ ಪ್ರಕರಣ, ಇದೇ 16 ವರದಿ ಸಲ್ಲಿಸುವಂತೆ ವಿಶೇಷ ತಂಡಕ್ಕೆ ಲೋಕಾಯುಕ್ತ ನ್ಯಾಯಮೂರ್ತಿ ಸೂಚನೆ. ರಾಜ್ಯಾದ್ಯಂತ ಉಪಶಮನ ಆರೈಕೆ ಕೇಂದ್ರ ವಿಸ್ತರಣೆಗೆ ಚಿಂತನೆ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಜೀವನಶೈಲಿ ಕಾಯಿಲೆಗೆ ಹೋಮಿಯೋಪತಿ ಸಮಗ್ರ ಪರಿಹಾರ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಶೃಂಗೇರಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಬಿದ್ದಿರುವ ಅಂಚೆ ಮತಗಳನ್ನು ತಿದ್ದುವ ಮೂಲಕ ಮರು ಎಣಿಕೆಯಲ್ಲಿ ಅಕ್ರಮ ನಡೆದಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದಲ್ಲಿ ಹಿಂದೆಂದೂ ಇಂತಹ ಅಪರಾಧ ನಡೆದಿಲ್ಲ, ಇದರ ವಿರುದ್ಧ ಕಾನೂನು ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಮತ ಎಣಿಕೆ ಸಮಯದಲ್ಲಿ ಪ್ರತಿ ಅಂಚೆ ಮತವನ್ನು ತೆರೆದು ಎರಡೂ ಪಕ್ಷಗಳ ಏಜೆಂಟರು ಹಾಗೂ ಅಧಿಕಾರಿಗಳಿಗೆ ತೋರಿಸಿ ಅದನ್ನು ಮಾನ್ಯ ಮಾಡಿ ಎಣಿಕೆ ಮಾಡಲಾಗಿದೆ. ಮತ ಎಣಿಕೆ ಮಾಡಿದ ಬಳಿಕ ಬಿಜೆಪಿ ಅಭ್ಯರ್ಥಿ ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಂಡು ಅಂಚೆ ಮತಗಳನ್ನು ತಿದ್ದಿದ್ದಾರೆ ಎಂದು ದೂರಿದ್ದಾರೆ. ಹೀಗಾಗಿಯೇ ಅವರು ನಿರ್ದಿಷ್ಟ ಮತಗಳ ಬಂಡಲನ್ನೇ ಮರು ಎಣಿಕೆ ಮಾಡಿ ಎಂದು ಜೀವರಾಜ್ ಪಟ್ಟು ಹಿಡಿದಿದ್ದರು. ಅಧಿಕಾರಿಗಳು ಹಾಗೂ ಬಿಜೆಪಿ ಅಭ್ಯರ್ಥಿ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದು ಗಂಭೀರವಾದ ತನಿಖೆ ನಡೆಯಬೇಕು ಎಂದು ಆಗ್ರಹಿಸಿದ್ದಾರೆ. ಮತಪತ್ರಗಳನ್ನು ತಿದ್ದಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಶೃಂಗೇರಿ

0: ಸಿದ್ಧಪಡಿಸಿದೆ. ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಎಣಿಕೆಯ ಫಲಿತಾಂಶ ಪ್ರಕಟಣೆ ಬಳಿಕ ನಡೆಯುತ್ತಿರುವ ರಾಜಕೀಯ ಬೆಳವಣಿಗೆ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಮಧ್ಯಪ್ರವೇಶಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದ ಬಿಜೆಪಿ ನಿಯೋಗ ಮನವಿ ಮಾಡಿದೆ. ಬಳಿಕ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಅವರಿಗೆ ಚುನಾವಣಾ ಆಯೋಗ ಗೆಲುವಿನ ಬಳಿಕ ಪ್ರಮಾಣಪತ್ರ ನೀಡಿದೆ, ಮರು ಮತ ಎಣಿಕೆಯ ಬಳಿಕ ಫಲಿತಾಂಶ ಘೋಷಣೆ ಮಾಡುವಂತೆ ಹೈಕೋರ್ಟ್ ಆದೇಶ ನೀಡಿದ್ದರೂ ಯಾಕೆ ಫಲಿತಾಂಶ ಘೋಷಿಸಿಲ್ಲ ಎಂದು ಪ್ರಶ್ನಿಸಿದ್ದಾರೆ. ರಾಜ್ಯಪಾಲರು ತಮ್ಮ ಮನವಿಗೆ ಸ್ಪಂದಿಸಿದ್ದು ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ತಿಳಿಸಿದ್ದಾರೆ. ಸಭಾಧ್ಯಕ್ಷ ಯುಟಿ ಖಾದರ್ ಶಾಸಕರಾಗಿ ಪ್ರಮಾಣವಚನ ಸ್ವೀಕರಿಸಲು ಜೀವರಾಜ್ ಅವರಿಗೆ ಅವಕಾಶ ನೀಡದಿರುವುದನ್ನು ಆರ್ ಅಶೋಕ ಖಂಡಿಸಿದ್ದಾರೆ.
1: ಜೀವರಾಜ್ ಅವರು ಎಲೆಕ್ಟ್ ಆಗಿದ್ದಾರೆ ಅಂತ ಸರ್ಟಿಫಿಕೇಟ್ ಬಂದಿದೆ, ಅಂದ್ರೆ ಸಂವಿಧಾನ ದತ್ತವಾಗಿ ಗೆಜೆಟ್ ಆಗಿದೆ, ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಆಮೇಲೆ ಸಭಾಧ್ಯಕ್ಷರಿಗೆ ಲೆಟರ್ ಕೊಟ್ಟಿದ್ದೀನಿ, ಕೋರ್ಟ್ ಮೇಲೆ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗಿರ್ತಾರೆ, ಅದೇನು ಲೆಕ್ಕ ಬರಲ್ಲ. ಸರ್ಟಿಫಿಕೇಟ್ ತಗೊಂಡು ಸ್ವೇರಿಂಗ್ ಮಾಡ್ತಾರೆ ಅಷ್ಟೇ, 45 ದಿನ ಇರ್ತೈತೆ ಅವ್ರಿಗೆ. ಆ 45 ದಿನದಲ್ಲಿ ಅವರು ಕೋರ್ಟ್ಗೆ ಹೋಗೋದಾದ್ರೆ ಹೋಗ್ಬೋದಷ್ಟೇ, ಆದ್ರೆ ಆ ಕೋರ್ಟ್ಗೆ ಹೋಗ್ತಾರೆ ಅಂತ ಯಾರನ್ನೂ ಇಲ್ಲಿ ವಿಧಾನಸಭೆಯಲ್ಲಿ ಸ್ವೇರಿಂಗ್ ಕೊಡುವಂತದ್ದು ನಿಲ್ಲೋ ಅಂತ ಪದ್ಧತಿ ಇಲ್ಲ. ಸ್ಪೀಕರ್ ಅವರು ಹೊಸ ಪದ್ಧತಿಯನ್ನ ಜಾರಿಗೆ ಮಾಡ್ತಾ ಇದ್ದಾರೆ.
0: ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದು 7 ಮಂದಿ ಸಾವನ್ನಪ್ಪಿದ ದುರಂತದ ತನಿಖೆಗಾಗಿ ಲೋಕಾಯುಕ್ತ ವಿಶೇಷ ತಂಡ ರಚಿಸಲಾಗಿದೆ. ಪೊಲೀಸ್ ವರಿಷ್ಠಾಧಿಕಾರಿ ದರ್ಜೆಯ ಅಧಿಕಾರಿಯನ್ನು ತನಿಖಾ ಅಧಿಕಾರಿಯಾಗಿ ನೇಮಿಸಲಾಗಿದೆ. ಈ ತಂಡದಲ್ಲಿ ಜಿಲ್ಲಾ ನ್ಯಾಯಾಧೀಶರು ಮತ್ತು ಲೋಕಾಯುಕ್ತ ಸಂಸ್ಥೆಯ ತಾಂತ್ರಿಕ ವಿಭಾಗದ ಮುಖ್ಯ ಎಂಜಿನಿಯರ್ ಸೇರಿದ್ದಾರೆ. ಇದೇ 16ರೊಳಗೆ ವರದಿ ಸಲ್ಲಿಸುವಂತೆ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ತಂಡಕ್ಕೆ ನಿರ್ದೇಶನ ನೀಡಿದ್ದಾರೆ. ದುರಂತ ಸಂಭವಿಸಿದ ಬಳಿಕ ಲೋಕಾಯುಕ್ತ ನ್ಯಾಯಮೂರ್ತಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು. ಘಟನೆಯಲ್ಲಿ 7 ಮಂದಿ ಸಾವನ್ನಪ್ಪಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಉಪಶಮನ ಆರೈಕೆ ಕೇಂದ್ರ ವಿಸ್ತರಣೆಗೆ ಚಿಂತನೆ ನಡೆಸಲಾಗಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಸರಣಂ ಇಂಡಿಯಾ ಸಂಸ್ಥೆಯ ಸಹಯೋಗದೊಂದಿಗೆ ಬೆಂಗಳೂರಿನ ಮಲ್ಲೇಶ್ವರಂ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಉಪಶಮನ ಆರೈಕೆ ಕೇಂದ್ರ ಉದ್ಘಾಟನೆ ಮಾಡಿದ ಅವರು, ಈ ಕೇಂದ್ರದಲ್ಲಿ ಚಿಕಿತ್ಸೆ ನೀಡುವುದಿಲ್ಲ, ಆದರೆ ಅಸಾಧಾರಣ ನೋವು, ಮಾನಸಿಕ ಒತ್ತಡದಿಂದ ಬಳಲುವ ರೋಗಿಗಳಿಗೆ ಮತ್ತು ಅಂತಹ ರೋಗಿಗಳ ಆರೈಕೆ ಮಾಡುತ್ತಿರುವ ಕುಟುಂಬ ವರ್ಗದವರಿಗೆ ಇದು ವರದಾನವಾಗಲಿದೆ ಎಂದು ಹೇಳಿದ್ದಾರೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಪ್ರಾಥಮಿಕವಾಗಿ 5 ಬೆಡ್ಗಳ ಒಂದು ವಾರ್ಡ್ ನಿರ್ಮಾಣ ಮಾಡಲಾಗಿದೆ. ಮಾರಣಾಂತಿಕ ಅಥವಾ ತೀವ್ರವಾದ ಕಾಯಿಲೆಗಳಿಂದ ಬಳಲುತ್ತ ಅಂತಿಮ ಹಂತದಲ್ಲಿರುವ ರೋಗಿಗಳಿಗೆ ಇದು ವಿಶೇಷ ಘಟಕ ಆಗಿದೆ. ಕ್ಯಾನ್ಸರ್, ಕಿಡ್ನಿ ವೈಫಲ್ಯ ಸೇರಿದಂತೆ ಇತರ ರೋಗಿಗಳ ಆರೈಕೆಗೆ ಈ ವಾರ್ಡ್ ಸಹಾಯಕವಾಗಲಿದೆ ಎಂದು ತಿಳಿಸಿದ್ದಾರೆ. ಭಾರತದಲ್ಲಿ ಹೋಮಿಯೋಪತಿ ಶಕ್ತಿಶಾಲಿ ಮತ್ತು ಜನಪ್ರಿಯ ವೈದ್ಯಕೀಯ ಪದ್ಧತಿಯಾಗಿ ರೂಪುಗೊಳ್ಳುತ್ತಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಹೋಮಿಯೋಪತಿ ಫೌಂಡೇಶನ್ ಮತ್ತು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಆಯೋಜಿಸಿದ್ದ ವಿಶ್ವ ಹೋಮಿಯೋಪತಿ ದಿನಾಚರಣೆಯಲ್ಲಿ ಮಾತನಾಡಿದ ಅವರು, ಜೀವನಶೈಲಿ ಕಾಯಿಲೆಗೆ ಹೋಮಿಯೋಪತಿ ಸಮಗ್ರ ಪರಿಹಾರವಾಗಿದೆ ಎಂದು ತಿಳಿಸಿದ್ದಾರೆ. ಹೋಮಿಯೋಪತಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳೇ ಈ ಕ್ಷೇತ್ರದ ಭವಿಷ್ಯ ಎಂದು ತಿಳಿಸಿದ್ದಾರೆ. ಸಂಶೋಧನೆಯಲ್ಲಿ ಹೊಸ ನೆಲೆ ಕಂಡುಕೊಳ್ಳಲು ಮತ್ತು ಹೋಮಿಯೋಪತಿಯನ್ನು ಜಾಗತಿಕ ಮನ್ನಣೆಗೆ ತರಲು ವಿದ್ಯಾರ್ಥಿಗಳಿಗೆ ಅವಕಾಶವಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮಾಲಿನ್ಯದಿಂದ ರೋಗ ರುಜಿನ ಹೆಚ್ಚಳವಾಗುತ್ತಿದ್ದು ಉತ್ತಮ ಆರೋಗ್ಯಕ್ಕಾಗಿ ಪ್ರತಿಯೊಬ್ಬರೂ ಪ್ರಕೃತಿ ಪರಿಸರ ಸಂರಕ್ಷಣೆಗೆ ಮುಂದಾಗಬೇಕು ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಮಾತನಾಡಿದ ಅವರು, ಕಾಡು ಹಸಿರು ಹೊದಿಕೆ ಇಂದು ಕ್ಷೀಣಿಸುತ್ತಿದ್ದು ಆಹಾರ ನೀರು ವಾಯುಮಾಲಿನ್ಯ ಹೆಚ್ಚಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಪ್ರಕೃತಿ ಉಳಿದಾಗ ಮಾತ್ರ ಮನುಷ್ಯ ನೆಮ್ಮದಿಯ ಬದುಕು ನಡೆಸಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಆಯುರ್ವೇದ ಜಗತ್ತಿನ ಪ್ರಾಚೀನ ವೈದ್ಯ ಪದ್ಧತಿಯಾಗಿದ್ದು ಯಾವುದೇ ಅಡ್ಡ ಪರಿಣಾಮ ಇಲ್ಲದ ಆಯುರ್ವೇದದ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಜನರ ಒಲವು ಹೆಚ್ಚಾಗುತ್ತಿದೆ ಎಂದು ಹೇಳಿದ್ದಾರೆ. ಬೆಂಗಳೂರಿನ ಯಶವಂತಪುರ ಮತ್ತು ನಂದಿನಿ ಲೇಔಟ್ ಪ್ರದೇಶಗಳಲ್ಲಿ ಅಕ್ರಮ ಮಾದಕ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದ ಆರೋಪದ ಹಿನ್ನೆಲೆಯಲ್ಲಿ ಪೊಲೀಸರು 6 ಮಂದಿಯನ್ನು ಬಂಧಿಸಿದ್ದಾರೆ. 20 ಕೋಟಿ ರೂಪಾಯಿ ಮೌಲ್ಯದ MDMA ಹಾಗೂ ಹೈಡ್ರೋ ಗಾಂಜಾ ವಶಪಡಿಸಿಕೊಂಡಿದ್ದಾರೆ. ವಶಪಡಿಸಿಕೊಳ್ಳಲಾದ ಮಾದಕ

ಗಳ ಮೌಲ್ಯ 10.5 ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಅದರ ಮಾರುಕಟ್ಟೆ ಮೌಲ್ಯ 20.10 ಕೋಟಿ ರೂಪಾಯಿಯಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ತುಮಕೂರು ನಗರದಲ್ಲಿ ಇದೇ 10ರವರೆಗೆ ಆಯೋಜಿಸಲಾಗಿರುವ ITF WO 35 ರ್ಯಾಂಕಿಂಗ್ ತುಮಕೂರು ಓಪನ್ ಟೂರ್ನಿಗೆ ಇಂದು ವಿದ್ಯುಕ್ತ ಚಾಲನೆ ದೊರೆತಿದೆ. ತುಮಕೂರು ವಿಶ್ವವಿದ್ಯಾಲಯದ ಆವರಣದಲ್ಲಿ ರಾಜ್ಯ ಅಥ್ಲೆಟಿಕ್ ಅಸೋಸಿಯೇಷನ್ ಅಧ್ಯಕ್ಷ ಹಾಗೂ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಕ್ರೀಡಾಕೂಟವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗೃಹ ಸಚಿವ ಡಾ ಜಿ ಪರಮೇಶ್ವರ್, ತುಮಕೂರನ್ನು ಕ್ರೀಡೆಯಲ್ಲೂ ವಿಶ್ವದರ್ಜೆಗೆ ಕೊಂಡೊಯ್ಯುವುದು ತಮ್ಮ ಗುರಿ ಎಂದು ತಿಳಿಸಿದ್ದಾರೆ. ಪಂಚರಾಜ್ಯಗಳ ಚುನಾವಣೆಗಳ ಪೈಕಿ 3 ರಾಜ್ಯಗಳಲ್ಲಿ ಬಿಜೆಪಿಯ ಗೆಲುವು 2028ರಲ್ಲಿ ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಲು ಪ್ರೇರಣೆಯಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಕೊಡಗು ಜಿಲ್ಲೆಯ ಮಾದಾಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದೇ 9ರಂದು ಚಿತ್ರದುರ್ಗದಲ್ಲಿ ಆಯೋಜಿಸಲಾಗಿರುವ ಯಡಿಯೂರಪ್ಪ ಅಭಿನಂದನೋತ್ಸವದ ಮೂಲಕ ಕರ್ನಾಟಕದಲ್ಲಿ ಬಿಜೆಪಿ ಚುನಾವಣಾ ರಣಕಹಳೆ ಊದಲಿದೆ ಎಂದು ತಿಳಿಸಿದ್ದಾರೆ. ಈ ವಿಜಯೋತ್ಸವ ಕಾಂಗ್ರೆಸ್ ಸರ್ಕಾರದ ಪತನಕ್ಕೆ ದಿನಗಣನೆ ಪ್ರಾರಂಭಿಸಲಿದೆ ಎಂದು ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಬಿಸಿಲು ಹೆಚ್ಚಾಗಿರುವುದರಿಂದ ಸಾರ್ವಜನಿಕರು ಬಿಸಿಲಿನ ಝಳಕ್ಕೆ ತತ್ತರಿಸಿ ಬಳಲುತ್ತಿದ್ದಾರೆ. ರಸ್ತೆಗಳಲ್ಲಿ ಸಂಚರಿಸುವಾಗ ಬಿಸಿಲಿನ ಸಂಕಟದಿಂದ ರಕ್ಷಿಸಲು ವೃತ್ತಗಳ ಸಿಗ್ನಲ್ಗಳಲ್ಲಿ ನೆರಳಿನ ಛಾವಣಿಗಳನ್ನು ನಿರ್ಮಿಸಿ ಅನುಕೂಲ ಮಾಡಿಕೊಡಲಾಗಿದೆ. ಬೆಳಗಾವಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಹಾಗೂ ಮಹಾನಗರ ಪಾಲಿಕೆಯು ಬೆಳಗಾವಿ ನಗರದ ಆಯ್ದ ಕೆಲ ಸಿಗ್ನಲ್ ಸ್ಥಳಗಳಲ್ಲಿ ನೆರಳು ಛಾವಣಿ ಅಳವಡಿಸುವ ಕಾರ್ಯ ಕೈಗೆತ್ತಿಕೊಂಡಿದೆ. ಇದರ ಮೊದಲ ಭಾಗವಾಗಿ ನಗರದ ಹೃದಯ ಭಾಗದಲ್ಲಿರುವ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದ ಸಿಗ್ನಲ್ನಲ್ಲಿ ನೆರಳು ಛಾವಣಿ ಅಳವಡಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಅಕ್ರಮ ಆರೋಪ, ಕಾನೂನು ಹೋರಾಟ ನಡೆಸಲು ಕಾಂಗ್ರೆಸ್ ನಿರ್ಧಾರ. ಶಾಸಕ ಡಿಎನ್ ಜೀವರಾಜ್ ವಿರುದ್ಧ ದಾಖಲಾಗಿದ್ದ ಕ್ರಿಮಿನಲ್ ಪ್ರಕರಣಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ, ಮಧ್ಯಪ್ರವೇಶಿಸುವಂತೆ ರಾಜ್ಯಪಾಲರಿಗೆ ಬಿಜೆಪಿ ಮನವಿ. ಬೌರಿಂಗ್ ಆಸ್ಪತ್ರೆ ದುರಂತ ಪ್ರಕರಣ ಇದೇ 16ರೊಳಗೆ ವರದಿ ಸಲ್ಲಿಸುವಂತೆ ವಿಶೇಷ ತಂಡಕ್ಕೆ ಲೋಕಾಯುಕ್ತ ನ್ಯಾಯಮೂರ್ತಿ ಸೂಚನೆ. ರಾಜ್ಯಾದ್ಯಂತ ಉಪಶಮನ ಆರೈಕೆ ಕೇಂದ್ರ ವಿಸ್ತರಣೆಗೆ ಚಿಂತನೆ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಜೀವನ ಶೈಲಿ ಕಾಯಿಲೆಗೆ ಹೋಮಿಯೋಪತಿ ಸಮಗ್ರ ಪರಿಹಾರ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.

0: ಮನೋವಿಹಾರಿಣಿ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಬೆಂಗಳೂರು ಆಕಾಶವಾಣಿ 101.3 FM ನಲ್ಲಿ. ಮನೋವಿಹಾರಿಣಿ ಪ್ರಾಯೋಜಕರು ನಿಮ್ ಹ್ಯಾನ್ಸ್ ಬೆಂಗಳೂರು.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
1: ಕನಸಿನ ಲೋಕಕ್ಕೆ.
2: ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲಿ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 6:52. ಸನ್ಸೆಟ್ ಸುರಭಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಶ್ರಾವ್ಯ ಹರ್ಮನೆ. ನಿಮ್ಮ ಸುತ್ತಮುತ್ತಲೂ ಈ

ಹೊತ್ತು ಏನು ನಡೀತಾ ಇದೆ ನಿಮ್ಮ ಸುತ್ತಮುತ್ತಲಿನ ಅಪ್ಡೇಟ್ಸ್, ಮಳೆ ಬರ್ತಾ ಇದೆಯಾ ಅಥವಾ ಮಳೆ ಬಂದು ನಿಂತು ಹೋಯ್ತಾ, ಟ್ರಾಫಿಕ್ಕಲ್ಲಿ ಏನಾದರೂ ಸಿಕ್ಕಾಕೊಂಡಿದ್ದೀರಾ, ನಿಮ್ಮ ಈ ಹೊತ್ತಿನ ಅಪ್ಡೇಟ್ಸ್ ನಮ್ಮ ಜೊತೆ ಹಂಚ್ಕೋಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480910013, 9480910013.

ಎಂದೆಂದಿಗೂ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸೋನು ನಿಗಮ್, ಶ್ರೇಯ ಘೋಷಾಲ್ ಕೆ ಕಲ್ಯಾಣ್ ಅವರ ಗಾಯನದಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ, ನಂತರ ಅಂಜನೀ ಪುತ್ರ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸಚಿನ್ ಬಸರೂರು ಅವರ ಗಾಯನದಲ್ಲಿ, ಚೇತನ್ ಕುಮಾರ್ ಅವರ ಸಾಹಿತ್ಯ, ರವಿ ಬಸರೂರು ಅವರ ಸಂಗೀತ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲಿ ಮ್ಯಾಜಿಕಲಿ ಯುವರ್ಸ್ ಕಾರ್ಯಕ್ರಮ ಸನ್ಸೆಟ್ ಸುರಭಿ. ಕುಕ್ಕೆ ಸುಬ್ರಹ್ಮಣ್ಯದಿಂದ ರಮ್ಯಾ ದಿಲೀಪ್ ಅವರು ವೆದರ್ ಅಪ್ಡೇಟ್ಸ್ನ ಕಳಿಸಿದ್ದಾರೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಭಾರಿ ಗಾಳಿ ಮಳೆ ಮೇಡಮ್ ಅಂತ. ನೀವು ಸಹ ನಿಮ್ಮ ಸುತ್ತಮುತ್ತಲಿನ ವೆದರ್ ಅಪ್ಡೇಟ್ಸ್ನ ನಮಗೆ ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9489091013.

ಚಕ್ರವ್ಯೂಹ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಮೇಘ ಅವರ ಗಾಯನದಲ್ಲಿ ಕವಿರಾಜ್ ಅವರ ಸಾಹಿತ್ಯ, ತಮನ್ ಎಸ್ಎಸ್ ಅವರ ಸಂಗೀತ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಸನ್ಸೆಟ್ ಸುರಭಿ ಕಾರ್ಯಕ್ರಮ. ಮುಂದಿನ ಗೀತೆ ರಂಗಿತ ರಂಗ ಚಿತ್ರದಿಂದ ಅನೂಪ್ ಭಂಡಾರಿ, ಸುಚಿತ್ರ ಲತಾ ಅವರ ಗಾಯನದಲ್ಲಿ ಅನೂಪ್ ಭಂಡಾರಿ ಅವರದ್ದೇ ಸಾಹಿತ್ಯ ಸಂಗೀತ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗುತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: ವರದನಾಯಕ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಅರ್ಜುನ್ ಜನ್ಯ ಹಾಗೂ ಅನುರಾಧ ಭಟ್ ಅವರ ಗಾಯನದಲ್ಲಿ ಚೇತನ್ ಕುಮಾರ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರದ್ದೇ ಸಂಗೀತ. ಪುಷ್ಪ ಶಾನುಭೋಗರ ಗದಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಶುಭ ಸಂಜೆ ಮೇಡಮ್, ಎಲ್ಲ ಹಾಡುಗಳು ಸೂಪರ್ ಅಂತ. ನಿಮ್ಮ ಸಂದೇಶಗಳಿಗೆ ಧನ್ಯವಾದಗಳು. ನೀವು ಸಹ ನಿಮ್ಮ ಸುತ್ತಮುತ್ತಲಿನ ಈ ಹೊತ್ತಿನ ಅಪ್ಡೇಟ್ಸ್ ಕುರಿತಾಗಿ ನಮಗೆ ಸಂದೇಶ ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9489901013, 9480901013. ಇದೀಗ ಗೀತೆ ರಾಟಿಯ ಚಿತ್ರದಿಂದ ವಾಣಿ ಹರಿಕೃಷ್ಣ ಹಾಗೂ ಸಂತೋಷ್ ವೆಂಕಿ ಅವರ ಗಾಯನದಲ್ಲಿ ಅರ್ಜುನ್ ಎಪಿ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ.
1: ರಟ್ಟಿ ಪುಟ್ಟಾರ ರಟ್ಟಿ ಪುಟ್ಟಾರ ಅರಟೆ, ರಟ್ಟಿ ಪುಟ್ಟಾರ ರಟ್ಟಿ ಪುಟ್ಟಾರ ಅರಟೆ, ರಟ್ಟಿ ಪುಟ್ಟಾರ ರಟ್ಟಿ ಪುಟ್ಟಾರ ಅರಟೆ, ರಟ್ಟಿ ಪುಟ್ಟಾರ ರಟ್ಟಿ ಪುಟ್ಟಾರ ಅರಟೆ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಆಕಾಶವಾಣಿ ಎಫ್ಎಂ ರೈನ್ಬೋ ಸ್ಟುಡಿಯೋ ಸಮಯ 7:21, ಕಾರ್ಯಕ್ರಮ ಸನ್ಸೆಟ್ ಸುರಭಿ. ನಮ್ಮ ಊರಿನಲ್ಲಿ ಕಾದಿದ್ದ ಧರೆಗೆ ಮಳೆಯ ರಾಯ ತಂಪೆರೆದಿದ್ದಾನೆ, ನೋಡುತ್ತಾ ನಿಂತಿದ್ದೇವೆ ಅಂತ ಕಲ್ಲೇಶ್ವರ ಕುಮಾರ್ ಶ್ರೀನಗರ ತುಮಕೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಶೃಂಗೇರಿಯಲ್ಲಿ ಮಳೆನೇ ಇಲ್ಲ, ಬಿಸಿಲ ತಾಪ ಜಾಸ್ತಿ ಮೇಡಮ್ ಅಂತ ಅನಂತಮೂರ್ತಿ ಅವರು ಶೃಂಗೇರಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ನೀವು ಸಹ ನಿಮ್ಮ ಊರಿನ ಸುತ್ತಮುತ್ತಲಿನ ವೆದರ್ ಅಪ್ಡೇಟ್ಸ್ನ ನಮಗೆ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9408091013. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದೀಗ ಮುಂದಿನ ಗೀತೆ ರಾಜ ಹುಲಿ ಚಿತ್ರದಿಂದ ಹೇಮಂತ್ ಹಾಗೂ ಶ್ರೀರಕ್ಷಾ ಅವರ ಗಾಯನದಲ್ಲಿ, ಹಂಸಲೇಖ ಅವರ ಸಂಗೀತ ಸಾಹಿತ್ಯ, ನಂತರ ಪೃಥ್ವಿ ಚಿತ್ರದ ಗೀತೆ ಟಿಪ್ಪು ಹಾಗೂ ಶ್ವೇತಾ ಮೋಹನ್ ಅವರ ಗಾಯನದಲ್ಲಿ, ಕವಿರಾಜ್ ಅವರ ಸಾಹಿತ್ಯ, ಮಣಿಕಾಂತ್ ಕದ್ರಿ ಅವರ ಸಂಗೀತ.

ರನ್ ಆ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಕಾರ್ತಿಕ್ ಹಾಗೂ ವಾಣಿ ಹರಿಕೃಷ್ಣ ಅವರ ಗಾಯನದಲ್ಲಿ ಪುರಂದರ ದಾಸರ ರಚನೆಯ ಈ ಗೀತೆ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ.

ಇದಾಗಿತ್ತು ಈ ಹೊತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ಶ್ರಾವ್ಯ ಹರುಮನೆ. ಇದೀಗ ಸಮಯ ಆಗಲಿದೆ 7:35. ಕೇಳಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತ ಮತ್ತು ಜಪಾನ್ ನಡುವಿನ ಆರೋಗ್ಯ ರಕ್ಷಣೆ ಕುರಿತ 3ನೇ ಜಂಟಿ ಸಮಿತಿ ಸಭೆ. ಭಾರತ ಪ್ರವಾಸದಲ್ಲಿ ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್, ನಾಳೆ ರಾಷ್ಟ್ರಪತಿ ಮತ್ತು ಪ್ರಧಾನಿ ಅವರೊಂದಿಗೆ ಮಹತ್ವದ ಚರ್ಚೆ. ಭಾರತೀಯ ಸೇನೆಗೆ 5 ಭೂ ಆಧಾರಿತ ಮೊಬೈಲ್ ಎಲೆಕ್ಟ್ರಾನಿಕ್ ವ್ಯವಸ್ಥೆ ಖರೀದಿಗೆ ರಕ್ಷಣಾ ಸಚಿವಾಲಯ ಬಿಇಎಲ್ನೊಂದಿಗೆ ಒಪ್ಪಂದ. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷದ ಶಾಸಕಾಂಗ ನಾಯಕರಾಗಿ ಜೋಸೆಫ್ ವಿಜಯ್ ಸರ್ವಾನುಮತದಿಂದ ಆಯ್ಕೆ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಭಾರತ ಮತ್ತು ಜಪಾನ್ ನಡುವಿನ ಆರೋಗ್ಯ ರಕ್ಷಣೆ ಕುರಿತಾದ 3ನೇ ಜಂಟಿ ಸಮಿತಿ ಸಭೆ ಇಂದು ದೆಹಲಿಯ ಭಾರತ್ ಮಂಟಪಂನಲ್ಲಿ ನಡೆಯಿತು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಮತ್ತು ಜಪಾನ್ನ ಆರೋಗ್ಯ ರಕ್ಷಣಾ ನೀತಿಯ ಉಸ್ತುವಾರಿ ಸಚಿವೆ ಕಿಮಿ ಒನೋಡಾ ಅವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ನಿಯೋಗವನ್ನು ಸ್ವಾಗತಿಸಿದ ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಪುಣ್ಯ ಸಲೀಲಾ ಶ್ರೀವಾಸ್ತವ, ಭಾರತ ಮತ್ತು ಜಪಾನ್ ಪರಸ್ಪರ ವಿಶ್ವಾಸ ಮತ್ತು ಭವಿಷ್ಯದ ಹಂಚಿಕೆಯ ದೂರದೃಷ್ಟಿಯನ್ನು ಆಧರಿಸಿದ ಪಾಲುದಾರಿಕೆಯನ್ನು ಹಂಚಿಕೊಂಡಿವೆ ಎಂದು ಮಾಹಿತಿ ನೀಡಿದರು. ಈ ವೇಳೆ ಮಾತನಾಡಿದ ಸಚಿವ ಜೆಪಿ ನಡ್ಡಾ,

0: ಆರೋಗ್ಯ ಕ್ಷೇತ್ರದಲ್ಲಿ ಸಹಯೋಗವನ್ನು ಬಲವರ್ಧನೆಗೊಳಿಸಲು ಮತ್ತು ನೂತನ ಪಾಲುದಾರಿಕೆಗಳನ್ನು ಬೆಳೆಸಲು ಎರಡೂ ದೇಶಗಳ ಹಂಚಿಕೆಯ ಬದ್ಧತೆಯನ್ನು ಸಭೆ ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದರು. ಆರೋಗ್ಯ ರಕ್ಷಣೆಯಲ್ಲಿ ಭಾರತ ಜಪಾನ್ ಸಹಕಾರವು ಆರೋಗ್ಯ ರಕ್ಷಣೆ ಮತ್ತು ಸ್ವಾಸ್ಥ್ಯದಲ್ಲಿನ ಸಹಕಾರ ಒಪ್ಪಂದ ಹಾಗೂ ಆರೋಗ್ಯ ವ್ಯವಸ್ಥೆಗಳನ್ನು ಬಲಪಡಿಸುವ, ಲಭ್ಯತೆಯನ್ನು ಸುಧಾರಿಸುವ ಮತ್ತು ಉತ್ತಮ ಆರೋಗ್ಯ ಫಲಿತಾಂಶಗಳಿಗಾಗಿ ನಾವೀನ್ಯತೆಯನ್ನು ಉತ್ತೇಜಿಸುವ ಹಂಚಿಕೆಯ ದೂರದೃಷ್ಟಿಯಿಂದ ಮಾರ್ಗದರ್ಶಿಸಲ್ಪಟ್ಟಿವೆ ಎಂದು ಅವರು ಹೇಳಿದರು. ಭಾರತ ಮತ್ತು ಜಪಾನ್ ನಡುವಿನ ದೀರ್ಘಕಾಲೀನ ಮತ್ತು ಬಹುಮುಖಿ ಸಂಬಂಧವನ್ನು ಪ್ರಮುಖವಾಗಿ ಪ್ರಸ್ತಾಪಿಸಿದ ಸಚಿವ ಜೆಪಿ ನಡ್ಡಾ, ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂಬ ಮಾರ್ಗದರ್ಶಿ ತತ್ವದ ಅಡಿಯಲ್ಲಿ ಸಮಗ್ರ ಅಭಿವೃದ್ಧಿಗೆ ಭಾರತದ ಬದ್ಧತೆಯನ್ನು ಪುನರುಚ್ಚರಿಸಿದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಜಪಾನ್ ಉಸ್ತುವಾರಿ ಸಚಿವೆ, ನಾವೀನ್ಯತೆ, ತಂತ್ರಜ್ಞಾನ ಮತ್ತು ಸಂಶೋಧನೆಯ ಮೂಲಕ ಆರೋಗ್ಯ ರಕ್ಷಣಾ ಸಹಕಾರವನ್ನು ಮುಂದುವರಿಸುವಲ್ಲಿ ಜಪಾನ್ನ ನಿರಂತರ ಸಹಭಾಗಿತ್ವವನ್ನು ಮತ್ತು ದ್ವಿಪಕ್ಷೀಯ ಸಹಯೋಗವನ್ನು ಮತ್ತಷ್ಟು ಬಲಪಡಿಸುವ ಬದ್ಧತೆಯನ್ನು ವ್ಯಕ್ತಪಡಿಸಿದರು. ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್ ಅವರು ತಮ್ಮ ಮೊದಲ ಭಾರತ ಭೇಟಿಗಾಗಿ ನವದೆಹಲಿಗೆ ಆಗಮಿಸಿದ್ದಾರೆ. ಅವರನ್ನು ಗೃಹ ವ್ಯವಹಾರಗಳ ರಾಜ್ಯ ಸಚಿವ ನಿತ್ಯಾನಂದ ರೈ ಬರಮಾಡಿಕೊಂಡರು. ಈ ಭೇಟಿ ಭಾರತ ಮತ್ತು ವಿಯೆಟ್ನಾಂ ನಡುವಿನ ಬಹುಮುಖಿ ಮತ್ತು ದೃಢವಾದ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದೆ. ಇದಕ್ಕೂ ಮೊದಲು ಬಿಹಾರದ ಬೋಧ್ಗಯಾದಲ್ಲಿರುವ ವಿಶ್ವಪ್ರಸಿದ್ಧ ಮಹಾಬೋಧಿ ದೇವಾಲಯಕ್ಕೆ ಇಂದು ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್ ಅವರು ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದರು. ಪವಿತ್ರ ಬೋಧಿ ವೃಕ್ಷದ ಕೆಳಗೆ ಧ್ಯಾನ ಮಾಡುವ ಮೂಲಕ ಅವರು ಭಗವಾನ್ ಬುದ್ಧನಿಗೆ ನಮನ ಸಲ್ಲಿಸಿದರು. ನಂತರ ಅಧ್ಯಕ್ಷ ಟೋ ಲಾಮ್ ವಿಯೆಟ್ನಾಂ ಮಠಕ್ಕೆ ಭೇಟಿ ನೀಡಿದರು. ಅಲ್ಲಿ ಅವರು ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದರು. ಅಧ್ಯಕ್ಷ ಟೋ ಲಾಮ್ ಅವರಿಗೆ ನಾಳೆ ರಾಷ್ಟ್ರಪತಿ ಭವನದ ಮುಂಭಾಗದಲ್ಲಿ ಔಪಚಾರಿಕ ಸ್ವಾಗತ ನೀಡಲಾಗುವುದು. ನಂತರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅಧ್ಯಕ್ಷ ಟೋ ಲಾಮ್ ಅವರೊಂದಿಗೆ ಸಭೆ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಧ್ಯಕ್ಷ ಟೋ ಲಾಮ್ ಅವರೊಂದಿಗೆ ದ್ವಿಪಕ್ಷೀಯ ಸಂಬಂಧ, ಪ್ರಾದೇಶಿಕ ಹಾಗೂ ಜಾಗತಿಕ ವಿಷಯಗಳ ಕುರಿತು ವ್ಯಾಪಕ ಚರ್ಚೆ ನಡೆಸಲಿದ್ದಾರೆ. ಈ ನಡುವೆ ಇತರ ಭಾರತೀಯ ಗಣ್ಯರು ಸಹ ಅಧ್ಯಕ್ಷ ಟೋ ಲಾಮ್ ಅವರನ್ನು ಭೇಟಿ ಮಾಡುವ ನಿರೀಕ್ಷೆ ಇದೆ. ಭಾರತೀಯ ಸೇನೆಗೆ ಕನಿಷ್ಠ ಶೇಕಡಾ 72% ಸ್ಥಳೀಯ ವಿಷಯವನ್ನು ಹೊಂದಿರುವ 5 ನೆಲ ಆಧಾರಿತ ಮೊಬೈಲ್ ಎಲೆಕ್ಟ್ರಾನಿಕ್ ವ್ಯವಸ್ಥೆಗಳ ಖರೀದಿಗಾಗಿ ರಕ್ಷಣಾ ಸಚಿವಾಲಯ ಹೈದರಾಬಾದ್ನ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ನವದೆಹಲಿಯಲ್ಲಿ ಇಂದು ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರ ಸಮ್ಮುಖದಲ್ಲಿ ಖರೀದಿ ವಿಭಾಗದ ಅಡಿಯಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಎಂದು ಸಚಿವಾಲಯ ತಿಳಿಸಿದೆ. ಈ ವ್ಯವಸ್ಥೆಯು ಭಾರತೀಯ ಸೇನಾ ಘಟಕಗಳನ್ನು ಆಧುನೀಕರಿಸುತ್ತದೆ ಮತ್ತು ದೇಶದ ಸ್ಥಳೀಯ ರಕ್ಷಣಾ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಮಿಳುನಾಡಿನ ಚೆನ್ನೈನಲ್ಲಿಂದು ನಡೆದ ತಮಿಳಗ ವೆಟ್ರಿ ಕಳಗಂ TVK ಸಭೆ ಮುಕ್ತಾಯಗೊಂಡಿದ್ದು, ಶಾಸಕಾಂಗ ಪಕ್ಷದ ನಾಯಕರಾಗಿ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. TVK ಪಕ್ಷ 234 ಸ್ಥಾನಗಳ ಪೈಕಿ 108 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಜಯಗಳಿಸಿ ತಮಿಳುನಾಡು ವಿಧಾನಸಭೆಯಲ್ಲಿ ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಸರ್ಕಾರ ರಚನೆಗೆ 118 ಶಾಸಕರ ಅಗತ್ಯವಿದೆ. ಈ ನಡುವೆಯೇ ತಮಿಳುನಾಡಿನ ಮುಖ್ಯಮಂತ್ರಿ MK ಸ್ಟಾಲಿನ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಅವರು ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರನ್ನು ಭೇಟಿಯಾಗಿ ರಾಜೀನಾಮೆ ನೀಡಿದರು. ರಾಜ್ಯಪಾಲರು ರಾಜೀನಾಮೆಯನ್ನು ಅಂಗೀಕರಿಸಿದ್ದು, ಮುಂದಿನ ಸರ್ಕಾರ ರಚನೆಯಾಗುವವರೆಗೆ ಹಂಗಾಮಿಯಾಗಿ ಮುಂದುವರೆಯಲು ಸೂಚಿಸಿದ್ದಾರೆ. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಜಯಗಳಿಸಿದ ನಂತರ ರಾಜ್ಯದಲ್ಲಿ ನೂತನ ಸರ್ಕಾರ ರಚನೆ ಮತ್ತು ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಸಿದ್ಧತೆಗಳು ಭರದಿಂದ ಸಾಗಿವೆ. ಗುರುದೇವ ರವೀಂದ್ರನಾಥ ಟ್ಯಾಗೋರ್ ಅವರ ಜನ್ಮದಿನಾಚರಣೆಯಾದ ಈ ತಿಂಗಳ 9 ನೂತನ ಸಚಿವ ಸಂಪುಟದ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಮಾರಂಭದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಪುದುಚೇರಿ ವಿಧಾನಸಭಾ ಚುನಾವಣೆಯಲ್ಲಿ ರಾಷ್ಟೀಯ ಪ್ರಜಾಸತ್ತಾತ್ಮಕ ಒಕ್ಕೂಟದ ನಿರ್ಣಾಯಕ ಗೆಲುವಿನ ಒಂದು ದಿನದ ನಂತರ ನೂತನ ಸರ್ಕಾರ ರಚನೆಯ ಕುರಿತು ಬಿರುಸಿನ ಸಮಾಲೋಚನೆಗಳು ಪ್ರಾರಂಭವಾಗಿವೆ. ರಾಜ್ಯ ಪ್ರಧಾನ ಕಚೇರಿಯಲ್ಲಿ ಪುದುಚೇರಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಪಿ ರಾಮಲಿಂಗಂ ಅಧ್ಯಕ್ಷತೆಯಲ್ಲಿ ಇಂದು ಹೊಸದಾಗಿ ಆಯ್ಕೆಯಾದ ಬಿಜೆಪಿ ಶಾಸಕರ ಸಮಾಲೋಚನಾ ಸಭೆ ನಡೆಯಿತು. ಕೇಂದ್ರ ಸಚಿವ ಮತ್ತು ಬಿಜೆಪಿ ಚುನಾವಣಾ ಉಸ್ತುವಾರಿ ಡಾ ಮನ್ಸುಖ್ ಮಾಂಡವೀಯ, ರಾಜ್ಯ ಉಸ್ತುವಾರಿ ನಿರ್ಮಲ್ ಕುಮಾರ್ ಸುರಾನಾ ಮತ್ತು ಇತರ ಹಿರಿಯ ನಾಯಕರು ಸಭೆಯಲ್ಲಿ ಭಾಗವಹಿಸಿದ್ದರು. ಮುಂಬರುವ ದಿನಗಳಲ್ಲಿ ತೆಗೆದುಕೊಳ್ಳಬೇಕಾದ ರಾಜಕೀಯ ಮತ್ತು ಆಡಳಿತಾತ್ಮಕ ಕ್ರಮಗಳ ಕುರಿತು ವಿಶೇಷವಾಗಿ ಕೇಂದ್ರಾಡಳಿತ ಪ್ರದೇಶದಲ್ಲಿ ಹೊಸ ಸರ್ಕಾರ ರಚನೆಗೆ ಸಂಬಂಧಿಸಿದಂತೆ ಸಭೆಯಲ್ಲಿ ವಿವರವಾಗಿ ಚರ್ಚಿಸಲಾಯಿತು. ಪಶ್ಚಿಮ ಬಂಗಾಳದಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗೆ ಬಿಜೆಪಿ ಹಿರಿಯ ನಾಯಕ ಮತ್ತು ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನು ಕೇಂದ್ರ ವೀಕ್ಷಕರನ್ನಾಗಿ ನೇಮಿಸಿದೆ. ಒಡಿಶಾ ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಝಿ ಅವರನ್ನು ರಾಜ್ಯದಲ್ಲಿ ಕೇಂದ್ರ ಸಹ ವೀಕ್ಷಕರಾಗಿ ನೇಮಿಸಲಾಗಿದೆ. ಅಸ್ಸಾಂನಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಚುನಾವಣೆಗೆ ಕೇಂದ್ರ ಸಚಿವ ಜೆಪಿ ನಡ್ಡಾ ಅವರನ್ನು ಕೇಂದ್ರ ವೀಕ್ಷಕರಾಗಿ ನೇಮಿಸಲಾಗಿದೆ. ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಅವರನ್ನು ರಾಜ್ಯದಲ್ಲಿ ಕೇಂದ್ರ ಸಹ ವೀಕ್ಷಕರಾಗಿ ನೇಮಿಸಲಾಗಿದೆ. ದೇಶದ ಹತ್ತಿ ಉತ್ಪಾದನೆ ಮತ್ತು ರೈತರ ಆದಾಯವನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ ಮಿಷನ್ ಫಾರ್ ಕಾಟನ್ ಪ್ರೊಡಕ್ಟಿವಿಟಿ ಕಪಾಸ್ ಕ್ರಾಂತಿ ಎಂಬ ಮಹತ್ವದ ಯೋಜನೆಗೆ ಅನುಮೋದನೆ ನೀಡಿದೆ. ಇಂದು ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯ ಬಳಿಕ

ಐಸಿಸಿ ಪುರುಷರ ಟಿ20 ಶ್ರೇಯಾಂಕದಲ್ಲಿ ಭಾರತ ತನ್ನ ಅಗ್ರಸ್ಥಾನವನ್ನು ಉಳಿಸಿಕೊಂಡಿದೆ. ಟಿ20 ವಿಶ್ವಕಪ್ ಪ್ರಶಸ್ತಿಯನ್ನು ಯಶಸ್ವಿಯಾಗಿ ಉಳಿಸಿಕೊಳ್ಳುವ ಮೂಲಕ ಮತ್ತು ಮಾರ್ಚ್ನಲ್ಲಿ ದಾಖಲೆಯ 3ನೇ ಬಾರಿಗೆ ಗೆದ್ದ ಮೊದಲ ತಂಡ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಸಾಧನೆಯೊಂದಿಗೆ ಭಾರತ 275 ಮೌಲ್ಯಮಾಪಕ ಅಂಕಗಳೊಂದಿಗೆ ಶ್ರೇಯಾಂಕದಲ್ಲಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ. ಇಂಗ್ಲೆಂಡ್ 262 ಅಂಕಗಳೊಂದಿಗೆ 2ನೇ ಸ್ಥಾನದಲ್ಲಿದ್ದರೆ ಆಸ್ಟ್ರೇಲಿಯಾ 258 ಅಂಕಗಳೊಂದಿಗೆ ಹಿಂದಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತ ಮತ್ತು ಜಪಾನ್ ನಡುವಿನ ಆರೋಗ್ಯ ರಕ್ಷಣೆ ಕುರಿತ 3ನೇ ಜಂಟಿ ಸಮಿತಿ ಸಭೆ. ಭಾರತ ಪ್ರವಾಸದಲ್ಲಿ ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್, ನಾಳೆ ರಾಷ್ಟ್ರಪತಿ ಮತ್ತು ಪ್ರಧಾನಿ ಅವರೊಂದಿಗೆ ಮಹತ್ವದ ಚರ್ಚೆ. ಭಾರತೀಯ ಸೇನೆಗೆ 5 ಭೂ ಆಧಾರಿತ ಮೊಬೈಲ್ ಎಲೆಕ್ಟ್ರಾನಿಕ್ ವ್ಯವಸ್ಥೆ ಖರೀದಿಗೆ ರಕ್ಷಣಾ ಸಚಿವಾಲಯ ಬಿಇಎಲ್ನೊಂದಿಗೆ ಒಪ್ಪಂದ. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷದ ಶಾಸಕಾಂಗ ನಾಯಕರಾಗಿ ಜೋಸೆಫ್ ವಿಜಯ್ ಸರ್ವಾನುಮತದಿಂದ ಆಯ್ಕೆ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದೀಗ ಸ್ಟುಡಿಯೋ ಸಮಯ 7:45. ಇದೀಗ ಕೇಳಿ ಕಾರ್ಯಕ್ರಮ ಒಲವಿನ ಆಲಾಪ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಒಲವಿನ ಕಿರಣ ಮೂಡಿ ಬರಲು ಚಿಮ್ಮಿತು ಪ್ರೀತಿ ಸಂತೋಷ. ಒಲವಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ಜೊತೆ ಆಗ್ತಾ ಇರೋದು ತೇಜಾ.

ಪ್ರೀತಿಯನ್ನ ಪದಗಳಲ್ಲಿ ವಿವರಿಸಲು ಸಾಧ್ಯವೇ ಇಲ್ಲ. ಪ್ರೀತಿಸುವ ವ್ಯಕ್ತಿಗೆ ಪ್ರೀತಿಯನ್ನ ಹೇಳೋದು ಸುಲಭ, ಆದರೆ ಕಡೆಯವರೆಗೂ ಪ್ರೀತಿಯನ್ನ ಕಾಪಾಡಿಕೊಳ್ಳೋದು ಎಷ್ಟು ಕಷ್ಟದ ಕೆಲಸ ಅಲ್ವಾ? ಕೇಳ್ತಾ ಇರಿ ಒಲವಿನ ಆಲಾಪ ಕಾರ್ಯಕ್ರಮ.

ಒಲವೇ ಒಂದು ಸಂಭ್ರಮ, ಬಾನು ಭೂಮಿ ಒಂದನ ಒಂದು ಮುಟ್ಟೋ ಹಾಗೆ. ಒಲವಿನ ಮಾತು ಸಾಕ್ತಾ ಇದೆ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ, ಎಫ್ಎಂ ರೇನ್ಬೋ 101.3 ರಲ್ಲಿ.

ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಪ್ರತಿಯೊಂದನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುವಂತಹ ಈ ಕಾಲದಲ್ಲಿ ಇಲ್ಲೊಂದು ಮಾತಿದೆ, ನಿಜವಾದ ಪ್ರೀತಿ ಶಾಂತವಾಗಿ ಹೃದಯದೊಳಗೆ ಇದ್ರೆ ಸಾಕು, ಲೋಕಕ್ಕೆ ಹೇಳುವಂತಹ ಅಗತ್ಯ ಖಂಡಿತ ಇಲ್ಲ. ಎಷ್ಟು ಸತ್ಯ ಅಲ್ವಾ?

ಪ್ರೀತಿ ಅಂದ್ರೆ ಮನದೊಳಗೆ ಹುಟ್ಟೋಂಥ ಮಧುರ ಭಾವನೆ ಅದು. ನೀನು ಹತ್ರ ಇದ್ರೆ ಲೋಕನೇ ನಗ್ತಾ ಇರುತ್ತೆ, ನೀನು ದೂರ ಇದ್ರೆ ಹೃದಯನೇ ಮೌನವಾಗಿ ಬಿಡತ್ತೆ. ಪ್ರೀತಿಯ ಒಂದು ನೋಟ ಸಾಕು, ನನ್ನ ಜೀವನವೇ ಬಣ್ಣಗಳಿಂದ ತುಂಬಿರುತ್ತೆ.

ಒಲವಿನ ಆಲಾಪ ಕಾರ್ಯಕ್ರಮದ ಕಡೆಯಲ್ಲಿದ್ದೀವಿ. ನಾವು ನಮ್ಮ ಪ್ರೀತಿಪಾತ್ರರನ್ನ ಸದಾ ಖುಷಿಯಾಗಿ ಇರಿಸೋಣ, ಪ್ರೀತಿಯಿಂದ ಜೀವಿಸೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ ಜೊತೆ ಆಗಿದ್ದು ತೇಜ. ಕೇಳ್ತಾ ಇರಿ FM Rainbow 101.3, ಮ್ಯೂಸಿಕಲಿ ಯಾರ್ಸ್.

0: ಆಕಾಶವಾಣಿ ಆಕಾಶವಾಣಿಗೆ 90 ಮನಸ್ಸಿನ ವಿಡಿಯೋ ಭಾವದ ಆಡಿಯೋ
1: ಆಕಾಶವಾಣಿ
0: ಆಕಾಶವಾಣಿ
1: ಆಕಾಶವಾಣಿ
0: ಆಕಾಶವಾಣಿ ಆಕಾಶವಾಣಿ
1: ಆಕಾಶವಾಣಿ
0: ಸದಾ ನಿಮ್ಮೊಂದಿಗೆ

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 9:16. ಇದು ಸುಕೂನ್ ಕೆ ಪಲ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಶ್ರಾವ್ಯ ಹರುಮನೆ. ಇದೀಗ ಮೊದಲಿಗೆ ಗೀತೆ ದೇವದಾಸ್ ಚಿತ್ರದಿಂದ, ಬಿಜ್ರು ಮಹಾರಾಜ್, ಕವಿತಾ ಕೃಷ್ಣಮೂರ್ತಿ, ಮಾಧುರಿ ದೀಕ್ಷಿತ್ ಅವರ ಗಾಯನದಲ್ಲಿ, ನುಸ್ರತ್ ಬದರ್ ಅವರ ಸಾಹಿತ್ಯ, ಇಸ್ಮಾಯಿಲ್ ದರ್ಬಾರ್ ಅವರ ಸಂಗೀತ.

ಸುಕೂನ್ ಕೇಪಲ್ ಕಾರ್ಯಕ್ರಮ. ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ಒಂದು ಕೊಂಬಿನ ಖಡ್ಗ ಮೃಗ ಅಥವಾ ಒಂದು ಕೊಂಬಿನ ಘೇಂಡ ಮೃಗದ ಕುರಿತಾಗಿ ಮಾತಾಡ್ತಾ ಸಾಗೋಣ. ಒನ್ ಹಾರ್ನ್ ರೈನೋಸರಸ್, ಇದರ ವೈಜ್ಞಾನಿಕ ಹೆಸರು ರೈನೋಸರಸ್ ಯುನಿಕಾರ್ನೆಸ್. ಇದು ಏಷ್ಯಾದಲ್ಲಿ ಕಂಡುಬರುವ ಖಡ್ಗ ಮೃಗಗಳ ತಳಿಗಳಲ್ಲಿ ಅತ್ಯಂತ ದೊಡ್ಡ ತಳಿ. ಇದರ ಪ್ರಮುಖ ಗುರುತು ಎಂದರೆ ಮೂಗಿನ ಮೇಲಿರುವ ಕೇವಲ ಒಂದು ಕಪ್ಪು ಕೊಂಬು ಮತ್ತು ಮಡಿಕೆಗಳಿರುವ ಬೂದು ಕಂದು ಬಣ್ಣದ ದಪ್ಪ ಚರ್ಮ. ಇವು ಪ್ರಮುಖವಾಗಿ ಜೌಗು ಪ್ರದೇಶಗಳು ಮತ್ತು ಹುಲ್ಲು ಗಾವಲುಗಳು ಮತ್ತು ನದಿಯ ತೀರದ ಕಾಡುಗಳಲ್ಲಿ ವಾಸಿಸುತ್ತವೆ. ಪ್ರಸ್ತುತ ಇವು ಪ್ರಮುಖವಾಗಿ ಭಾರತ ಮತ್ತು ನೇಪಾಳ ದೇಶಗಳಲ್ಲಿ ಮಾತ್ರ ಕಂಡುಬರುತ್ತೆ. ಹೀಗೆ ಒನ್ ಹಾರ್ನ್ಡ್ ರೈನೋಸರಸ್ ಅಥವಾ ಒಂದು ಕೊಂಬಿನ ಖಡ್ಗ ಮೃಗದ ಕುರಿತಾಗಿ ಮಾತಾಡ್ತಾ ಸಾಗೋಣ. ಮುಂದಿನ ಗೀತೆ ಬಾಂಬೆ ಚಿತ್ರದಿಂದ, ಚಿತ್ರ ಅವರ ಗಾಯನದಲ್ಲಿ, ಮೆಹಬೂಬ್ ಅವರ ಸಾಹಿತ್ಯ, ಎ ಆರ್ ರೆಹಮಾನ್ ಅವರ ಸಂಗೀತ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ 9:28, ಸುಕೂನ್ ಕೆ ಪಲ್ ಕಾರ್ಯಕ್ರಮ. ಸಂಜೆಯ ಕಾರ್ಯಕ್ರಮಗಳಿಗೆ ಮಂಜುನಾಥ್ ಪಿ ಕಲ್ಲತಮ್ಮನಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುಮಧುರ ಹಾಡುಗಳು ಅಂತ ನಂತರ ಅನ್ನಪೂರ್ಣ ಶೋಭಾ.

ಸಂಕೇಶ್ವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಡುಗಳು ತುಂಬ ಮಧುರವಾಗಿವೆ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇದೀಗ ಮುಂದಿನ ಗೀತೆ ಸ್ವದೇಶ್ ಚಿತ್ರದಿಂದ ಉದಿತ್ ನಾರಾಯಣ್ ಹಾಗೂ ಸಾಧನಾ ಸರ್ಗಮ್ ಅವರ ಗಾಯನದಲ್ಲಿ, ಜಾವೇದ್ ಅಖ್ತರ್ ಅವರ ಸಾಹಿತ್ಯ, ಎ ಆರ್ ರೆಹಮಾನ್ ಅವರ ಸಂಗೀತ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ 9:36. ಸುಕೂನ್ ಕೆ ಪಲ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಒನ್ ಹಾರ್ನ್ಡ್ ರೈನೋಸೊರಸ್ ಕುರಿತಾಗಿ ಮಾತಾಡ್ತಾ ಇದ್ದೆ. ಇದರ ಭಾರತದಲ್ಲಿನ ಪ್ರಮುಖ ವಾಸಸ್ಥಾನಗಳನ್ನು ನೋಡೋದಾದರೆ, ಭಾರತದಲ್ಲಿರುವ ಒಟ್ಟು ಖಡ್ಗ ಮೃಗಗಳಲ್ಲಿ 90% ಹೆಚ್ಚು ಅಸ್ಸಾಂನಲ್ಲಿವೆ. ಇಲ್ಲಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ, ಇದು ವಿಶ್ವದಲ್ಲೇ ಅತಿ ಹೆಚ್ಚು ಒಂದು ಕೊಂಬಿನ ಖಡ್ಗ ಮೃಗಗಳನ್ನು ಹೊಂದಿರುವ ಪ್ರದೇಶ ಆಗಿದೆ. ಜೊತೆಗೆ ಪೊಬಿತೋರೋ ವನ್ಯಜೀವಿಧಾಮ, ಇಲ್ಲಿ ಅತ್ಯಂತ ಹೆಚ್ಚು ಸಾಂದ್ರತೆ ಇದೆ. ಜೊತೆಗೆ ವರಾಂಗ್ ರಾಷ್ಟ್ರೀಯ ಉದ್ಯಾನವನ ಮತ್ತು ಮನಸ್ ರಾಷ್ಟ್ರೀಯ ಉದ್ಯಾನವನ, ಇಲ್ಲಿ ಖಡ್ಗ ಮೃಗಗಳನ್ನು ಕಾಣಬಹುದು. ಜೊತೆಗೆ ಜಲ್ದಾಪಾರ ಮತ್ತು ಗುರಾಮಾರ ರಾಷ್ಟ್ರೀಯ ಉದ್ಯಾನವನ, ದೂಧ್ವಾ ರಾಷ್ಟ್ರೀಯ ಉದ್ಯಾನವನ, ಇಲ್ಲಿ ಸಹ ಒಂದು ಕೊಂಬಿನ ಖಡ್ಗ ಮೃಗಗಳನ್ನು ಕಾಣಬಹುದಾಗಿದೆ. ಇದೀಗ ಮುಂದಿನ ಗೀತೆ ರೋಜಾ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ, ಪಿ ಕೆ ಮಿಶ್ರಾ ಅವರ ಸಾಹಿತ್ಯ, ಎ ಆರ್ ರೆಹಮಾನ್ ಅವರ ಸಂಗೀತ.

ಸಾಥ್ಯ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸೋನು ನಿಗಮ್ ಅವರ ಗಾಯನದಲ್ಲಿ ಗುಲ್ಜಾರ್ ಅವರ ಸಾಹಿತ್ಯ, ಎ ಆರ್ ರೆಹಮಾನ್ ಅವರ ಸಂಗೀತ, ನಂತರ ಕಲ್ ಹೋ ನಾ ಹೋ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸೋನು ನಿಗಮ್ ಅವರದೇ ಗಾಯನದಲ್ಲಿ ಜಾವೇದ್ ಅಖ್ತರ್ ಅವರ ಸಾಹಿತ್ಯ, ಶಂಕರ್ ಎಹಸಾನ್ ಲಾಯ್ ಅವರ ಸಂಗೀತ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕು ಸಂದೇಶವನ್ನ ಕಳಿಸಿದ್ದಾರೆ. ಹಿಂದಿನ ಎಲ್ಲಾ ಹಿಂದಿ ಸಾಂಗ್ಗಳು ಅದ್ಭುತವಾಗಿದೆ, ಅಮೋಘವಾಗಿದೆ, ಪ್ರಸ್ತುತ ಪಡಿಸುತ್ತಿರುವ ನಿಮಗೆ ಧನ್ಯವಾದಗಳು ಅಂತ. ನಂತರ ಜಯಪುಟ್ಟಸ್ವಾಮಿ ಕೆನಡಾದಿಂದ ನಮಸ್ತೆ ಮೇಡಮ್. ಸುಕೂನ್ ಕೇಪಲ್ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ನಿಮ್ಮ ಆಯ್ಕೆಯ ಹಾಡುಗಳು ಮಾಹಿತಿಗಳೆಲ್ಲ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಎಲ್ಲ ಹಾಡುಗಳು ಸೊಗಸಾಗಿವೆ, ಧನ್ಯವಾದಗಳು ಅಂತ. ಅಂಜನಪ್ಪ ಎನ್ ಮಲಮಾಚನಹಳ್ಳಿ ಶಿಡ್ಲಘಟ್ಟ ತಾಲೂಕು, ಆಹಾ ಸುಮಧುರ ಗೀತೆಗಳು ಬಹಳ ಇಂಪಾಗಿವೆ, ಥ್ಯಾಂಕ್ ಯು ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಪೂರ್ಣಿಮಾ, ಸುಶೀಲ, ಶಿಲ್ಪ, ಷಣ್ಮುಖ, ಹಾನ್ಗಲ್ ಹಾವೇರಿಯಿಂದ ಇವತ್ತಿನ ಪ್ರೋಗ್ರಾಂ ತುಂಬಾ ಚೆನ್ನಾಗಿತ್ತು ಮೇಡಮ್, ನೀವು ನಡೆಸಿಕೊಟ್ಟಿರುವುದು ವಿಷಯಗಳು ತುಂಬಾ ಸೊಗಸಾಗಿದೆ, ನಿಮ್ಮ ಪ್ಲೇಲಿಸ್ಟ್ನಲ್ಲಿರುವ ಹಾಡುಗಳು ಸಖತ್ತಾಗಿದೆ, FM ಬ್ರೇನ್ ಬುಗ್ಗೆ ತುಂಬಾ ತುಂಬಾ ಧನ್ಯವಾದಗಳು ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕು, ನಮಸ್ತೆ ಮೇಡಮ್, ಆಕಾಶವಾಣಿ FM ರೇನ್ಬೋ ವಾಹಿನಿ. ಸುಕೂನ್ ಕೇಪಲ್ ಕಾರ್ಯಕ್ರಮ ನಿಜಕ್ಕೂ ಹಿಂದಿ ಚಿತ್ರಗೀತೆಗಳ ಪ್ರಿಯರಿಗೆ ಒಂದು ಅದ್ಭುತವಾದ ರಸದೌತಣ, ಅದರಲ್ಲೂ ಆ ಕಾರ್ಯಕ್ರಮದಲ್ಲಿ ಆಯ್ಕೆ ಮಾಡುವ ಹಾಡುಗಳು ಮತ್ತು ನಿರೂಪಕರ ಹಿತವಾದ ಧ್ವನಿ ದಿನದ ಆಯಾಸವನ್ನೆಲ್ಲ ಮರೆಸಿ ಮನಸ್ಸಿಗೆ ನೆಮ್ಮದಿ ನೀಡುತ್ತೆ. ರೇಡಿಯೋ ಎಂಬುದು ಕೇವಲ ಮಾಹಿತಿ ನೀಡುವ ಮಾಧ್ಯಮವಲ್ಲ, ಅದು ನಮ್ಮ ಏಕಾಂತದ ಸಾಕ್ಷಿ ಮತ್ತು ಸುಂದರ ನೆನಪುಗಳ ಸಾಗರ, ಧನ್ಯವಾದಗಳು ಅಂತ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಸುಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ ಒಂದು ಕೊಂಬಿನ ಖಡ್ಗ ಮೃಗ ಅಥವಾ ಘೇಂಡಾ ಮೃಗದ ಕುರಿತಾಗಿ ಮಾತಾಡ್ತಾ ಸಾಕ್ತಾ ಇದ್ದೆ. ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶನ ಕಳಿಸಿದ್ದಾರೆ. ಖಡ್ಗ ಮೃಗಕ್ಕೂ ಗೇಂಡಾ ಮೃಗಕ್ಕೂ ವ್ಯತ್ಯಾಸ ಹೇಳಿ ಅಂತ. ಎರಡು ಒಂದೇ ಜೀವಿ, ಒಂದು ಪದ ಸಂಸ್ಕೃತದಿಂದ ಬಂದಿದ್ರೆ ಇನ್ನೊಂದು ಪದ ಕನ್ನಡದಿಂದ ಬಂದಿದೆ ಅಂತ ಹೇಳಬಹುದು. ಇನ್ನು ಒಂದು ಕೊಂಬಿನ ಖಡ್ಗ ಮೃಗ ಎದುರಿಸುತ್ತಿರುವ ಪ್ರಮುಖ ಸವಾಲುಗಳನ್ನು ನೋಡೋದಾದರೆ, ಬೇಟೆ, ಇದರ ಕೊಂಬಿಗೆ ಸಾಂಪ್ರದಾಯಿಕ ಏಷ್ಯನ್ ಔಷಧಿಗಳಲ್ಲಿ ಭಾರೀ ಬೇಡಿಕೆ ಇರುವುದರಿಂದ ಅಕ್ರಮ ಬೇಟೆ ದೊಡ್ಡ ಸವಾಲಾಗಿದೆ. ಜೊತೆಗೆ ಆವಾಸ ಸ್ಥಾನದ ನಷ್ಟ, ಹ್ಯಾಬಿಟೆಟ್ ಲಾಸ್, ಕೃಷಿ ವಿಸ್ತರಣೆ ಮತ್ತು ಮಾನವನ ಹಸ್ತಕ್ಷೇಪದಿಂದ ಇವುಗಳ ಆವಾಸ ಸ್ಥಾನ ಕುಸಿತಾ ಇದೆ. ಇನ್ನು ಪ್ರವಾಹ, ಪ್ರತಿ ವರ್ಷ ಬ್ರಹ್ಮಪುತ್ರ ನದಿಗೆ ಬರುವ ಪ್ರವಾಹದಿಂದ ಕಾಜಿರಂಗದಲ್ಲಿ ಅನೇಕ ಖಡ್ಗ ಮೃಗಗಳು ಸಾವನ್ನಪ್ತಾ ಇದೆ. ಇನ್ನು ಭಾರತ ಸರ್ಕಾರ ಕೈಗೊಂಡಿರುವ ಸಂರಕ್ಷಣಾ ಕ್ರಮಗಳನ್ನು ನೋಡೋದಾದರೆ, ಇಂಡಿಯನ್ ರೈನೋ ವಿಷನ್ 2020, ಅಸ್ಸಾಂ ಸರ್ಕಾರ, ಬೋಡೋಲ್ಯಾಂಡ್ ಪ್ರಾದೇಶಿಕ ಕೌನ್ಸಿಲ್, WWF ಇಂಡಿಯಾ ಮತ್ತು ಅಂತಾರಾಷ್ಟ್ರೀಯ ರೈನೋ ಫೌಂಡೇಶನ್ ಜಂಟಿಯಾಗಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮ. ಇದರ ಗುರಿ ಅಸ್ಸಾಂನಲ್ಲಿ ಖಡ್ಗ ಮೃಗಗಳ ಸಂಖ್ಯೆಯನ್ನು 3,000 ಹೆಚ್ಚಿಸುವುದಾಗಿತ್ತು ಮತ್ತು ಇದು ಯಶಸ್ವಿಯಾಗಿದೆ. ಜೊತೆಗೆ ರಾಷ್ಟ್ರೀಯ ಖಡ್ಗಮೃಗ ಸಂರಕ್ಷಣಾ ಕಾರ್ಯತಂತ್ರ ನ್ಯಾಷನಲ್ ರೈನೋ ಕಾನ್ಸರ್ವೇಷನ್ ಸ್ಟ್ರಾಟಜಿ, ಇದನ್ನು 2019 ಭಾರತದಲ್ಲಿನ ಏಕ ಕೊಂಬಿನ ಖಡ್ಗಮೃಗಗಳ ಸಂರಕ್ಷಣೆಗಾಗಿ ಪ್ರಾರಂಭಿಸಲಾಯಿತು. ಇನ್ನು DNA ಪ್ರೊಫೈಲಿಂಗ್, ಬೇಟೆಯನ್ನು ತಡೆಯಲು ಮತ್ತು ಅಪರಾಧಿಗಳನ್ನು ಪತ್ತೆ ಹಚ್ಚಲು ಖಡ್ಗಮೃಗಗಳ DNA ಡೇಟಾಬೇಸ್ ಸಿದ್ಧಪಡಿಸಲಾಗುತ್ತಿದೆ. ಇದಾಗಿತ್ತು ಈ ಹೊತ್ತಿನ ಸುಕೂನ್ ಕೆ ಪಲ್ ಕಾರ್ಯಕ್ರಮದ ವಿಶೇಷ, ಒಂದು ಕೊಂಬಿನ ಖಡ್ಗ ಮೃಗ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ಶ್ರಾವ್ಯ ಹರುಮನೆ. ಇದೀಗ ಗೀತೆ ಧಡ್ಕನ್ ಚಿತ್ರದಿಂದ ಸೋನು ನಿಗಮ್ ಹಾಗೂ ಅಲ್ಕಾ ಯಜ್ಞಿಕ್ ಅವರ ಗಾಯನದಲ್ಲಿ ಸಮೀರ್ ಅವರ ಸಾಹಿತ್ಯ, ನದೀಮ್ ಶ್ರವಣ್ ಅವರ ಸಂಗೀತ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ಪ್ಯಾರಿಸ್ ಪ್ರಣಯ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಗಾಯನದಲ್ಲಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ, ಪ್ರಯೋಗ್ ಅವರ ಸಂಗೀತ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದೀಗ ಸ್ಟುಡಿಯೋ ಸಮಯ 10:08 ಕನಸಿನ ಲೋಕ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಆರ್ಜೆ ಶ್ರಾವ್ಯ. ಈ ಹೊತ್ತು ಹೀಟ್ ವೇವ್ಸ್ ಅಥವಾ ಉಷ್ಣ ಅಲೆ ಮತ್ತು ಅದನ್ನು ಸ್ಥಳೀಯ ಮಟ್ಟದಲ್ಲಿ ತಡೆಗಟ್ಟಲು ನಾವು ತೆಗೆದುಕೊಳ್ಳಬಹುದಾದ ಕ್ರಮಗಳ ಕುರಿತಾಗಿ ಮಾತಾಡ್ತಾ ಸಾಗೋಣ. ನೀವು ಸಹ ನಮಗೆ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9408910013, 9480901013. ಹೀಟ್ ವೇವ್ಸ್ ಅಥವಾ ಉಷ್ಣ ಅಲೆಗಳು ಮತ್ತು ಅದನ್ನು ತಡೆಗಟ್ಟಲು ಸ್ಥಳೀಯ ಮಟ್ಟದಲ್ಲಿ ನಾವು ತೆಗೆದುಕೊಳ್ಳಬಹುದಾದ ಕ್ರಮಗಳು. ಇದೀಗ ಗೀತೆ ಕುಶಲವೇ ಕ್ಷೇಮವೇ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಅವರ ಗಾಯನದಲ್ಲಿ ದನಿಗೂಡಿಸಿದ್ದಾರೆ ಚಿತ್ರ ಅವರು. ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ.

0: ನನ್ನ ನನ್ನ ನನ್ನ
1: ಇದೇನ್ ಮಗ, ಬರೀ ತನ್ನ ನನ್ನ ಅಂತ ಹೇಳಿತಾ ಇದೀಯಾ? ನಿದ್ದೆ ಬತ್ತಾಯ್ತೆ? ಯಾವ್ದಾನ ಬೇರೆ ಪದನ ತೆಗೆದು ಬುಟ್ಟು ಹಾಕೋತಾನೆ?
0: ಅಯ್ಯೋ, ನಂಗ್ ಪದ ಗಿದ ಯಾವ್ದು ಬರೋಕಿಲ್ಲ.
1: ಯಾಕೆ ಬರಕಿಲ್ಲ? ನಾನಾಗ್ತೀನಿ ಕೇಳು. ಇಲ್ಲಿ ಅಡಿಕೆ ಐತೆ, ಎಲೆ ಐತೆ, ಮಲ್ನಾಡು ಅಡಿಕೆ, ಮೈಸೂರು ವಿಳ್ಳೆದೆಲೆ.

ಸಿಂಹಾದ್ರಿಯ ಸಿಂಹ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗೀತ ಗುರುರಾಜ್ ಅವರ ಗಾಯನದಲ್ಲಿ, ಎಸ್ ನಾರಾಯಣ್ ಅವರ ಸಾಹಿತ್ಯ, ದೇವ ಅವರ ಸಂಗೀತ. ಕಾರ್ಯಕ್ರಮ ಸೂಪರ್, ಮಧುರವಾದ ಹಾಡುಗಳು. ನಾವು ಜೊತೆಗೆ ಇದ್ದೇವೆ, ಊಟ ಆಯ್ತು, ಎಲೆ ಅಡಿಕೆ ಕಳಿಸಿ ಕೊಟ್ಟಿದ್ದೀರಾ, ಧನ್ಯವಾದಗಳು ಅಂತ ಚಿದಾನಂದ ಟಿವಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹನುಮಂತ ನಾಗರಬೆಂಚಿ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ನಂತರ ಪಿಂಟು ಕಮತ್ತೆ ಅವರು ಸಂದೇಶವನ್ನ ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಒಳ್ಳೆಯ ವಿಷಯ ತೆಗೆದುಕೊಂಡಿದ್ದೀರಾ. ನಮ್ಮ ಸಲಹೆ ಹೀಗಿದೆ, ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆಯವರೆಗೆ ಬಿಸಿಲಿನಲ್ಲಿ ಅನಗತ್ಯವಾಗಿ ಓಡಾಡುವುದನ್ನು ತಪ್ಪಿಸಬೇಕು. ದೇಹವನ್ನು ನಿರ್ಜಲೀಕರಣಗೊಳಿಸುವ ಅತಿಯಾದ ಕಾಫಿ ಟೀ ತಪ್ಪಿಸಬೇಕು. ಹೆಚ್ಚು ಪ್ರೋಟೀನ್ ಇರುವ ಮತ್ತು ಮಸಾಲಯುಕ್ತ ಆಹಾರಗಳನ್ನು ಈ ಸಮಯದಲ್ಲಿ ಸೇವಿಸೋದನ್ನು ತಪ್ಪಿಸಬೇಕು ಅಂತ ಪರಮ್ ಅವರು ತೀರ್ಥಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಿಂಹಾದ್ರಿ ಸಿಂಹ ಚಿತ್ರದ ಗೀತೆ ತುಂಬ ಚೆನ್ನಾಗಿ ಮೂಡಿಬಂತು ಅಂತ ಮಂಜುನಾಥ್ ಪಿ ಕಲ್ಲತಮ್ಮನಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನಿ, ನಿದ್ರೆಗೆ ಜಾರುವ ಹೊತ್ತಿನಲ್ಲಿ ಮನಕ್ಕೆ ಮುದ ನೀಡುವಂತಹ ಗೀತೆಗಳು ಕೇಳ್ತಾ ಇದ್ದೀವಿ, ಧನ್ಯವಾದಗಳು ಅಂತ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ನೀವು ಸಹ ನಮಗೆ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9489901013, 9480901013. ಇದೀಗ ಮುಂದಿನ ಗೀತೆ ಅಮೃತ ವರ್ಷಿಣಿ ಚಿತ್ರದಿಂದ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ದೇವ ಅವರ ಸಂಗೀತ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಇದೀಗ ಸ್ಟುಡಿಯೋ ಸಮಯ 10:27, ಕನಸಿನ ಲೋಕ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಹೀಟ್ ವೇವ್ಸ್ ಅಥವಾ ಉಷ್ಣ ಅಲೆ ಮತ್ತು ಅದನ್ನು ತಡೆಗಟ್ಟಲು ಸ್ಥಳೀಯ ಮಟ್ಟದಲ್ಲಿ ನಾವು ತೆಗೆದುಕೊಳ್ಳಬಹುದಾದ ಕ್ರಮಗಳ ಕುರಿತ ವಿಷಯ. ಉಷ್ಣ ಅಲೆ ಎಂದ್ರೇನು ಅಥವಾ ಹೀಟ್ ವೇವ್ ಅಂದ್ರೇನು? ಒಂದು ಪ್ರದೇಶದಲ್ಲಿ ಸಾಮಾನ್ಯ ತಾಪಮಾನಕ್ಕಿಂತ ಅತಿಯಾದ ಮತ್ತು ಅಸಹಜವಾದ ಗರಿಷ್ಠ ತಾಪಮಾನ ಕೆಲವು ದಿನಗಳವರೆಗೆ ಮುಂದುವರಿದರೆ ಅದನ್ನು ಉಷ್ಣ ಅಲೆ ಅಂತ ಹೇಳಲಾಗುತ್ತೆ. ಇದು ಸಾಮಾನ್ಯವಾಗಿ ಮಾರ್ಚ್ನಿಂದ ಜೂನ್ ಅವಧಿಯಲ್ಲಿ ಭಾರತದ ವಾಯುವ್ಯ ಮತ್ತು ಮಧ್ಯ ಭಾಗಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ನಿಮ್ಮ ಸಂದೇಶಗಳು ಹೀಗೆ ನಮ್ಮನ್ನು ಬಂದು ತಲುಪ್ತಾ ಇರಲಿ. ನಮ್ಮ ವಾಟ್ಸಪ್ ಸಂಖ್ಯೆ 9489901013. ಇದೀಗ ಗೀತೆ ಚಂದು ಚಿತ್ರದಿಂದ ರಾಜೇಶ್ ಕೃಷ್ಣನ್ ಅವರ ಗಾಯನದಲ್ಲಿ ಅನಂತ್ ಕುಮಾರ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ.

ನಮ್ಮ ಬಸವ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಉದಿತ್ ನಾರಾಯಣ್ ಅವರ ಗಾಯನದಲ್ಲಿ ಗುರುಕಿರಣ್ ಅವರ ಸಂಗೀತ ಈ ಗೀತೆಗಿತ್ತು. ಅಂಜನಪ್ಪ ಎನ್ ಮಲಮಾಚನಹಳ್ಳಿ ಶಿಡ್ಲಘಟ್ಟ ತಾಲೂಕು, ತುಂಬಾ ಚೆನ್ನಾಗಿದೆ ಹಾಡುಗಳಂತೂ, ಥ್ಯಾಂಕ್ ಯು ಮೇಡಮ್ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ನಂತರ ಪ್ರೊಫೆಸರ್ ಮಂಜುನಾಥ್ ಕೆ ಜನಪ್ರಿಯ ಗ್ರೀನ್ವುಡ್ ಅಪಾರ್ಟ್ಮೆಂಟ್ ಬೆಂಗಳೂರಿನಿಂದ, ಮೇಡಮ್ ಬೆಟರ್ ಟು ಈಟ್ ಕರ್ಡ್ ರೈಸ್ ಆ್ಯಂಡ್ ಡ್ರಿಂಕ್ ಬಟರ್ ಮಿಲ್ಕ್ ಟು ಲಿಮಿಟ್ ಎಕ್ಸೆಸ್ ಹೀಟ್ ಎಫೆಕ್ಟ್ ಅಂತ, ಮೊಸರನ್ನ ಮತ್ತು ಮಜ್ಜಿಗೆಯನ್ನು ಕುಡಿಯೋದ್ರಿಂದ ಬಿಸಿಲಿನ ಉಷ್ಣತೆ ಮತ್ತು ತಾಪಮಾನದಿಂದ ತಪ್ಪಿಸ್ಕೋಬಹುದು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಂತರ ಅಚ್ಯುತಂ ಸತೀಶ್ ಭಾವನ್ನವರ್ ಯಮಕನ ಕರಡಿ ಹುಕ್ಕೇರಿ ತಾಲೂಕು ಬೆಳಗಾವಿ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೂಪರ್ ಸಾಂಗ್ ರಮೇಶ್ ಸರ್ ಸಾಂಗ್ ಎವರ್ ಗ್ರೀನ್ ಅಂತ. ನಂತರ ಅನುಷಾ ಅವರು, ಈ ಸಮಯದಲ್ಲಿ ಬಿಳಿ ಗುಲಾಬಿ ಬಣ್ಣದ ಉಡುಪುಗಳು ಸೂಕ್ತ, ಕಪ್ಪು ಬಣ್ಣ ಬೇಡ, ಕಲ್ಲು ಸಕ್ಕರೆ ತಿಂದರೆ ಉಷ್ಣ ಕಡಿಮೆ ಮಾಡಬಹುದು, ಮನೆಯ ಸುತ್ತಮುತ್ತ ಮಣ್ಣಿನ ಕುಂಡಗಳಿದ್ರೆ ತಂಪಾಗಿರುತ್ತೆ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಲಕ್ಷ್ಮೀ ವೆಂಕಟೇಶ್ ಫ್ಯಾಮಿಲಿ ಎಪಿಎಂಸಿ ಸಾಗರದಿಂದ, ಹಾಡುಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ನಮಸ್ತೆ ರೀ, ನಾವು ಈ ಕಾರ್ಯಕ್ರಮನ ಕೇಳ್ತಾ ಇದ್ದೀವಿ. ರಮೇಶ್, ಅಶ್ವಿನಿ, ವಾಣಿಶ್ರೀ ವೇದಾಂತ ಕಮತೆ ಚಿಕ್ಕೋಡಿ ತಾಲೂಕಿನ ಕರಂಗಾವ ಗ್ರಾಮದಿಂದ, ನಮಗೂ ಒಂದು ಸಾಂಗ್ ಹಾಕಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ ಪ್ರಸಾರ ಮಾಡ್ತೀವಿ. ದೇಹದ ತೇವಾಂಶ ಉಳಿಸಿಕೊಳ್ಳಲು ಮಜ್ಜಿಗೆ, ಎಳನೀರು ಮತ್ತು ನೈಸರ್ಗಿಕ ಹಣ್ಣಿನ ಅರಸುಗಳನ್ನು ಹೆಚ್ಚಾಗಿ ಬಳಸಬೇಕು ಅಂತ ಪರಮ್ ಅವರು ತೀರ್ಥಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ದೀಪಾ ಪಿ ಮಠದ್, ರುದ್ರೇಶ್ ಪಿ ಮಠದ್, ಸಂಗೀತಾ ಆರ್ ಮಠದ್, ಸಿದ್ದು ಆರ್ ಮಠದ್, ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕು, ಮೇಡಮ್ ಕನಸಿನ ಲೋಕದ ಗೀತೆಗಳು ಅರ್ಥಪೂರ್ಣ ಆಯ್ಕೆ, ಮೇಡಮ್ ನಿಮಗೆ ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಧನ್ಯವಾದ.

ಉಷ್ಣ ಅಲೆಯ ಕುರಿತಾಗಿ ಇನ್ನೂ ಮಾತಾಡ್ತಾ ಸಾಗೋಣ. ಇದೀಗ ಗೀತೆ ನಮ್ಮೂರ ಮಂದಾರ ಹೂವೆ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ, ಎಂ ಎಸ್ ಪಾಟೀಲ್ ಅವರ ಸಾಹಿತ್ಯ, ಇಳಯರಾಜ ಅವರ ಸಂಗೀತ.

ಮಾಡುವುದರಿಂದ ವಾತಾವರಣದಲ್ಲಿ ತೇವಾಂಶ ಉಳಿದು ತಂಪಾದ ಗಾಳಿ ಬೀಸಲು ಸಹಾಯ ಆಗುತ್ತೆ. ಜೊತೆಗೆ ಮನೆ ಮತ್ತು ಕಟ್ಟಡಗಳ ವಿನ್ಯಾಸ ಮಾಡುವಾಗ ಕೂಲ್ ರೂಫ್ ತಂತ್ರಜ್ಞಾನ ಅಳವಡಿಕೆ, ಮನೆಗಳ ಟೆರೇಸ್ ಅಥವಾ ಮೇಲ್ಛಾವಣಿ ಮೇಲೆ ಬಿಳಿ ಬಣ್ಣ ಬಳಿಯುವುದರಿಂದ ಸೂರ್ಯನ ಶಾಖ ಪ್ರತಿಫಲಿಸಿ ಒಳಗಿನ ತಾಪಮಾನ 2-5 degrees ಕಡಿಮೆ ಆಗುತ್ತೆ. ಇದನ್ನ ಸೋಲಾರ್ ರಿಫ್ಲೆಕ್ಟಿವ್ ಪೇಂಟ್ ಅಂತಲೂ ಸಹ ಹೇಳ್ತಾರೆ. ಜೊತೆಗೆ ನೈಸರ್ಗಿಕ ಗಾಳಿ ಬೆಳಕು, ಕಟ್ಟಡಗಳನ್ನು ಕಟ್ಟುವಾಗ ಗಾಳಿ ಆಡಲು ಸೂಕ್ತ ಕಿಟಕಿ ಮತ್ತು ವೆಂಟಿಲೇಷನ್ ವ್ಯವಸ್ಥೆ ಇರುವಂತೆ ಕಟ್ಟಡಗಳನ್ನು ನಿರ್ಮಿಸುವುದು, ಮನೆಯ ಮೇಲ್ಛಾವಣಿಯ ಮೇಲೆ ಕೈತೋಟ ಮಾಡುವುದರಿಂದ ನೇರ ಸೂರ್ಯನ ಶಾಖ ಮನೆಗೆ ತಗುಲುವುದು ತಪ್ಪುತ್ತೆ. ಕಾರ್ಯಕ್ರಮದಲ್ಲಿ ಮಧುರವಾದ ಹಾಡುಗಳು ಮುಂಜಾನೆಯಿಂದ ದುಡಿದ ಮನಸ್ಸುಗಳಿಗೆ ಖುಷಿ ನೀಡ್ತಾ ಇದೆ. ಧನ್ಯವಾದಗಳು. ಹಾಗೆ ಈ ದಿನದಲ್ಲಿ ಬೆಳೆದಿದ್ದ ಮಾಡಿದ್ದ ಪಾನಕ ಒಳ್ಳೆಯದು ಅನ್ನ ಅಂತ ಹೇಳಿ ಅನ್ನಪೂರ್ಣ ಯಶಸ್ವಿನಿ ಗಿರಿಜಮ್ಮ ಎನಿಎಸ್ ಬಡಾವಣೆ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕನಸಿನ ಲೋಕ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿವೆ, ನಿಮಗೆ ಧನ್ಯವಾದಗಳು. ಸಿಹಿ ಕನಸು ಅಂತ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬಿರು ಬೇಸಿಗೆಯಲ್ಲಿ ತಂಪಾದ ಗೀತೆಗಳು, ಇಂತಹ ಗೀತೆಗಳನ್ನು ಪ್ರಸಾರ ಮಾಡುತ್ತಿರುವ ನಿಮಗೆ ತುಂಬು ಹೃದಯದ ಧನ್ಯವಾದ. ಶುಭರಾತ್ರಿ ಅಂತ ಸುಧಾ ಬೂದಿಹಾಲ್ದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅಚ್ಯುತಂ ಸತೀಶ್, ಭಾವನವರ್ ಯಮನ ಕರಡಿ, ಹುಕ್ಕೇರಿ ತಾಲೂಕು ಬೆಳಗಾವಿ ಜಿಲ್ಲೆಯಿಂದ ಸೂಪರ್ ಸಾಂಗ್ ರಮೇಶ್ ಸರ್, ಶಿವರಾಜ್ಕುಮಾರ್ ಜೋಡಿ ಸೂಪರ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಪ್ರಭಾಕರಯ್ಯ, ಚೈತ್ರಾಯನ್ ಮಠದ ಹಂಪನೂರು ಗ್ರಾಮ, ಚಿತ್ರದುರ್ಗ ತಾಲೂಕು, ಮೇಡಮ್ ಬೇಸಿಗೆ ದಾಹ ಕಡಿಮೆ ಮಾಡಲು ನಿಂಬೆ ರಸ ಸೇರಿಸಿ ನೀರು ಬಳಸಬೇಕು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಜಯಪುಟ್ಟಸ್ವಾಮಿ ಕೆನಡಾದಿಂದ, ನಮಸ್ತೆ ಮೇಡಮ್, ಕನಸಿನ ಲೋಕ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ನಿಮ್ಮ ಆಯ್ಕೆಯ ಹಾಡುಗಳು ಒಂದಕ್ಕಿಂತ ಒಂದು ಮಧುರವಾಗಿದೆ. ಇನ್ನು ಉಷ್ಣದ ಬಗ್ಗೆ, ಬಿಸಿಲಿನ ತಾಪದ ಬಗ್ಗೆ ಹೇಳಬೇಕೆಂದರೆ ಆದಷ್ಟು ನಾವು ಬಿಸಿಲಿಗೆ ಹೋಗುವುದನ್ನು ತಡೆಯಬೇಕು, ಹೋದರೆ ಛತ್ರಿಯನ್ನು ತೆಗೆದುಕೊಂಡು ಹೋಗಬೇಕು, ಹತ್ತಿ ಬಟ್ಟೆ ಹಾಕಬೇಕು, ಉಷ್ಣ ಇರುವ ಪದಾರ್ಥಗಳನ್ನು ಹೆಚ್ಚಿಗೆ ತಿನ್ನಬಾರದು, ಆದಷ್ಟು ತಂಪು ಪಾನೀಯ, ಜ್ಯೂಸು, ಪಾನಕಗಳನ್ನು ಕುಡಿಯಬೇಕು, ಹಣ್ಣುಗಳನ್ನು ಹೆಚ್ಚು ಹೆಚ್ಚು ಸೇವಿಸಬೇಕು, ಅದರಲ್ಲಿ ನೀರು ಇರುವ ಅಂಶ ಹಣ್ಣುಗಳನ್ನು ಹೆಚ್ಚು ಸೇವಿಸಬೇಕು. ಹಾಡುಗಳು ಚೆನ್ನಾಗಿದೆ, ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಇದೀಗ ಗೀತೆ ಕನಸುಗಾರ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ.

ಯಜಮಾನ ಚಿತ್ರದ ಗೀತೆಯನ್ನ ಕೇಳಿದ್ರಿ. ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರ ಗಾಯನದಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ. ಹೀಟ್ ವೇವ್ಸ್ ಅಥವಾ ಉಷ್ಣ ಅಲೆ ಮತ್ತು ಅದನ್ನು ತಡೆಗಟ್ಟಲು ಸ್ಥಳೀಯ ಮಟ್ಟದಲ್ಲಿ ನಾವು ತೆಗೆದುಕೊಳ್ಳಬಹುದಾದ ಕ್ರಮಗಳ ಕುರಿತಾಗಿ ಮಾತಾಡ್ತಾ ಇದ್ದೆ. ಸ್ಥಳೀಯ ಮಟ್ಟದಲ್ಲಿ ಹಸಿರೀಕರಣ ಮತ್ತು ಪರಿಸರ ಸಂರಕ್ಷಣೆಯನ್ನು ನಾವು ಕೈಗೊಳ್ಳಬಹುದು. ಹೆಚ್ಚು ಗಿಡ ಮರಗಳನ್ನು ನೆಡುವುದು, ರಸ್ತೆ ಬದಿಯಲ್ಲಿ ಖಾಲಿ ಜಾಗಗಳಲ್ಲಿ ಮತ್ತು ಮನೆಯ ಮುಂದೆ ನೆರಳು ನೀಡುವ ಮರಗಳನ್ನು ಬೆಳೆಸುವುದರಿಂದ ಸ್ಥಳೀಯ ತಾಪಮಾನ ಗಣನೀಯವಾಗಿ ಕಡಿಮೆ ಮಾಡಬಹುದು. ಜೊತೆಗೆ ನಗರ ಪ್ರದೇಶಗಳಲ್ಲಿ ಕಾಡುಗಳ ನಿರ್ಮಾಣ, ಇದಕ್ಕೆ ಮಿಯಾವಾಕಿ ಫಾರೆಸ್ಟ್ಸ್ ಅಂತ ಹೇಳಿ ಹೇಳ್ತಾರೆ. ಸಣ್ಣ ಜಾಗಗಳಲ್ಲಿ ದಟ್ಟವಾದ ಮರಗಳನ್ನು ಬೆಳೆಸುವ ಮೂಲಕ ಅರ್ಬನ್ ಹೀಟ್ ಐಲ್ಯಾಂಡ್ ಎಫೆಕ್ಟ್ನ ಕಡಿಮೆ ಮಾಡಬಹುದು. ಕೆರೆಕುಂಟೆಗಳ ಸಂರಕ್ಷಣೆ, ಸ್ಥಳೀಯ ಜಲಮೂಲಗಳನ್ನು ಹೂಳೆತ್ತಿ ಸಂರಕ್ಷಣೆ ಮಾಡುವುದು.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಇದೀಗ ಸ್ಟುಡಿಯೋ ಸಮಯ ಆಗ್ತಾ ಬಂತು, 10:59. ಕನಸಿನ ಲೋಕ ಕಾರ್ಯಕ್ರಮ ಮುಗಿಸುವ ಹೊತ್ತು. ಒಳ್ಳೆಯ ವಿಷಯ ಆರಿಸಿ ಉತ್ತಮ ಮಾಹಿತಿ ನೀಡಿದ್ದೀರಿ. ನಮ್ಮ ಮನೆಯಲ್ಲಿ ಸಂಜೆಯಿಂದ ಕರೆಂಟ್ ಇಲ್ಲ, ಈ ಕತ್ತಲಲ್ಲಿ ನಿಮ್ಮ ಕಾರ್ಯಕ್ರಮ ಮತ್ತು ಇಂಪಾದ ಹಾಡುಗಳು ಮಿಂಚು ಹೂಳದಂತೆ ಆಹ್ಲಾದ ನೀಡಿದೆ, ಧನ್ಯವಾದಗಳು ಅಂತ ಶರಣ್ಯ ಅನ್ನಪೂರ್ಣ ತೀರ್ಥಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನವೀನ್ ಶೇಠ್ ಹೊನ್ನಾವರ ತಾಲೂಕಿನ ಮಂಕಿಪುರದಿಂದ, ಬೇಸಿಗೆಯ ಬಿಸಿ ಅಲೆಯಿಂದ ಸೇಫ್ ಆಗಿರಲು ಆದಷ್ಟು ಹೆಚ್ಚು ನೀರು ಕುಡಿಯಬೇಕು, ನೈಸರ್ಗಿಕವಾದ ಹಣ್ಣಿನ ರಾಸಾಯನ ಜ್ಯೂಸ್ ಮಜ್ಜಿಗೆ ಶರಬತ್ತುಗಳನ್ನು ಸೇವಿಸಬೇಕು, ದೇಹಕ್ಕೆ ಬೇಕಾದ ನೀರಿನ ಪ್ರಮಾಣ ಕಡಿಮೆಯಾಗಲು ಬಿಡಬಾರದು, ಮಸಾಲೆಯುಕ್ತ ಹಾಗೂ ತುಂಬ ಖಾರವಾದ ಆಹಾರ ಸೇವೆಯನ್ನು ಸ್ವಲ್ಪ ಕಡಿಮೆ ಮಾಡಬೇಕು, ಅನಾವಶ್ಯಕ ಹೊರಗಡೆ ಹೋಗುವುದನ್ನು ಕಡಿಮೆ ಮಾಡಬೇಕು, ಹೊರಗಡೆ ಹೋಗುವಾಗ ಕಾಟನ್ ಬಟ್ಟೆಗಳನ್ನು ಧರಿಸಬೇಕು ಮತ್ತು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಸೂಕ್ತವಲ್ಲ, ಗಿಡಗಳನ್ನು ಹೆಚ್ಚು ಹೆಚ್ಚು ಬೆಳೆಸಬೇಕು, ಮನೆಯ ಆಸುಪಾಸು ಬಿಸಿಲು ಬೀಳುವ ಸ್ಥಳಗಳಲ್ಲಿ ಸಾಧ್ಯವಾದರೆ ಗ್ರೀನ್ ಮೆಸ್ ಅಥವಾ ತೆಂಗಿನ ಗರಿಯನ್ನು ಹಾಕಿ ಬಿಸಿಲಿನ ಧಗೆಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು, ಇದು ತಾತ್ಕಾಲಿಕ ಪರಿಹಾರ ಅಷ್ಟೇ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಸಾಕಷ್ಟು ಶುದ್ಧ ಮಡಿಕೆ ನೀರು, ಹಣ್ಣ ರಸ ಹಾಗೂ ನೆರಳಲ್ಲಿ ಕುಳಿತು ಕನ್ನಡ ಕಾಮನ ಬಿಲ್ಲಿನಲ್ಲಿ ಬರುವ ಸುಮಧುರ ಕಾರ್ಯಕ್ರಮವನ್ನು ಕೇಳುತ್ತಿರಬೇಕು ಅಂತ ಚಿರಂತನ್ ಆಚಾರ್ ಪರ್ಣವೀನ್ ನಗರೇಶ್ವರ ವೃತ್ತ ಯಲಹಂಕದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ ತಾಲೂಕಿನಿಂದ, ಆಲ್ ಸಾಂಗ್ಸ್ ವೆರಿ ಸೂಪರ್, ಎಲ್ಲ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್, ಕೇಳಲು ತುಂಬ ಚೆನ್ನಾಗಿದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಚಿನ್ನಾನಂದ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಶುಭರಾತ್ರಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹರೀಶ್ ಮಲ್ಲೇಶ್ವರದಿಂದ ಕಾರ್ಯಕ್ರಮ ಚೆನ್ನಾಗಿ

ಮೂಡಿ ಬಂತು, ಶುಭರಾತ್ರಿ, ಶುಭವಾಗಲಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ವಿಶೇಷ, ಉಷ್ಣತೆಯಿಂದ ರಕ್ಷಿಸಿಕೊಳ್ಳಲು ಸೂತ್ರಗಳು. ಕೇಳುಗರು ಹೇಳಿದ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಪ್ಪದೇ ಪಾಲಿಸೋಣ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ಶ್ರಾವ್ಯ ಹರುಮನೆ. ಇದೀಗ ಕೊನೆಯಾಗೀತೆ ಕಾರ್ಯಕ್ರಮದ, ಈ ದಿನದ ಕೊನೆಯಾಗೀತೆ ಸ್ಪರ್ಶ ಚಿತ್ರದಿಂದ ಪಂಕಜ್ ಉದಾಸ್ ಅವರ ಗಾಯನದಲ್ಲಿ ಇಟಗಿ ಈರಣ್ಣ ಅವರ ಸಾಹಿತ್ಯ, ಹಂಸಲೇಖ ಅವರ ಸಂಗೀತ.